ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ ಕಾರ್ಯಕ್ರಮಗಳ ಪ್ರಸಾರ ಆರಂಭವಾಗಲಿದೆ.

ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇಂದು 2026 ಆಗಸ್ಟ್ 9 ಭಾನುವಾರ. ಪರಾಭವ ಸಂವತ್ಸರ, ದಕ್ಷಿಣಾಯನ, ಆಷಾಢ ಮಾಸ, ಏಕಾದಶಿ ತಿಥಿ, ಮೃಗಶಿರ ನಕ್ಷತ್ರ, ಹರ್ಷಣ ಯೋಗ, ಬಾಲವಾಕರಣವಿದೆ. ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಇಂದಿನ ಪ್ರಸಾರ ಇಂತಿದೆ. ಬೆಳಗ್ಗೆ 6:10 ಬೆಳಗಿನ ಭಕ್ತಿ ಗಾಯನದೊಂದಿಗೆ ಮಾತುಗಳು, ಅರುಣೋದಯ ಕಾರ್ಯಕ್ರಮದಲ್ಲಿ ವಿಶೇಷ ಕಾರ್ಯಕ್ರಮ ಇರಲಿದೆ. ಆರ್ಜೆ ಶ್ವೇತಾ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7 ಪರಿಸರ ಸಂರಕ್ಷಣೆ ಯಾರ ಹೊಣೆ ಸರಣಿ ಕಾರ್ಯಕ್ರಮ ಇರಲಿದೆ. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ವಿಶ್ರಾಂತ ಮುಖ್ಯ ಪರಿಸರ ಅಧಿಕಾರಿ ಡಿಎಂ ಕುಮಾರಸ್ವಾಮಿ ಪರಿಸರ ಕಾನೂನುಗಳ ಕುರಿತಾಗಿ ಮಾತನಾಡಲಿದ್ದಾರೆ. ಬೆಳಗ್ಗೆ 7:15 ಧ್ವನಿ ಧಾರವಾಡ ಇವರು ಅರ್ಪಿಸುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. 7:30 ಮಂಕುತಿಮ್ಮನ ಕಗ್ಗ ವಿಜಯ ಗಣೇಶ್ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:35 ಮನೋನಾಟಕ ನಾ ಶ್ರೀನಿವಾಸ್ ಪಾಪು ನಡೆಸಲಿದ್ದಾರೆ. ಬೆಳಗ್ಗೆ 8 ಮಕ್ಕಳ ಲೋಕ ಮಕ್ಕಳ ಪ್ರತಿಭೆಗೊಂದು ವೇದಿಕೆ ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳಿಂದ ಮೂಡಿ ಬರಲಿರುವ ಕಾರ್ಯಕ್ರಮದಲ್ಲಿ ಮಕ್ಕಳಿಂದ ಕತೆ ಕವನ ಹಾಡಿನ ಕಾರ್ಯಕ್ರಮಗಳು ನಡೆಯಲಿವೆ. ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ಕೇಳಲಿದ್ದೀರಿ. ಬೆಳಗ್ಗೆ 9 ಚಿತ್ರಗೀತೆಗಳು ಪ್ರಸಾರವಾಗಲಿವೆ. ಬೆಳಗ್ಗೆ 10 ಮಧುರ ಗಾನ ನೇರ ಪ್ರಸಾರ ಕಾರ್ಯಕ್ರಮವಿದ್ದು ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು, ಹಾಡಬಹುದು. ಮಧ್ಯಾಹ್ನ 12:30 ಚಿತ್ರಗೀತೆಗಳು ಪ್ರಸಾರವಾಗಲಿವೆ. ಮಧ್ಯಾಹ್ನ 1:30 ಸ್ಥಳೀಯ ವಿದ್ಯಮಾನಗಳನ್ನು ತಿಳಿಸುವ ಸುತ್ತಮುತ್ತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಮಧ್ಯಾಹ್ನ 2 ಹರಿಕತೆ ಕೇಳಲಿದ್ದೀರಿ. ಮಧ್ಯಾಹ್ನ 3 ಕನ್ನಡ ಹಾಗೂ ಹಿಂದಿಯ ಹಳೆಯ ಚಲನಚಿತ್ರ ಗೀತೆಗಳನ್ನು ಕೇಳಲಿದ್ದೀರಿ. ಸಂಜೆ 4:30 ಕೇಳುಗರ ಸ್ಪಂದನೆಯ ಕಾರ್ಯಕ್ರಮ ಭಾವಬಾನುಲಿ ಇರಲಿದೆ. ಇದನ್ನು ಆರ್ಜೆ ರಕ್ಷಿತಾ ಹೊಳ್ಳ ನಡೆಸಿಕೊಡಲಿದ್ದಾರೆ. ಸಂಜೆ 5 ಚಿತ್ರಗೀತೆಗಳು ಪ್ರಸಾರವಾಗಲಿವೆ. ಸಂಜೆ 6 ರೈತ ಚಳುವಳಿಯ ಸಿಂಹಾವಲೋಕನವನ್ನು ರಾಜ್ಯ ರೈತ ಸಂಘದ ಪ್ರಮುಖರಾದ ಕೆಟಿ ಗಂಗಾಧರ್ ಇವರು ನಡೆಸಿಕೊಡಲಿದ್ದಾರೆ. ಸಂಜೆ 6:15 ಆತ್ಮನಿರ್ಭರ ಗ್ರಾಮ ಪಂಚಾಯಿತಿ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಂಪೂರ್ಣ ಸ್ವರಾಜ್ ಫೌಂಡೇಶನ್ ಸದಸ್ಯರು ಇದನ್ನು ನಡೆಸಿಕೊಡಲಿದ್ದಾರೆ. ಸಂಜೆ 6:30 ಪ್ರೊಫೆಸರ್ ಶ್ರೀಪತಿಯವರು ಪಶ್ಚಿಮ ಘಟ್ಟಗಳ ಕುರಿತು ಮಾತನಾಡಲಿದ್ದಾರೆ. ಸಂಜೆ 7 ಜಾನಪದ ಜಗತ್ತಿನ ಅನಾವರಣ ಜನಪದ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರ ದಿನೇಶ್ ನಡೆಸಿಕೊಡಲಿದ್ದಾರೆ. ಸಂಜೆ 8:20 ರೈತನ ನಿಸ್ವಾರ್ಥ ಸೇವೆಯನ್ನು ಕೊಂಡಾಡುವ ರೈತಗೀತೆ

0: ಪ್ರಸಾರವಾಗಲಿದೆ. ರಾತ್ರಿ 8:30 ನಾಳೆ ಬೆಳಗ್ಗೆ 5:30 ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಸುಬ್ರಹ್ಮಣ್ಯ ಐತಾಳ್ ಅವರಿಂದ ಚಿತ್ರಗೀತೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಹಳೆಯ ಕನ್ನಡ ಹಿಂದಿ ಚಲನಚಿತ್ರ ಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತವೆ. ಬೆಳಗ್ಗೆ 5:00 ಭಕ್ತಿಗೀತೆ ಕಾರ್ಯಕ್ರಮವು ಮೂಡಿಬರಲಿದೆ. ಈ ಎಲ್ಲಾ ಕಾರ್ಯಕ್ರಮಗಳು ನಿಮಗಾಗಿ. ಎಲ್ಲರಿಗೂ ಶುಭ ದಿನ.
1: ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು RJ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ ಗುರುಗಳು, ನಮ್ಮನ್ನು ಪೋಷಿಸುವ ರೈತರು ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನ ಬಯಸೋರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಎಲ್ಲರಿಗೂ ಭಾನುವಾರದ ಭರ್ಜರಿಯ ಶುಭಾಶಯಗಳು. ವೀಕೆಂಡ್ ಬಂತು ಅಂತಂದ್ರೆ ಎಂಜಾಯ್ ಮಾಡೋದಕ್ಕೆ, ಫ್ಯಾಮಿಲಿ ಜೊತೆ ಟೈಮ್ ಕಳೆಯೋದಕ್ಕೆ, ಹೊಸದನ್ನ ಕಲಿಯೋದಕ್ಕೆ ಮತ್ತು ಜೀವನದಲ್ಲಿ ಖುಷಿಯಾಗಿರೋದಕ್ಕೆ ಒಂದು ಒಳ್ಳೆ ದಿನ ಅಂತ ಹೇಳಬಹುದು ಅಲ್ವಾ? ಇಡೀ ದಿನ ಖುಷಿ ಖುಷಿಯಾಗಿರಿ, ನಗ್ತಾ ಇರಿ, ನಗಿಸ್ತಾ ಇರಿ ಅಂತ ಹೇಳ್ತಾ, ಸ್ನೇಹಿತರೆ, ಕನ್ನಡ ಚಿತ್ರರಂಗವನ್ನು ತಮ್ಮ ಅದ್ಭುತ ಪ್ರತಿಭೆ ಮತ್ತು ಶ್ರಮದಿಂದ ಎತ್ತರಕ್ಕೆ ಕೊಂಡೊಯ್ದ ಕನ್ನಡ ನೆಲದ ಕಲಾರತ್ನಗಳನ್ನ ನೆನೆಯುವ ಸುಂದರ ಸಮಯವಿದು. ಇವತ್ತು ನಾವು ಪರಿಚಯಿಸುತ್ತಿರುವ ಸಾಧಕರು ನಮ್ಮ ಕರುನಾಡಿನ ಮಹಾನ್ ಚಿತ್ರ ಸಾಹಿತಿಯಾದ ವಿಜಯನಾರಸಿಂಹ ಹಾಗೂ ಕನ್ನಡ ಚಲನಚಿತ್ರರಂಗವನ್ನು ಬೆಳಗಿದ ಕಲಾವಿದೆ ಎಂ ಜಯಶ್ರೀಯವರು. ಬಿ ಜಯಶ್ರೀ ಅಲ್ಲ, ಎಂ ಜಯಶ್ರೀಯವರ ಬಗ್ಗೆ ಹಾಗೆ ಕನ್ನಡ ರಂಗಭೂಮಿ ಮತ್ತು ಚಲನಚಿತ್ರ ಕ್ಷೇತ್ರದಲ್ಲಿ ಮಹತ್ವದ ಸಾಧನೆ ಮಾಡಿದ ಪ್ರೇಮಾ ಕಾರಂತವರು, ಹಾಗೆ ಕನ್ನಡ ರಂಗಭೂಮಿಯ ಸಿದ್ಧಪುರುಷರಾದ ಗುಬ್ಬಿ ವೀರಣ್ಣನವರು ಹಾಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಪ್ರಸಿದ್ಧ ವೈಣಿಕರು ಮತ್ತು ಮಹಾನ್ ವಿದ್ವಾಂಸರಾದ ದೊರೆಸ್ವಾಮಿ ಅಯ್ಯಂಗಾರ್ ಅವರ ಬಗ್ಗೆ ಪರಿಚಯಿಸ್ತಾ ಇದ್ದೇನೆ. ಇವರೆಲ್ಲರ ಸಾಧನೆಯ ಹಾದಿ ಹಾಗೂ ಅವರ ಕಂಡ ಸವಾಲುಗಳು ಮತ್ತು ಕನ್ನಡ ಕಲಾಭಿಮಾನಿಗಳಿಗೆ ಅವರು ನೀಡಿದ ಕೊಡುಗೆಗಳ ಸಮಗ್ರ ನೋಟವನ್ನ ನಾವೀಗ ತಿಳಿಯೋಣ. ಮೊದಲನೆಯದಾಗಿ ವಿಜಯನಾರಸಿಂಹ. ವಿಜಯನಾರಸಿಂಹ ಅವರು ಕನ್ನಡದ ಮರೆಯಲಾಗದ ಚಿತ್ರ ಸಾಹಿತಿಗಳ ಅಗ್ರ ಪಂಕ್ತಿಯಲ್ಲಿ ಚಿರವಿರಾಜಿತರು ಅಂತಾನೆ ಹೇಳಬಹುದು ಸ್ನೇಹಿತರೆ. ಪುಟ್ಟಣ್ಣ ಕಣಗಾಲ್, ಸಿದ್ದಲಿಂಗಯ್ಯ ಮುಂತಾದ ಕನ್ನಡ ಚಿತ್ರರಂಗದ ಅಗ್ರ ಪಂಕ್ತಿಯಲ್ಲಿ ಚಿತ್ರ ನಿರ್ದೇಶಕರ ಅವಿಸ್ಮರಣೀಯ ಚಿತ್ರಗಳಿಗೆ ತಮ್ಮ ಚಿತ್ರಗೀತೆಗಳ ಮೂಲಕ ಶೋಭೆ ತಂದವರು ವಿಜಯನಾರಸಿಂಹ ಅವರು. ವಿಜಯನಾರಸಿಂಹ ಅವರು 1927 ಜನವರಿ 16 ಜನಿಸಿದರು. ವಿಜಯನಾರಸಿಂಹ ಅವರು ಮಂಡ್ಯ ಜಿಲ್ಲೆಯ ಮೇಲುಕೋಟೆ ಸಮೀಪದ ಹಳೇಬೀಡು ಎಂಬ ಹಳ್ಳಿಯವರು. ಚಿಕ್ಕನಿಂದಲೇ ನಾಟಕ ಕಾದಂಬರಿ ಬರೆಯುವ ಗೀಳು ಅಂಟಿಸಿಕೊಂಡ ವಿಜಯನಾರಸಿಂಹರು ಸಾಹಿತ್ಯ ಕ್ಷೇತ್ರದ ದಿಗ್ಗಜರಾಗಿದ್ದ ಪೂತಿ ನ ಗೋಪಾಲಕೃಷ್ಣ ಅಡಿಗರಂತಹ ಸಾಹಿತಿಗಳ ನಿಕಟವರ್ತಿಯಾಗಿದ್ದವರು. ಕೆಲವು ಕಾಲ ಪತ್ರಕರ್ತರಾಗಿಯೂ ಕೂಡ ದುಡಿದರು. ನಂತರ 1953 ಜಿ.ಕೆ. ವೆಂಕಟೇಶ್ ಓಹಿಲೇಶ್ವರ ಚಿತ್ರಕ್ಕೆ ವಿಜಯನಾರಸಿಂಹ ಅವರನ್ನು ಚಿತ್ರ ಸಾಹಿತಿಯಾಗಿ ಕರೆತಂದರು. ಆ ಚಿತ್ರಕ್ಕೆ ವಿಜಯನಾರಸಿಂಹ ಅವರು ಬರೆದ ಈ ದೇಹದಿಂದ ದೂರನಾದೆ ಏಕೆ ಆತ್ಮನೆ ಎಂಬುದು ಇವತ್ತಿಗೂ ಕೂಡ ಪ್ರಸಿದ್ಧಿ ಪಡ್ಕೊಂಡಿದೆ. ಬಸ್ ಸ್ಟ್ಯಾಂಡ್ನಲ್ಲಿ ಬಿಡುಗಾಸನ್ನರಿಸುವ ಭಿಕ್ಷುಕರಿಂದ ಆಧ್ಯಾತ್ಮಿಕ ಲೋಕದಲ್ಲಿ ಆತ್ಮವನ್ನರಿಸುವ ಭಕ್ತ ರೇವಣ್ಣಯ್ಯವರಿಗೆ ಈ ಹಾಡು ಮಾಡಿರುವ ಮೋಡಿ ಅನನ್ಯವಾದದ್ದು. ಮುಂದೆ ವಿಜಯನಾರಸಿಂಹ ಅವರು ಬರೆದ ಹಾಡುಗಳು ಒಂದಕ್ಕಿಂತ ಒಂದು ಮಹತ್ವಪೂರ್ಣವಾದದು. ನೀ ನಡೆವ ಹಾದಿಯಲ್ಲಿ ನಗೆ ಹೂವು ಬಾಡದಿರಲಿ, ನೋಡು ಬಾ ನೋಡು ಬಾ ನಮ್ಮೂರ ಪಂಚಮವೇದ ಪ್ರೇಮದನಾದ, ಬಾರೆ ಬಾರೆ ಚಂದದ ಚಲುವಿನ ತಾರೆ, ಆಸೆಯ ಭಾವ ಒಲವಿನ ಜೀವ, ವಸಂತ ಬರೆದನು ಒಲವಿನ ಓಲೆ, ವಿರಹ ನೂರು ನೂರು ತರಹ, ಹೂವೊಂದು ಬಳಿ ಬಂದು ತಾಕಿತು ಎನ್ನೆದೆಯ, ಈ ಸಂಭಾಷಣೆ ನಮ್ಮ ಈ ಪ್ರೇಮ ಸಂಭಾಷಣೆ, ಹಿಂದೂಸ್ತಾನವು ಎಂದೂ ಮರೆಯದ ನೀನೇ ಸಾಕಿದಾಗಿಣಿ, ಹೀಗೆ ಮುಂತಾದ ಸಹಸ್ರಾರು ಹಾಡುಗಳನ್ನ ವಿಜಯನಾರಸಿಂಹ ಅವರು ಬರೆದರು. ಹಾಗಿದ್ರೆ ಸ್ನೇಹಿತರೆ, ಈಗ ವಿಜಯನಾರಸಿಂಹ ಅವರು ಬರೆದಿರುವ ಒಂದು ಹಾಡನ್ನ ಕೇಳೋಣ.

ಸ್ನೇಹಿತರೆ, ನಮಗೆಲ್ಲ ವೈಯಕ್ತಿಕವಾದ ಇಂತಹ ಪ್ರಿಯವಾದ ಹಾಡುಗಳೇ ಇನ್ನೂ ನೂರಾರು ಸಿಗಬಹುದು ಅಂತಾನೆ ಹೇಳ್ಬಹುದು. ಭಕ್ತಿ ಗೀತೆಗಳಲ್ಲಿ ಇವತ್ತಿಗೂ ಕೂಡ ನಂಬರ್ ಒನ್ ಎನಿಸಿಕೊಂಡಿರುವ ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ಇದನ್ನ ಬರೆದವರು ಇದೇ ವಿಜಯನಾರಸಿಂಹ ಅವರು. ಬಹುಶಃ ಇಂದು ಹೆಚ್ಚಿನ ರೀತಿಯಲ್ಲಿ ಪ್ರಚಲಿತವಿರುವ ಭಾದ್ರಪದ ಶುಕ್ಲದ ಚೌತಿಯಷ್ಟು ಖರ್ಚಾದ ಭಕ್ತಿಗೀತೆಯ ಕ್ಯಾಸೆಟ್ಸ್ ಆಗಿರ್ಬೋದು, ಸಿಡಿ ಆಗಿರ್ಬಹುದು, ಮತ್ತೊಂದು ಕನ್ನಡ ನಾಡಿನಲ್ಲಿ ಇರಲಾರದು ಅಂತಾನೆ ಹೇಳಬಹುದು. ಗಣೇಶನ ಹಬ್ಬ ದಿನದಂದು ನಮ್ಮ ಊರುಗಳಲ್ಲಿ ಈ ಹಾಡುಗಳಿಲ್ಲದೆ ನಡೆಯೋದೇ ಇಲ್ಲ. ಶರಣು ಶರಣಯ್ಯ ಶರಣು ಬೆನಕ ಈ ಕ್ಯಾಸೆಟಿನ ಮತ್ತೊಂದು ಪ್ರಖ್ಯಾತ ಗೀತೆ ಆಗಿದೆ. ಕಾಶಿಯಿಂದ ಬಂದ ನಿಲ್ಲಿ ವಿಶ್ವನಾಥ ಎಂಬುವುದು ಅವರ ಮತ್ತೊಂದು ಪ್ರಖ್ಯಾತ ಗೀತೆಯಾಗಿದೆ. ಹೀಗೆ ಸುಮಾರು 4,000 ಗೀತೆಗಳನ್ನು ಬರೆದ ವಿಜಯ ನಾರಸಿಂಹ ಅವರು ಸಾಹಿತ್ಯ ರಚಿಸಿದ ಕೊನೆಯ ಸಿನಿಮಾ ಒಡಹುಟ್ಟಿದವರು. ಇಷ್ಟೆಲ್ಲ ಸಾಧಿಸಿದರೂ ಇಂತಹ ಮಹತ್ವದ ಕಲಾವಿದರು ಜೀವನದಲ್ಲಿ ಬಡತನದ ರೇಖೆಯಿಂದ ಮೇಲೆ ಇರಲಾಗಲಿಲ್ಲ ಎಂಬುದು ಬದುಕಿನ ದೊಡ್ಡ ವಿಪರ್ಯಾಸ. ಸ್ನೇಹಿತರೆ, ವಿಜಯ ನಾರಸಿಂಹ ಅವರು ಕಾದಂಬರಿಕಾರರೂ ಹೌದು. ಅವರ ಪ್ರಸಿದ್ಧ ಕಾದಂಬರಿಗಳಾದ ಬದುಕಿನ ಬೈರಾಗಿ, ಶ್ರೀಮಾನ್ ಚಕ್ರಾಯಣ ಮತ್ತು ಪುಟ್ಟಣ್ಣ ಕಣಗಾಲ್ ಬದುಕಿನ ಚರಿತ್ರೆ ಇವುಗಳು ಪ್ರಖ್ಯಾತಗೊಂಡಿವೆ. ಮಹಾನ್ ಚಿತ್ರ ಸಾಹಿತಿ ವಿಜಯ ನಾರಸಿಂಹ ಅವರು 2001 ಅಕ್ಟೋಬರ್ 31 ಈ ಲೋಕವನ್ನಗಲಿದರು. ಸ್ನೇಹಿತರೆ, ಹಾಗೆ ಸ್ನೇಹಿತರೆ, ಕನ್ನಡ ಚಲನಚಿತ್ರರಂಗವನ್ನು ಬೆಳಗಿದ ಕಲಾವಿದೆ ಎಂ ಜಯಶ್ರೀ ಅವರು. ಇವರು ಸುಮಾರು 500 ಚಿತ್ರಗಳಲ್ಲಿ ನಟಿಸಿದರೂ ಕೂಡ ಬಡತನದಲ್ಲೇ ಅವರು ಬದುಕನ್ನ ಕಳೆದರು. ಮೂಲತಃ ಮೈಸೂರಿನವರಾದ ಜಯಶ್ರೀ ಅವರು ಬಡತನವೇ ತುಂಬಿದ್ದ ಕುಟುಂಬದಲ್ಲಿ ಜನಿಸಿದ ಹಿರಿಯ ಮಗಳು. ತಂದೆಯ ಆಕಸ್ಮಿಕ ಮರಣ ಜಯಶ್ರೀ ಅವರಿಗೆ ಬರಸಿಡಿಲಿನಂತೆ ಬಂದೆರಗಿತ್ತು. ಜಯಶ್ರೀ ಅವರು ಕಷ್ಟಕ್ಕೆ ಅಂಜಲಿಲ್ಲ. ತಮಿಳುನಾಡಿನ ಪಕ್ಷಿರಾಜ ಸ್ಟುಡಿಯೋದ ಮಾಲೀಕರ ಸಹೋದರಿ ದೇವಿ ಎಂಬ ಹೆಣ್ಣು ಮಗಳು ಸ್ನೇಹಿತೆಯಾಗಿ ಜಯಶ್ರೀಗೆ ಸಿಕ್ಕಿದ್ದರು. ಅದೇ ಇವರ ಮುಂದಿನ ಬದುಕಿಗೆ ದಾರಿದೀಪವಾಯಿತು. ಸ್ನೇಹಿತರೆ, ಯಾವುದೋ ಕಾಯಿಲೆಗೆ ಸಂಬಂಧಿಸಿದಂತೆ ಆಪರೇಷನ್ ಮಾಡಿಸಿಕೊಳ್ಳಲು ಮೈಸೂರಿಗೆ ಬಂದಿದ್ದ ದೇವಿಗೆ ಜಯಶ್ರೀ ಅವರ ಗುಣವನ್ನ ನೋಡಿ ಬಹಳ ಹಿಡಿಸಿ ಕಷ್ಟದಲ್ಲಿದ್ದ ಜಯಶ್ರೀ ಅವರ ಕುಟುಂಬವನ್ನು ತಮಿಳುನಾಡಿಗೆ ಕರೆದುಕೊಂಡು ಹೋದರು. ಜಯಶ್ರೀಯವರು ಧೈರ್ಯದಿಂದ ಮದ್ರಾಸಿನ ಪಕ್ಷಿರಾಜ ಸ್ಟುಡಿಯೋದಲ್ಲಿ ಮೊಟ್ಟ ಮೊದಲಿಗೆ ಬಣ್ಣ ಹಚ್ಚಿ ಕ್ಯಾಮರಾ ಮುಂದೆ ನಿಲ್ಲುವಂತಾಯಿತು. ಹೀಗೆ ಜಯಶ್ರೀಯವರು ಅಭಿನಯಿಸಿದ ಪ್ರಥಮ ಚಿತ್ರ ವಾಳವಿಲೋ ತಿರುನಾಳ್. ಅಲ್ಲಿಂದ ಜಯಶ್ರೀ ಅವರ ಬಣ್ಣದ ಬದುಕು ಆರಂಭವಾಯಿತು. ಸ್ನೇಹಿತರೆ, ಒಂದರ ಹಿಂದೆ ಒಂದು ಸಿನಿಮಾ ಅವಕಾಶಗಳು ಅವರತ್ತ ಬರತೊಡಗಿದವು. ಸುಂದರಿಯಾಗಿದ್ದ ಜಯಶ್ರೀ ಅವರು ಆ ಕಾಲದಲ್ಲಿ ಬಹುಬೇಗ ಚಿತ್ರಲೋಕದಲ್ಲಿ ಪ್ರಸಿದ್ಧಿ ಪಡೆದರು. ಅಚ್ಚ ಕನ್ನಡತಿ ಜಯಶ್ರೀಯವರು ತಮಿಳು ಚಿತ್ರಗಳಲ್ಲಿ ಜನಪ್ರಿಯತೆ ಗಳಿಸುತ್ತಿದ್ದಂತೆಯೇ ಕನ್ನಡ ಚಿತ್ರರಂಗವು ಅವರತ್ತ ದೃಷ್ಟಿಹರಿಸಿತು. ಆಗ ಹೊನ್ನಪ್ಪ ಭಾಗವತರು ಭಕ್ತ ಕುಂಬಾರ ಚಿತ್ರದ ನಾಯಕಿಯಾಗಿ 1942 ಜಯಶ್ರೀ ಅವರನ್ನು ಮತ್ತೆ ಕನ್ನಡ ನಾಡಿಗೆ ಕರೆತಂದರು. ಆನಂತರ ಅವರು ತವರು ನೆಲದಲ್ಲಿಯೇ ಅಭಿನಯನವನ್ನು ಮುಂದುವರಿಸಿದರು. 40ರ ದಶಕದಲ್ಲಿ ತಾರೆ ಜಯಶ್ರೀ ಅವರು ಕನ್ನಡ ಚಿತ್ರಪ್ರೇಮಿಗಳ ಕನಸಿನ ತಾರೆಯಾಗಿ ಮಿನುಗಿದ್ದರು. 1949 ಬಿಡುಗಡೆಯಾದ ಅವರ ನಾಗಕನ್ನಿಕಾ ಚಿತ್ರವಂತೂ ಕನ್ನಡ ಚಿತ್ರರಂಗದಲ್ಲೊಂದು ಹೊಸ ಕ್ರಾಂತಿಯನ್ನೇ ಮಾಡಿತ್ತು. ನಿರ್ಮಾಪಕರಿಗಂತೂ ಹಣದ ಮಳೆಯನ್ನೇ ಸುರಿಸಿತ್ತು. ನಂತರ ಕಲ್ಯಾಣ್ ಕುಮಾರ್ಗೆ ನಾಯಕಿಯಾಗಿ ಮುತ್ತೈದೆ ಭಾಗ್ಯ ಚಿತ್ರದಲ್ಲಿ ಅಭಿನಯಿಸಿದ ಜಯಶ್ರೀ ಅವರು ಈ ಚಿತ್ರದ ಯಶಸ್ಸಿಗೂ ಕೂಡ ಬಹುಪಾಲು ಕಾರಣರಾಗಿದ್ದರು. ನಟಿ ಜಯಶ್ರೀ ಅವರು ಇದ್ದರೆ ಸಾಕು, ಚಿತ್ರಕ್ಕೆ ಗೆಲುವು ಕಟ್ಟಿಟ್ಟ ಬುತ್ತಿ ಎಂಬ ಮಾತು 40-50 ದಶಕದಲ್ಲಿ ಚಾಲ್ತಿಯಲ್ಲಿತ್ತು. ಸ್ನೇಹಿತರೆ, ಹೀಗೆ ಜಯದ ಮೆಟ್ಟಿಲುಗಳೊಡನೆ ಸಾಗಿ ಬಂದ ಜಯಶ್ರೀ ಅವರು ಕ್ರಮೇಣ ವಯೋಮಾನಕ್ಕೆ ತಕ್ಕ ಹಾಗೆ ಅಮ್ಮನ ಪಾತ್ರಕ್ಕೆ ಬಡ್ತಿ ಪಡೆದರು. ಮಂಗಳಗೌರಿ, ಮಿಸ್ ಲೀಲಾವತಿ, ಶಿವಶರಣೆ ನಂಬಿಯಕ್ಕ, ಅಮರ ಭಾರತಿ, ಜಗನ್ಮೋಹಿನಿ, ಚಂದವಳ್ಳಿಯ ತೋಟ, ಶಿವಗಂಗೆ, ಜಗಜ್ಯೋತಿ ಬಸವೇಶ್ವರ, ನಾಗರಹಾವು, ಎರಡು ಕನಸು, ಸಾವಿರ ಮೆಟ್ಟಿಲು ಸೇರಿದಂತೆ ಸುಮಾರು 500 ಚಿತ್ರಗಳಲ್ಲಿ ಜಯಶ್ರೀ ಅವರು ಅಭಿನಯಿಸಿದ್ದರು. ಅನೇಕ ಚಿತ್ರಗಳಲ್ಲಿ ವರನಟ ಡಾ ರಾಜ್ಕುಮಾರ್ ಅವರಿಗೆ ಅಮ್ಮನಾಗಿಯೂ ಕೂಡ ನಟಿಸಿದ್ದರು.
ಎಂ ಜಯಶ್ರೀ ಅವರು 2006 ಅಕ್ಟೋಬರ್ 29 ಈ ಲೋಕವನ್ನಗಲಿದರು ಸ್ನೇಹಿತರೆ. ಸೋ ಸ್ನೇಹಿತರೆ, ಕನ್ನಡ ಚಲನಚಿತ್ರರಂಗವನ್ನು ಬೆಳಗಿದ ಕಲಾವಿದೆ ಎಂ ಜಯಶ್ರೀ ಅವರ ಚಿತ್ರದಿಂದ ಒಂದು ಗೀತೆಯನ್ನ ಕೇಳಿರಿ.

ಹಾಗೆ ಸ್ನೇಹಿತರೆ, ಕನ್ನಡ ರಂಗಭೂಮಿ ಮತ್ತು ಚಲನಚಿತ್ರ ಕ್ಷೇತ್ರದಲ್ಲಿ ಮಹತ್ವದ ಸಾಧನೆ ಮಾಡಿದವರು ಪ್ರೇಮಾ ಕಾರಂತ್ ಅವರು. ಪ್ರೇಮಾ ಅವರು 1936 ಆಗಸ್ಟ್ 15 ಭದ್ರಾವತಿಯಲ್ಲಿ ಜನಿಸಿದರು. ತಂದೆ ದೇವೋಜಿರಾವ್, ತಾಯಿ ಕಮಲಮ್ಮ. ತಂದೆ ತಾಯಂದಿರನ್ನು ಬಾಲ್ಯದಲ್ಲೇ ಕಳೆದುಕೊಂಡ ಪ್ರೇಮಾ ಅವರು ತಮ್ಮ ಅಜ್ಜಿ ತಾತಂದಿರ ಪೋಷಣೆಯಲ್ಲಿ ಕೋಲಾರದ ಶಿಡ್ಲಘಟ್ಟದಲ್ಲಿ ಶಾಲಾ ವಿದ್ಯಾಭ್ಯಾಸವನ್ನ ಪೂರೈಸಿದರು. ಮುಂದೆ ಬೆಂಗಳೂರಿನ ಸೇಂಟ್ ತೆರೇಸಾ ಕಾನ್ವೆಂಟಿನಲ್ಲಿ ಶಿಕ್ಷಕಿ ತರಬೇತಿ ಪೂರೈಸಿ ಅದೇ ಸಂಸ್ಥೆಯ ಪ್ರೈಮರಿ ಶಾಲೆಯ ಮಕ್ಕಳಿಗೆ ಶಿಕ್ಷಕಿಯಾದರು. ಈ ಸಂದರ್ಭದಲ್ಲಿ ಅವರು ಸಣ್ಣ ಸಣ್ಣ ನಾಟಕಗಳನ್ನು ಮಕ್ಕಳಿಗಾಗಿ ಮೂಡಿಸತೊಡಗಿದರು. ಪ್ರೇಮಾವರು ಮತ್ತು ಬಿವಿ ಕಾರಂತರ ಪ್ರೇಮ ವಿವಾಹ 1958 ವರ್ಷದಲ್ಲಿ ಆರ್ಯ ಸಮಾಜದ ಪದ್ಧತಿಯಲ್ಲಿ ಜರುಗಿತು. ಮುಂದೆ ಈ ದಂಪತಿಗಳು ವಾರಣಾಸಿಯಲ್ಲಿ ತಮ್ಮ ಜೀವನವನ್ನು ನಡೆಸತೊಡಗಿದರು. ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದಲ್ಲಿ ಪ್ರೇಮಾ ಕಾರಂತರ ಹೆಚ್ಚಿನ ವಿದ್ಯಾಭ್ಯಾಸ ಮುಂದುವರೆಯಿತು. ಮುಂದೆ ಬಿವಿ ಕಾರಂತರು ದೆಹಲಿಯ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಸೇರಿದ ಸಂದರ್ಭದಲ್ಲಿ ಪ್ರೇಮಾ ಅವರು ಅರವಿಂದರ ಆಶ್ರಮದಲ್ಲಿ ಶಿಕ್ಷಕಿಯಾದರು. ನಾಟಕ ಪ್ರಿಯರಾದ ಅವರು ಚರಿತ್ರೆ ಮತ್ತು ಗಣಿತದಂತಹ ಶೈಕ್ಷಣಿಕ

ವಿಷಯಗಳನ್ನು ಸಹ ನಾಟಕಗಳ ಮೂಲಕ ಮಕ್ಕಳಲ್ಲಿ ಪ್ರೀತಿ ಹುಟ್ಟುವಂತೆ ಬೋಧಿಸುವ ಪ್ರಯೋಗಗಳನ್ನು ನಡೆಸಿದರು. ಮುಂದೆ ಬಿವಿ ಕಾರಂತರ ಒತ್ತಾಸೆಯ ಮೇರೆಗೆ ಪ್ರೇಮಾ ಕಾರಂತರು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಸೇರಿ ಪದವಿ ಪಡೆದರು. ಓಂಪುರಿ, ಸಾಯಿ ಪರಂಪಜೆ ಮುಂತಾದವರು ಅವರ ಸಹಪಾಠಿಗಳಾಗಿದ್ದರು. ಪದವಿಯ ನಂತರದಲ್ಲಿ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದ ರೆಪಾರ್ಟರಿಯಲ್ಲಿ 2 ವರ್ಷ ಶಿಕ್ಷಕಿಯಾಗಿ ದುಡಿದರು. ಪ್ರೇಮಾ ಕಾರಂತರು ಮೊದಮೊದಲಿಗೆ ಹೆಡ್ಡಾಯಣ, ದೈತ್ಯ ಬಂದ ಬಂದ ಗುಣವಂತ, ಝೀಎಂಟ್ ಮಾಮ, ನಕ್ಕಾಳ ರಾಜಕುಮಾರಿ, ಶೆಟ್ಟಿ ಕತೆ, ನಿರೂಪಮ ಮುಂತಾದ ಲವಲವಿಕೆಯ ಮಕ್ಕಳ ನಾಟಕ ಪ್ರಯೋಗಗಳನ್ನು ಮಾಡಿದರು. ಮಕ್ಕಳಿಗಾಗಿ ಬೆನಕ ಮಕ್ಕಳ ಕೇಂದ್ರ ಎಂಬ ರಿಪೆರ್ಟರಿ ಆರಂಭಿಸಿದ ಅವರು ಮಕ್ಕಳಿಗೆ ರಂಗಕಲೆಗಳನ್ನ ಬೋಧಿಸುವ ವಿಶಿಷ್ಟ ಹೆಜ್ಜೆನಿಟ್ಟರು. ಸ್ನೇಹಿತರೆ, ಈ ರೆಪರ್ಟರಿ 1979 ವರ್ಷದಲ್ಲಿ ಅಳಿಲು ರಾಮಾಯಣ ಎಂಬ ಪ್ರಥಮ ಪ್ರದರ್ಶನವನ್ನು ನೀಡಿತು. ಅತ್ಯುತ್ತಮ ಕಾಸ್ಟ್ಯೂಮ್ ಡಿಸೈನರ್ ಎನಿಸಿದ್ದ ಪ್ರೇಮಾ ಕಾರಂತರು ಹಯವದನ, ಈಡಿಪಸ್, ಒತೇಲೋ, ಕಿಂಗ್ ಲಿಯರ್, ಜೋಕುಮಾರ ಸ್ವಾಮಿ, ಸಂಕ್ರಾಂತಿ, ಮೆಕ್ಬೆತ್ ಮುಂತಾದ ಪ್ರಸಿದ್ಧ ನಾಟಕಗಳನ್ನು ಒಳಗೊಂಡಂತೆ 120 ನಾಟಕಗಳಲ್ಲಿ ರಂಗವಿನ್ಯಾಸಕರಾಗಿ ಕಾರ್ಯನಿರ್ವಹಿಸಿದ್ದರು. ಸ್ನೇಹಿತರೆ, ಕೇವಲ ಕನ್ನಡವಷ್ಟೇ ಅಲ್ಲದೆ ಪಂಜಾಬಿಯ ಧರ್ತಿ ದೇಶ್ ಪಂಜಾಬಿ ದಿ, ಹಿಂದಿಯ ಚಂದ್ರಗುಪ್ತ, ಸ್ಕಂದಗುಪ್ತ ಮುಂತಾದ ಅನೇಕ ನಾಟಕಗಳಿಗೂ ಕೂಡ ಅವರ ಪ್ರತಿಭೆ ಸಂದಿತು. ಪ್ರೇಮಾ ಕಾರಂತರು ತಾವು ದೇಶದಾದ್ಯಂತ ನಡೆಸಿದ ರಂಗ ಕಮ್ಮಟಗಳಿಂದಲೂ ಪ್ರಸಿದ್ಧರಾದರು. ಸ್ನೇಹಿತರೆ, ಜಿ ವಿ ಅಯ್ಯರ್ ಅವರ ಪ್ರಸಿದ್ಧ ಚಿತ್ರವಾದ ಹಂಸಗೀತೆಯ ವೇಷಭೂಷಣಗಳ ವಿನ್ಯಾಸಕಿಯಾಗಿ ಚಲನಚಿತ್ರರಂಗಕ್ಕೆ ಆಗಮಿಸಿದ ಪ್ರೇಮಾ ಕಾರಂತರು ಮುಂದೆ 1977 ವರ್ಷದಲ್ಲಿ ಕುದುರೆ ಮೊಟ್ಟೆ ಚಿತ್ರಕ್ಕೆ ಕಲಾ ನಿರ್ದೇಶಕಿಯಾದರು. ಮುಂದೆ ನಿರ್ದೇಶಕಿಯಾಗಿ ಎಂ ಕೆ ಇಂದಿರಾ ಅವರ ಪಣಿಯಮ್ಮ ಕಥೆಯನ್ನು ಆಯ್ಕೆ ಮಾಡಿಕೊಂಡ ಪ್ರೇಮಾ ಕಾರಂತರ ನಿರ್ದೇಶನಕ್ಕೆ ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಮೆಚ್ಚುಗೆ ಪ್ರಶಸ್ತಿಗಳು ಸಂದವು. ಮುಂದೆ ಅವರು ನಕ್ಕಾಳ ರಾಜಕುಮಾರಿ, ಲಕ್ಷ್ಮಿ ಕಟಾಕ್ಷ, ಅಬ್ದುಲ್ಲಾ ಗೋಪಾಲ ಮತ್ತು ಹಿಂದಿಯಲ್ಲಿ ಬಂದ್ ಜೊರೋಕೆ ಮುಂತಾದ ಚಿತ್ರಗಳನ್ನು ನಿರ್ದೇಶಿಸಿದರು. ಸೋಲಿಸಬೇಡ ಗೆಲಿಸಯ್ಯ ಎಂಬುವುದು ಪ್ರೇಮಕಾರಂತರ ಪ್ರಸಿದ್ಧ ಆತ್ಮಚರಿತ್ರೆ. ಈ ಕೃತಿಯಲ್ಲಿ ತಾವು ಬದುಕಿನಲ್ಲಿ ಎದುರಿಸಿದ ಸಂಕಷ್ಟ ಸವಾಲುಗಳನ್ನು ಮತ್ತು ಅವುಗಳನ್ನು ತಾವು ಎದುರಿಸಿದ ಬಗೆಯನ್ನು ವಿವರಿಸಿದ್ದಾರೆ. ಜೀವನ ನಿಂತ ನೀರಾದಾಗ ಅದು ಬದುಕೇ ಅಲ್ಲ, ಸದಾ ಹರಿಯುತ್ತಲೇ ಇರಬೇಕು. ಈ ಹರಿಯುವ ನದಿಯಲ್ಲಿ ಏರಿಳಿತಗಳು ಅನೇಕ. ಈ ಏರಿಳಿತಗಳಲ್ಲಿ ಮುಳುಗಿ ಎದ್ದು ದಡ ಸೇರಬೇಕಾಗಿ ಬಂದಂತಹ ಒಂದು ಅಗ್ನಿ ಪರೀಕ್ಷೆ ನಮ್ಮ ಜೀವನದಲ್ಲಿ ನಡೆದು ಹೋಯಿತು. ದುರ್ಘಟನೆ ನಡೆದದ್ದು ಕಾರಂತರ ಜೀವನದಲ್ಲಿ. ಕಾರಂತರ ಜೀವನ ನನ್ನ ಜೀವನವೇ ಅಲ್ಲವೇ? ಆ ದುರ್ಘಟನೆಯ ಪ್ರಭಾವ ನನ್ನ ಬದುಕಿನ ಮೇಲೆ ಬೀರಿದ ಪರಿಣಾಮ ಭಯಂಕರವಾದದ್ದು. ನಮ್ಮಿಬ್ಬರ ಜೀವನವನ್ನೇ ಅಲುಗಾಡಿಸಿದಂತಹ ಈ ದುರ್ಘಟನೆ ರಾಷ್ಟ್ರೀಯ ಮಟ್ಟದಲ್ಲಿ ಜನಜನಿತವಾಗಿ ಒಬ್ಬರೊಬ್ಬರ ದೃಷ್ಟಿಯಲ್ಲಿ ಒಂದೊಂದು ಆಕಾರ ಪಡೆಯುತ್ತಾ ಹೋಯಿತು. ಆದರೆ ಬೇರೆ ಎಲ್ಲರ ದೃಷ್ಟಿಯಲ್ಲಿ ಸತ್ಯಸತ್ಯಗಳಿಗಿಂತ ಕಟು ಕಥೆಗಳೇ ಜಾಸ್ತಿಯಾಗಿದ್ದವು. ಆದರೆ ನಡೆದ ಘಟನೆಗಳನ್ನೆಲ್ಲ ನನ್ನ ಕಣ್ಣಿನಿಂದಲೇ ನೋಡಿರುವುದರಿಂದ ನನ್ನ ದೃಷ್ಟಿಕೋನ ಕಟು ಸತ್ಯಗಳಿಂದ ಕೂಡಿರುತ್ತೆ ಎಂದುಕೊಂಡಿರುತ್ತೇನೆ ಎಂಬ ಈ ಕೃತಿಯಲ್ಲಿನ ಪ್ರೇಮಕಾರಂತರ ಮಾತುಗಳು ಬಹಳಷ್ಟು ಹೇಳುತ್ತವೆ. ಸ್ನೇಹಿತರೆ, ಈ ಮಹಾನ್ ಸಾಧಕರಾದ ಪ್ರೇಮಕಾರಂತರು 2007 ಅಕ್ಟೋಬರ್ 29 ಈ ಲೋಕವನ್ನಗಲಿದರು. ಬಿವಿ ಕಾರಂತರು ಮತ್ತು ಪ್ರೇಮಕಾರಂತರು ಕನ್ನಡ ಕಲಾಲೋಕದಲ್ಲಿ ಬೆಳೆಸಿದ ಹೊಸತನ ಎಂದೆಂದಿಗೂ ಅಮರ. ಅದು ಮುಗಿದು ಹೋದದ್ದಲ್ಲ, ಸದಾ ಹರಿಯುತ್ತಿರುವ ನದಿ. ಸ್ನೇಹಿತರೆ, ಸ್ನೇಹಿತರೆ, ಪ್ರೇಮಾ ಕಾರಂತವರು ನಿರ್ದೇಶಿಸಿರುವ ಪಣಿಯಮ್ಮ ಚಿತ್ರದಿಂದ ಒಂದು ಗೀತೆಯನ್ನ ಕೇಳಿರಿ.

ಹಾಗೆ ಸ್ನೇಹಿತರೆ, ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಪ್ರಸಿದ್ಧ ವೈಣಿಕರು ಮತ್ತು ಮಹಾನ್ ವಿದ್ವಾಂಸರಾದ ದೊರೆಸ್ವಾಮಿ ಅಯ್ಯಂಗಾರ್. ಇವರು 1920 ಆಗಸ್ಟ್ 11 ಜನಿಸಿದರು. ಮೈಸೂರಿನ ವೀಣೆಗೆ ಕರ್ನಾಟಕ ಸಂಗೀತದಲ್ಲಿ ಮಹತ್ವದ ಸ್ಥಾನವಿದ್ದು ಅದು ಹಲವಾರು ಪರಿಣಿತರನ್ನು ಸಂಗೀತ ಲೋಕಕ್ಕೆ ನೀಡಿದೆ. ಮೈಸೂರು ಅರಸರು ಸಂಗೀತಕ್ಕೆ ಮಹತ್ವದ ಪೋಷಕರಾಗಿದ್ದು 1645-1704 ಅವಧಿಯಲ್ಲಿ ಜೀವಿಸಿದ್ದ ಚಿಕ್ಕದೇವರಾಯರು ಸ್ವಯಂ ಪ್ರಸಿದ್ಧ ವೀಣಾಪಟುಗಳಾಗಿದ್ದರಂತೆ. ನಾಲ್ಮಡಿ ಕೃಷ್ಣರಾಜ ಒಡೆಯರವರು ಹಿಂದೂಸ್ತಾನಿ ಮತ್ತು ಕರ್ನಾಟಕ ಸಂಗೀತಗಳೆರಡಕ್ಕೂ ಪ್ರೋತ್ಸಾಹವನ್ನು ನೀಡಿ ಅನೇಕ ಸಂಗೀತ ವಿದ್ವಾಂಸರಿಗೆ ಆಶ್ರಯದಾತರಾಗಿದ್ದರು. ಸಣ್ಣ ವಯಸ್ಸಿನಲ್ಲಿಯೇ ಅಯ್ಯಂಗಾರ್ ಅವರಿಗೆ ಮಹಾರಾಜರಿಂದ ಪ್ರೋತ್ಸಾಹ ದೊರೆಯಿತು. ತಮ್ಮ 6 ವಯಸ್ಸಿನಲ್ಲೇ ಪ್ರಬುದ್ಧ ವೀಣಾವಾದಕರಾಗಿದ್ದ ದೊರೆಸ್ವಾಮಿ ಅಯ್ಯಂಗಾರ್ ಅವರು ತಮ್ಮ 10 ವಯಸ್ಸಿನಲ್ಲೇ ಮಹಾರಾಜರೆದುರು ವೀಣೆ ನುಡಿಸಿ 50 ಬೆಳ್ಳಿ ರೂಪಾಯಿಗಳ ಬಹುಮಾನ ಪಡೆದಿದ್ದರು. ದೊರೆಸ್ವಾಮಿ ಅಯ್ಯಂಗಾರ್ ಅವರು ವೀಣೆ ಮತ್ತು ಕೊಳಲು ಎರಡು

ಅದರಲ್ಲೂ ಪರಿಣಿತಿ ಹೊಂದಿದ್ದರು. ರಾಜ ಕುಟುಂಬದವರಿಗೆ ವೀಣೆ ಮತ್ತು ಕೊಳಲು ವಾದನದ ಪಾಠ ಹೇಳುತ್ತಿದ್ದರು. ಅವರ ಕಿರಿಯ ಸಹೋದರ ದೇಶಿಕಾಚಾರ್ ಅವರು ಪ್ರಸಿದ್ಧ ಕೊಳಲು ವಾದಕರು. ದೊರೆಸ್ವಾಮಿ ಅವರು ತಂದೆ ವೆಂಕಟೇಶ್ ಅಯ್ಯಂಗಾರ್ ಅವರಿಂದಲೇ ಸಂಗೀತ ಪಾಠ ಪಡೆದು ಬಹಳ ಬೇಗ ತಂದೆಯವರನ್ನೇ ಮೀರಿಸಿದರು. ತಮ್ಮ ಮಗನಲ್ಲಿರುವ ಸಂಗೀತ ಬೆಳವಣಿಗೆಯನ್ನು ಗಮನಿಸಿದ ವೆಂಕಟೇಶ್ ಅಯ್ಯಂಗಾರರು ಅವನಿಗೆ ಪ್ರಸಿದ್ಧ ವೈಣಿಕ ವಿದ್ವಾಂಸ ವೀಣೆ ಶೇಷಣ್ಣನವರ ನೇರ ಶಿಷ್ಯರಾದ ವೆಂಕಟಗಿರಿಯಪ್ಪನವರ ಬಳಿ ಶಿಕ್ಷಣಕ್ಕೆ ಏರ್ಪಾಡು ಮಾಡಿದರು. ದೊರೆಸ್ವಾಮಿಯವರು 15 ವರ್ಷಗಳ ಕಾಲ ವೆಂಕಟಗಿರಿಯಪ್ಪನವರಿಂದ ಕಠಿಣ ಪರಿಶ್ರಮದ ಶಿಕ್ಷಣ ಪಡೆಯುವುದರ ಜೊತೆಗೆ ಗುರುಗಳ ಸಂಗೀತ ಕಚೇರಿಗಳಲ್ಲಿ ಜೊತೆಗಾರರಾಗಿರುತ್ತಿದ್ದರು. 16ನೆಯ ವಯಸ್ಸಿನಲ್ಲಿಯೇ ಆ ಸ್ಥಾನ ವಿದ್ವಾನ್ ಸ್ಥಾನ ದೊರೆಸ್ವಾಮಿ ಅಯ್ಯಂಗಾರವರಿಗೆ ಸಂದಿತು. ಅವರಿಗೆ ಅಂದಿನ ಮಾಸಿಕ ಸಂಬಳ ರೂ 75 ಆಗಿತ್ತು. ಅದು ತಮಗೆ ಸಂತೃಪ್ತಿ ಮತ್ತು ಸಂತೋಷವನ್ನು ಕೊಡುತ್ತಿತ್ತು ಎಂದು ದೊರೆಸ್ವಾಮಿ ಅಯ್ಯಂಗಾರ್ ಅವರು ಹೇಳಿದ್ದರು. ಮೈಸೂರು ರೇಡಿಯೋ ನಿಲಯವು ಆಕಾಶವಾಣಿಯೊಂದಿಗೆ ವಿಲೀನವಾದಾಗ ದೊರೆಸ್ವಾಮಿ ಅಯ್ಯಂಗಾರ್ ಅವರಿಗೆ ಆಕಾಶವಾಣಿಯಲ್ಲಿ ಕಾರ್ಯನಿರ್ವಾಹಕರಾಗುವ ಅವಕಾಶ ಒದಗಿಬಂತು. 21 ವರ್ಷಗಳ ಕಾಲ ಆಕಾಶವಾಣಿಯಲ್ಲಿ ದುಡಿದ ಅಯ್ಯಂಗಾರರು ರೇಡಿಯೋದಲ್ಲಿ ಸಂಗೀತ ಕಾರ್ಯಕ್ರಮಗಳಿಗೆ ಜನಪ್ರಿಯತೆ ತರುವಲ್ಲಿ ಅಪಾರವಾದ ಶ್ರಮ ವಹಿಸಿದರು. ಹಲವಾರು ಉತ್ತಮ ಸಾಹಿತ್ಯಗಳಿಗೆ, ವಾದ್ಯಗೋಷ್ಠಿಗಳಿಗೆ ಮತ್ತು ಸಂಗೀತ ವೈವಿಧ್ಯಗಳಿಗೆ ಸಂಗೀತ ಸಂಯೋಜಕರಾಗಿ ಅಯ್ಯಂಗಾರರು ಮಹತ್ವದ ಕಾರ್ಯ ನಿರ್ವಹಿಸಿದರು. ಅವರ ಈ ಶ್ರದ್ಧೆಯ ದುಡಿತದಿಂದ ಹಲವಾರು ಸಂಗೀತ ಪ್ರತಿಭೆಗಳು ಬೆಳಕಿಗೆ ಬರುವಂತಾಯಿತು. ದೊರೆಸ್ವಾಮಿ ಅಯ್ಯಂಗಾರ್ ಅವರು ತಮ್ಮ ಸಂಗೀತ ಜೀವನದಲ್ಲಿ ವೈಯಕ್ತಿಕವಾಗಿ ಕಾರ್ಯಕ್ರಮಗಳನ್ನು ನೀಡುವುದರ ಜೊತೆಗೆ ಪಿಟೀಲು ಚೌಡಯ್ಯ, ಲಾಲ್ಗುಡಿ ಜಯರಾಮನ್ ಮೊದಲಾದ ಸಂಗೀತಗಾರರ ಜೊತೆಯಲ್ಲಿ ವಾದ್ಯ ಕಚೇರಿಗಳಲ್ಲಿ ಭಾಗವಹಿಸಿದ್ದರು. ಸ್ನೇಹಿತರೆ, ಭಾರತದಲ್ಲಷ್ಟೇ ಅಲ್ಲ, ವಿದೇಶಗಳಲ್ಲೂ ಕೂಡ ಕಚೇರಿ ನೀಡಿ ಪ್ರಸಿದ್ಧರಾದ ಇವರು ಹಿಂದೂಸ್ತಾನಿ ಸಂಗೀತದ ದಿಗ್ಗಜರಾದ ಉಸ್ತಾದ್ ಅಲಿ ಅಕ್ಬರ್ ಖಾನ್ ಅವರೊಂದಿಗೆ ಹಲವಾರು ಜುಗಲ್ಬಂದಿ ಕಾರ್ಯಕ್ರಮಗಳನ್ನು ನೀಡಿದರು. ಸುಬ್ಬಶಾಸ್ತ್ರಿ ಚಲನಚಿತ್ರಕ್ಕೆ ದೊರೆಸ್ವಾಮಿ ಅಯ್ಯಂಗಾರ್ ಅವರು ನೀಡಿದ ಸಂಗೀತ ಸಂಯೋಜನೆಯನ್ನು ಕನ್ನಡದ ಸಿನಿಮಾ ಪ್ರೇಕ್ಷಕರು ಮರೆಯುವಂತೆಯೇ ಇಲ್ಲ. ಡಾಕ್ಟರ್ ಎಎನ್ ಮೂರ್ತಿರಾಯರ ಆಷಾಢಭೂತಿ ನಾಟಕವನ್ನು ಆಧರಿಸಿ ಎಂವಿ ಕೃಷ್ಣಸ್ವಾಮಿ ಅವರು ನಿರ್ದೇಶಿಸಿದ ಈ ಚಲನಚಿತ್ರಕ್ಕೆ ದೊರೆಸ್ವಾಮಿ ಅಯ್ಯಂಗಾರ್ ಅವರು ಬಾಲಮುರುಳಿಕೃಷ್ಣ, ಶ್ರೀರಂಗಂ ಗೋಪಾಲರತ್ನಂ ಅಂತಹ ಶ್ರೇಷ್ಠ ಗಾಯಕರನ್ನು ಬಳಸಿ ಸಂಯೋಜಿಸಿದ ಹಾಡುಗಳು ಕನ್ನಡ ಚಿತ್ರರಂಗದ ಅತ್ಯುತ್ಕೃಷ್ಟ ಚಲನಚಿತ್ರ ಗೀತೆಗಳ ಸಾಲಿನಲ್ಲಿ ನಿರಂತರವಾಗಿ ವಿರಾಜಿಸುವಂತದ್ದಾಗಿದೆ. ಕವಿ ಪೂತೀನ ಅವರ ಆತ್ಮೀಯರಾಗಿದ್ದ ದೊರೆಸ್ವಾಮಿ ಅಯ್ಯಂಗಾರ್ ಅವರು ಕರ್ನಾಟಕ ಸರ್ಕಾರವು ಪೂತೀನರವರ ಹೆಸರಿನಲ್ಲಿ ಸ್ಥಾಪಿಸಿದ್ದ ಟ್ರಸ್ಟಿನ ಅಧ್ಯಕ್ಷರಾಗಿದ್ದರು. ಸ್ನೇಹಿತರೆ, ದೊರೆಸ್ವಾಮಿ ಅಯ್ಯಂಗಾರ್ ಅವರು ಅತ್ಯಂತ ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ತಮ್ಮ ಮಲ್ಲೇಶ್ವರದ ಮನೆಯಲ್ಲಿ ಜೀವನ ನಡೆಸಿದರು. ಇವರಿಗೆ ಮೈಸೂರು ವಿಶ್ವವಿದ್ಯಾಲಯವು 1975ರ ವರ್ಷದಲ್ಲಿ ಗೌರವ ಡಾಕ್ಟರೇಟ್ ಪ್ರಶಸ್ತಿ ನೀಡಿ ಗೌರವಿಸಿತು. ಸ್ನೇಹಿತರೆ, ಭಾರತ ಸರ್ಕಾರವು ಪದ್ಮವಿಭೂಷಣ ಪ್ರಶಸ್ತಿ ನೀಡಿ ಗೌರವಿಸಿತು. ಸಂಗೀತ ನಾಟಕ ಅಕಾಡೆಮಿಯ ಅಧ್ಯಕ್ಷರಾಗಿ ಸಹ ದೊರೆಸ್ವಾಮಿ ಅಯ್ಯಂಗಾರ್ ಅವರು ಕಾರ್ಯನಿರ್ವಹಿಸಿದ್ದರು. 1985ರ ವರ್ಷದಲ್ಲಿ ಅಖಿಲ ಭಾರತ ಕರ್ನಾಟಕ ಸಂಗೀತ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದ್ದರು. ಎತ್ತರವಾಗಿ ತೆಳ್ಳಗೆ ಸುರದ್ರೂಪಿಗಳು ಸದಾ ಮಂದಸ್ಮಿತರೂ ಆಗಿದ್ದ ದೊರೆಸ್ವಾಮಿ ಅಯ್ಯಂಗಾರ್ ಅವರು ಸಕಲರಿಗೂ ಪ್ರಿಯರಾಗಿದ್ದರು. ಅಂತೆಯೇ ಅತ್ಯಂತ ಹಾಸ್ಯಪ್ರಿಯರೂ ಹೌದು. ಅಂದಿನ ತಲೆಮಾರಿನ ಸಂಗೀತಜ್ಞರ ಕುರಿತು ಅವರಲ್ಲಿ ಜ್ಞಾನ ಭಂಡಾರವೇ ತುಂಬಿತ್ತು. ಪ್ರಸಿದ್ಧ ಸಂಗೀತಜ್ಞರ ಜೊತೆ ಆಗಾಗ ಕಾಣುವ ಗುಂಪುಗಾರಿಕೆ, ಸ್ವಪ್ರತಿಷ್ಠೆ, ದುರ್ವ್ಯಸನಗಳು ಯಾವುವು ಅವರ ಬಳಿ ಎಂದೂ ಸುಳಿಯಲಿಲ್ಲ. ದೈವ ಶ್ರದ್ಧೆ, ಕರ್ತವ್ಯ ನಿಷ್ಠೆ, ನಿರ್ಮಲ ವಾತ್ಸಲ್ಯ ಇವು ಅವರ ಜೊತೆಗಾತಿಗಳಂತೆ ಇದ್ದವು. ಅವರ ಪುತ್ರ ಬಾಲಕೃಷ್ಣ ಡಿ ಪ್ರಸಿದ್ಧ ವೀಣಾವಾದಕರಾಗಿದ್ದಾರೆ. ಸ್ನೇಹಿತರೆ, 1997ರ ಅಕ್ಟೋಬರ್ 28ರಂದು ಡಾಕ್ಟರ್ ದೊರೆಸ್ವಾಮಿ ಅಯ್ಯಂಗಾರ್ ಅವರು ನಿಧನರಾದರು. ಅವರ ಹೆಸರಿನಲ್ಲಿ ಅಕಾಡೆಮಿಯನ್ನ ತೆರೆಯಲಾಗಿದ್ದು ಮೈಸೂರು ಶೈಲಿಯ ವೀಣಾವಾದನವನ್ನು ಉಳಿಸಿ ಬೆಳೆಸುವ ಕೆಲಸ ನಡೆಸಲಾಗುತ್ತಿದೆ. ಸ್ನೇಹಿತರೆ, ಸ್ನೇಹಿತರೆ, ಈಗ ಸುಬ್ಬಶಾಸ್ತ್ರಿ ಚಲನಚಿತ್ರಕ್ಕೆ ದೊರೆಸ್ವಾಮಿ ಅಯ್ಯಂಗಾರ್ ಅವರು ನೀಡಿದ ಸಂಗೀತವನ್ನ ಕೇಳಿ ಬರೋಣ.

ಸೊ ಸ್ನೇಹಿತರೆ, ನಮ್ಮ ಕನ್ನಡ ನೆಲದ ಕಲಾರತ್ನಗಳ ಬಗ್ಗೆ ಪರಿಚಯಿಸಿದ್ದಾಯ್ತು. ಈ ಒಂದು ಎಪಿಸೋಡ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಇವತ್ತಿನ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ತಾಯಿ ಹಾಲು ನಿಲ್ಲಿಸಿದಾಗಿಂದ ಮಗು ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸ ಆಗ್ತಾ ಇದೆ.
3: ತಾಯಿ ಹಾಲು ನಿಲ್ಲಿಸಿದಾಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಾಣೋ ಸಮಸ್ಯೆ ಇದು. ಇದಕ್ಕಿರೋದೊಂದೇ ಪರಿಹಾರ, ಪರಿಶುದ್ಧವಾದ ಹಾಲು.
2: ಪರಿಶುದ್ಧವಾದ ಹಾಲು?
4: ಯಾವ ಹಾಲು ಪ್ರತಿ ಹಂತದಲ್ಲೂ ಪರೀಕ್ಷೆಗೆ ಒಳಪಟ್ಟು ಅತ್ಯಾಧುನಿಕ ತಂತ್ರಜ್ಞಾನದ ವಿಧಾನದಲ್ಲಿ ಸಂಸ್ಕರಣೆಗೊಳ್ಳುತ್ತೋ ಅದು ಪರಿಶುದ್ಧ ಹಾಲು. ನಂದಿನಿ ಹಾಲು ಪರಿಶುದ್ಧತೆಯ ಪ್ರತೀಕ.
5: ಕುಟುಂಬದ ಆರೋಗ್ಯಕ್ಕೆ ಬಳಸಿ ನಂದಿನಿ.
6: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
7: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
6: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
7: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
6: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
7: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
6: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
7: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449864678.

0: 98.
1: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ ಎಸ್ಎಸ್ ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ.
0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಮಹಾಲಕ್ಷ್ಮಿ ಸ್ವೀಟ್ಸ್.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಪರಿಸರ ಸಂರಕ್ಷಣೆ ಯಾರ ಹೊಣೆ? ಇದು ಎಲ್ಲರ ಪ್ರಶ್ನೆ. ಪರಿಸರದ ಕಾನೂನುಗಳ ಕುರಿತಾದ ಮಾಹಿತಿಯನ್ನ ಈಗ ನೀವು ಕೇಳಲಿದ್ದೀರಿ. ಈ ಮಾಹಿತಿಯನ್ನ ಡಿಆರ್ ಕುಮಾರಸ್ವಾಮಿಯವರು ನೀಡಲಿದ್ದಾರೆ. ಶ್ರೀಯುತ ಡಿಆರ್ ಕುಮಾರಸ್ವಾಮಿಯವರು ನಮ್ಮ ಶಿವಮೊಗ್ಗದ ದಿವಂಗತ ರಂಗಪ್ಪ ಮತ್ತು ದಿವಂಗತ ಲಕ್ಷ್ಮಮ್ಮರವರ ಪುತ್ರರಾಗಿ 1959 ಜನಿಸಿದ್ದಾರೆ. ಪ್ರಾಥಮಿಕ ಶಿಕ್ಷಣವನ್ನು ಜಿಲ್ಲೆಯ ವಿವಿಧೆಡೆ ನಡೆಸಿ ಆನಂತರ ಇಂಜಿನಿಯರಿಂಗ್ ಪದವಿಯನ್ನು ದಾವಣಗೆರೆಯಲ್ಲಿ 1983 ಪಡೆದುಕೊಂಡಿರುತ್ತಾರೆ. ಆನಂತರ 1984 ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಪರಿಸರ ವಿಜ್ಞಾನಿಯಾಗಿ ಸೇರಿಕೊಂಡು ಅವಿರತ 35 ಕಾಲ ಕಾರ್ಯನಿರ್ವಹಿಸಿರುತ್ತಾರೆ. ಇಲಾಖೆಯ ಪ್ರಮುಖ ಜವಾಬ್ದಾರಿಯಾದ ಸದಸ್ಯ ಕಾರ್ಯದರ್ಶಿ, ಮುಖ್ಯ ಪರಿಸರಾಧಿಕಾರಿ, ಮುಖ್ಯ ವೈಜ್ಞಾನಿಕ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿ ನಿವೃತ್ತರಾಗಿರುತ್ತಾರೆ. ಶ್ರೀಯುತರು ಗುಜರಾತಿನ ಸರ್ದಾರ್ ಪಟೇಲ್ ವಿಶ್ವವಿದ್ಯಾಲಯದಲ್ಲಿ ಎಂಟೆಕ್ ಪದವಿಯನ್ನು ಪಡೆದುಕೊಂಡಿರುತ್ತಾರೆ. ವಿಶ್ವದ ಹಲವಾರು ದೇಶಗಳಲ್ಲಿ ಅಧ್ಯಯನ ಪ್ರವಾಸ ಮಾಡಿದ ಅನುಭವಿಗಳಾಗಿದ್ದಾರೆ. ಪ್ರಸ್ತುತ ನಿವೃತ್ತ ಜೀವನವನ್ನು ಬೆಂಗಳೂರಿನಲ್ಲಿ ಪತ್ನಿಯೊಂದಿಗೆ ಕಳೆಯುತ್ತಿದ್ದಾರೆ. ಇದರ ಜೊತೆಗೆ ಕರ್ನಾಟಕ ರಾಜ್ಯವನ್ನು ರಾಷ್ಟ್ರ ಮಟ್ಟದಲ್ಲಿ ಪರಿಸರದ ಕುರಿತು ಇರುವ ಕಾರ್ಯಕ್ರಮಗಳ ಅರಿವನ್ನು ಶಾಲಾ ಕಾಲೇಜುಗಳಿಗೆ, ಉದ್ಯಮಗಳಿಗೆ ನೀಡುತ್ತಾ ತಮ್ಮ ವಿಶ್ರಾಂತ ಜೀವನವನ್ನ ನಡೆಸುತ್ತಿದ್ದಾರೆ. ಶ್ರೀಯುತರು ಪ್ರೀತಿಯಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಎಫ್ಎಂ ಕೇಳುಗರಿಗಾಗಿ ಪರಿಸರದ ಕಾನೂನು ಮಾಹಿತಿಯನ್ನು ಈ ಸರಣಿ ಕಾರ್ಯಕ್ರಮದ ಮೂಲಕ ಹಂಚಿಕೊಳ್ಳುತ್ತಿದ್ದಾರೆ. ಬನ್ನಿ, ಶ್ರೀಯುತ ಕುಮಾರಸ್ವಾಮಿಯವರ ಮಾತುಗಳನ್ನ ಕೇಳೋಣ.
4: ಗಣಿಗಾರಿಕೆಯಲ್ಲಿ ಮ್ಯಾಂಗನೀಸ್ ಪೊಲ್ಯೂಷನ್, ಮಲಿನತೆ ಅಂತಲೂ ಹೇಳ್ಬೋದು, ಸೂಕ್ಷ್ಮ ಪ್ರಮಾಣದಲ್ಲಿ ಮಾನವನಿಗೆ, ಗಿಡಗಳಿಗೆ ಮತ್ತು ಪ್ರಾಣಿಗಳಿಗೆ ಅತ್ಯವಶ್ಯಕವಾಗಿದೆ. ಅಂದರೆ ಮ್ಯಾಂಗನೀಸ್ ಎಲ್ಲ ಜೀವಿಗಳು ಬೇಕಾಗಿರುವಂತಹ ಒಂದು ಧಾತು. ಇದರ ಅಂಶ ಮಾನವನಿಗೆ ಕಡಿಮೆ ಆದರೆ ಮಧುಮೇಹ, ಡಯಾಬಿಟಿಸ್, ನರ ದುರ್ಬಲತೆ, ಸೊ ನರಮಂಡಲದ ದುರ್ಬಲತೆ, ಪಿಟ್ಸ್ ರೋಗ, ಮಕ್ಕಳಲ್ಲಿ ಎಲುಬಿನ ಬೆಳವಣಿಗೆ ಕುಂಠಿತವಾಗುವ ರೋಗ, ಕೀಲುಗಳ ನೋವು ಮುಂತಾದ ಕಾಯಿಲೆಗಳು ಬರಬಹುದು. ಅಂದರೆ ಮ್ಯಾಂಗನೀಸ್ಗೆ ಸ್ವಲ್ಪ ಪ್ರಮಾಣದಲ್ಲಿ ಮಾನವನಿಗೆ ಮತ್ತು ಇತರ ಪ್ರಾಣಿಗಳಿಗೆ, ಗಿಡಗಳಿಗೆ ಇದರ ಅತ್ಯವಶ್ಯಕತೆವಿದೆ. ಇದು ಕಡಿಮೆ ಆದರೆ ಮೇಲೆ ಹೇಳಿದ ಎಲ್ಲ ಥರದ ರೋಗ ಲಕ್ಷಣಗಳು ಕಾಣಿಸಬಹುದು. ಆದರೆ ಹೆಚ್ಚಿನ ಪ್ರಮಾಣದಲ್ಲಿ ಮ್ಯಾಂಗನೀಸ್ ಇದ್ದರೆ ಅದು ವಿಷಕಾರಿಯಾಗಿದೆ. ಸೊ ಕನ್ನಡದಲ್ಲಿ ಒಂದು ಗಾದೆ ಇದೆ, ತಮಗೆ ಗೊತ್ತಿದೆ, ಅತಿಯಾದರೆ ಅಮೃತವೂ ವಿಷವಾಗುತ್ತದೆ. ಹಾಗೆ ಮ್ಯಾಂಗನೀಸ್ ಅಮೃತವೇ ಆ್ಯಕ್ಚುಲಿ, ಆದರೆ ಅದು ಹೆಚ್ಚಾದಾಗ ವಿಷಕಾರಿಯಾಗುತ್ತದೆ ಎಂದು ವರದಿ ತಿಳಿಸುತ್ತದೆ. ಕಬ್ಬಿಣದ ಅದಿರಿನಲ್ಲಿ ಹೆಚ್ಚಿನ ಸಾಂದ್ರತೆಯಲ್ಲಿ ಮ್ಯಾಂಗನೀಸ್ ಇರುತ್ತದೆ. ಇಂತಹ ಧೂಳನ್ನು ಉಸಿರಾಟದ ಮೂಲಕ ಮಾನವರು, ಪ್ರಾಣಿಗಳು ಸೇವಿಸಿದಾಗ ಅಂಗಾಂಗಗಳಲ್ಲಿ ಉರಿಯು ಪ್ರಾರಂಭವಾಗುತ್ತದೆ. ಮ್ಯಾಂಗನೀಸ್ ಡೈಆಕ್ಸೈಡ್ ಧೂಳನ್ನು 2 ಸೇವಿಸಿದಾಗ ನರಮಂಡಲದ ದೌರ್ಬಲ್ಯತೆಯು ಉಂಟಾಗುತ್ತದೆ. ಮಾತುಗಳು ತೊದಲುತ್ತವೆ, ನಡೆದಾಡಲು ಕಷ್ಟವಾಗುತ್ತದೆ ಮತ್ತು ಪಾರ್ಕಿನ್ಸನ್ ಕಾಯಿಲೆಯಾಗಲೂಬಹುದು. ಸೊ ಇಂಥ ಧೂಳು ನಮಗೆ ಬಳ್ಳಾರಿಯ ಮೈನ್ಸ್ಗಳಲ್ಲಿ, ಏನು ಹೊಸಪೇಟೆ ಬಳ್ಳಾರಿ ಮಧ್ಯದಲ್ಲಿರುವ ಮೈನ್ಸ್ಗಳಲ್ಲಿ ಏನು ಐರನ್ ಮೈನ್ಸ್ ಕಬ್ಬಿಣದ ಅದಿರಿನಲ್ಲಿದೆಯೋ, ಈ ಅದಿರಿನಲ್ಲಿ ಮ್ಯಾಂಗನೀಸ್ ಸೇರಿಕೊಂಡಿರುತ್ತದೆ. ಸೊ ಕಬ್ಬಿಣದ ಅದಿರುಗಳನ್ನು ತೆಗೆಯುವಾಗ ಅವರು ಸಣ್ಣ ಸಣ್ಣ ಎಕ್ಸ್ಪ್ಲೋಸಿವ್ಗಳನ್ನು ಉಪಯೋಗಿಸಿ ಗುಡ್ಡಗಳನ್ನು ಎಕ್ಸ್ಪ್ಲೋರ್ ಮಾಡ್ತಾರೆ. ಅಂಥ ಸಮಯದಲ್ಲಿ ಮ್ಯಾಂಗನೀಸ್ ಧೂಳು ವಾತಾವರಣವನ್ನು ಸೇರುತ್ತದೆ. ಆಗ ಅಲ್ಲಿ ಕೆಲಸ ಮಾಡತಕ್ಕಂತಹ ವರ್ಕರ್ಸ್ ಅಥವಾ ಎಂಪ್ಲಾಯೀಸ್ಗಳು ಏನಿದ್ದಾರೆ, ನೌಕರರು, ಅವರ ಆ್ಯಕ್ಚುಲಿ ಈ ಉಸಿರಾಟದ ಮೂಲಕ ಈ ಮ್ಯಾಂಗನೀಸ್ ದೇಹವನ್ನು ಪ್ರವೇಶಿಸುತ್ತದೆ. ಸೊ ನನ್ನ ಮಟ್ಟಿಗೆ ಹೇಳುವುದಾದರೆ ಬಳ್ಳಾರಿಯ ಮತ್ತು ಹೊಸಪೇಟೆಯ ಮಧ್ಯದಲ್ಲಿರುವ ಮೈನ್ಸ್ಗಳಲ್ಲಿ ಕೆಲಸ ಮಾಡಿರುವ ಎಲ್ಲ ನೌಕರರ ರಕ್ತವನ್ನು ಪರೀಕ್ಷೆ ಮಾಡಬೇಕಾಗಿರುತ್ತದೆ. ಏಕೆಂದರೆ ಅಂತಹ ವಾತಾವರಣದಲ್ಲಿ ಅವರು ಬೆಳೆಯುವುದರಿಂದ ಹಾಗೂ ದುಡಿಯುವುದರಿಂದ ಅವರಲ್ಲಿ ಅತ್ಯಂತ ಹೆಚ್ಚಿನ ಮ್ಯಾಂಗನೀಸ್ ಹೊಂದಿರುವ ಸಾಧ್ಯತೆ ಇರುತ್ತದೆ. ಸೊ ಕುಡಿಯುವ ನೀರಿನಲ್ಲಿ ಈ ಮ್ಯಾಂಗನೀಸ್ 0.005 mg/L ಮೀರಬಾರದು ಎಂದು ವರದಿ ಹೇಳುತ್ತದೆ. ಸೊ 0.005 mg/L ಮೀರಿದಾಗ ಅದು ಹೆಚ್ಚಿನ ಸಾಂದ್ರತೆಯಾಗುತ್ತದೆ. ಯಾಕಂದರೆ ಮನುಷ್ಯ ಸುಮಾರು 2 ಲೀಟರ್ನಷ್ಟು ನೀರು ಕುಡಿತಾನೆ. ಸೊ ಅಲ್ಲಿಗೆ ಇದು 0.01 mg/L ಮ್ಯಾಂಗನೀಸ್ ದೇಹವನ್ನು ಸೇರುತ್ತದೆ. ಅದೇ ರೀತಿ ಕಾರ್ಖಾನೆಗಳಲ್ಲಿನ ಕಲುಷಿತ ನೀರಿನಲ್ಲಿ ಮ್ಯಾಂಗನೀಸ್ 1 mg/L ಮೀರಬಾರದು. ಹಾಗೂ ಕೃಷಿ ನೀರಿನಲ್ಲಿ ಮ್ಯಾಂಗನೀಸ್ 2 mg/L ಮೀರಬಾರದು. ಇವೆಲ್ಲ ಈ ಥರದ ತೊಂದರೆಗಳು ನಮಗೆ ಹೊಸಪೇಟೆ ಮತ್ತು ಬಳ್ಳಾರಿ ಮಧ್ಯದಲ್ಲಿ ಬರುತ್ತದೆ. ಏಕೆಂದರೆ ಅಲ್ಲಿ ಆ್ಯಕ್ಚುಲಿ ಮಳೆ ಬಂದಾಗ ಅದು ಮೈನ್ಗಳಲ್ಲಿರ್ತಕ್ಕಂಥ ಧೂಳನ್ನು ಅದರ ಸಮೇತ ಹರಿದುಕೊಂಡು ಬರುತ್ತೆ. ಆ ಧೂಳಿನಲ್ಲಿ ಮ್ಯಾಂಗನೀಸ್ ಇರೋದರಿಂದ ಅಲ್ಲಿಯ ನೀರನ್ನು ಈ ಮ್ಯಾಂಗನೀಸ್ ಎಷ್ಟು ಪ್ರಮಾಣದಲ್ಲಿ ಇದೆ ಎಂದು ಸರ್ಕಾರದ ಲ್ಯಾಬೊರೇಟ್ರಿಗಳು ಅದನ್ನು ಟೆಸ್ಟ್ ಮಾಡಬೇಕಾಗುತ್ತೆ. ಅಷ್ಟೇ ಅಲ್ಲ, ಅಲ್ಲಿ ಬಿದ್ದಂಥ ಮಳೆಯ ನೀರು ತುಂಗಭದ್ರಾ ಡ್ಯಾಮ್ ಅಲ್ಲಿ ಹೋಗಿ ಶೇಖರಣೆಯಾಗುತ್ತದೆ. ಸೊ ಹಾಗಾಗಿ ತುಂಗಭದ್ರಾ ಡ್ಯಾಮಿನಲ್ಲಿ ಶೇಖರಣೆಯಾದ ನೀರಿನಲ್ಲಿ ಎಷ್ಟು ಪ್ರಮಾಣದಲ್ಲಿ ಮ್ಯಾಂಗನೀಸ್ ಧಾತುವು ಇದೆ ಎಂದು ವೈಜ್ಞಾನಿಕವಾಗಿ ಅದನ್ನು ಪರಿಶೀಲಿಸಬೇಕಾಗುತ್ತದೆ. ಸೊ ನಾನು ತಮಗೆ ಮೊದಲೇ ಹೇಳಿದಂತೆ ಕೃಷಿ ನೀರಿನಲ್ಲಿ 2 mg/L ಹೆಚ್ಚಿಗೆ ಮ್ಯಾಂಗನೀಸ್ ಇರಬಾರದು. ಆದರೆ ಕೆಲವು ಅವಧಿಯವರೆಗೂ, ಸೊ ಯಾವುದೇ ಬೇರು ನೀರು ಇಲ್ಲ ಅಂತ ಹೇಳಿದಾಗ 20 mg/L ಅಷ್ಟು ಮ್ಯಾಂಗನೀಸ್ ಇರುವ ನೀರನ್ನು ಕೃಷಿಗೆ ಉಪಯೋಗಿಸಬಹುದು. ಆದರೆ ಕಡಿಮೆ ಅವಧಿ ಅಂತ ಹೇಳಿದರೆ, ಅಂದರೆ 2-3 ತಿಂಗಳಂತ ಅಂದ್ಕೋಬೋದು ನಾವು. ಅದಕ್ಕಿಂತ ಹೆಚ್ಚಿನ ದಿನಗಳವರೆಗೆ 20 mg/L ಮ್ಯಾಂಗನೀಸ್ ಇರತಕ್ಕಂಥ ನೀರನ್ನು ಕೃಷಿಗಳಿಗೂ ಸಹ ಉಪಯೋಗ ಮಾಡಬಾರದು. ಇದರಿಂದ ಕೃಷಿ ಜಮೀನಿಗೆ ಮತ್ತು ಅಲ್ಲಿ ಬೆಳೆಯತಕ್ಕಂಥ ಬೆಳೆಗಳಿಗೆ ದುಷ್ಪರಿಣಾಮಗಳನ್ನು ಬೀರುತ್ತದೆ ಅಂತ ವರದಿಯು ತಿಳಿಸುತ್ತದೆ. ಸೆಲೇನಿಯಂ ಸಹ ಆರ್ಸೆನಿಕ್ನಂತೆ ಒಂದು ವಿಷಯುಕ್ತ ಧಾತುವಾಗಿದೆ. ಹೆಚ್ಚಿನ ಮಟ್ಟದಲ್ಲಿದ್ದರೆ ಇದು ಕ್ಯಾನ್ಸರ್ಗೆ ಕಾರಣವಾಗಬಹುದು. ಸೆಲೇನಿಯಂ ಸೇವಿಸಿದ ಸಾರ್ವಜನಿಕರಲ್ಲಿ ಕೂದಲಿಗೆ ದುಷ್ಪರಿಣಾಮಗಳು ಉಂಟಾಗುತ್ತವೆ. ಉಗುರುಗಳಲ್ಲಿರುವ ಸಲ್ಫರ್ಗೆ ಬದಲಾಗಿ ಸೆಲೇನಿಯಂ ಸೇರಿಕೊಳ್ಳುತ್ತದೆ. ತಲೆಸುತ್ತು, ನರಮಂಡಲದ ದೌರ್ಬಲತೆ ಮತ್ತು ಮನಸ್ಸಿಗೆ ಖಿನ್ನತೆಯನ್ನುಂಟು ಮಾಡುತ್ತದೆ. ಜೀವಕ್ರಿಯೆಯಲ್ಲಿ ಸೆಲೇನಿಯಂ ಪರಿವರ್ತನೆ ಹೊಂದುತ್ತದೆ. ಇದರಿಂದಾಗಿ ಉಸಿರಾಟದಲ್ಲಿ ಬೆಳ್ಳುಳ್ಳಿ ವಾಸನೆಯು ಬರುತ್ತದೆ. ಅಲ್ಲದೆ ವಿನಾಕಾರಣ ಮೈ ಬೆವರುತ್ತದೆ. ಜಪಾನ್ ದೇಶದ ವರದಿಯಂತೆ ಸೆಲೇನಿಯಂ 4 ಮತ್ತು ಸೆಲೇನಿಯಂ 6 ಅತ್ಯಂತ ವಿಷಕಾರಿಯಾದ ವಸ್ತುಗಳು ಅಥವಾ ಧಾತುಗಳು. ಕಬ್ಬಿಣೇತರ ಲೋಹ ಸಂಸ್ಕರಣೆಯಲ್ಲಿ ಈ ಸೆಲೇನಿಯಂ ಪರಿಸರಕ್ಕೆ ಬಿಡುಗಡೆಯಾಗುತ್ತದೆ. ಅಂದರೆ ಕಬ್ಬಿಣವಲ್ಲದ ಲೋಹಗಳಲ್ಲಿ ಅಲ್ಯೂಮಿನಿಯಂ ಇರ್ಬೋದು ಅಥವಾ ಕಂಚು, ಹಿತ್ತಾಳೆ, ತಾಮ್ರ ಈ ಥರದ ಗಣಿಗಳು ಏನಿದವೋ ಅಲ್ಲಿ ಈ ಸೆಲೇನಿಯಂ ಪರಿಸರಕ್ಕೆ ಬಿಡುಗಡೆಯಾಗುತ್ತದೆ. ನಾವು ಹಿಂದಿನ ಮ್ಯಾಂಗನೀಸ್ ಕಬ್ಬಿಣದ ಅದಿರಿನ ಜೊತೆ ಅದು ಹೊಂದಿಕೊಂಡಿರುತ್ತದೆ. ಆದರೆ ಸೆಲೇನಿಯಂ ಕಬ್ಬಿಣದ ಅದಿರಿನ ಜೊತೆ ಹೊಂದಿಕೊಂಡಿರುವುದಿಲ್ಲ, ಅದನ್ನು ಬಿಟ್ಟು ಬೇರೆ ಲೋಹಗಳೊಂದಿಗೆ ಹೊಂದಿಕೊಂಡಿರುತ್ತದೆ. ಸೆಲೇನಿಯಂ ಲೋಹವನ್ನು ಜೆರಾಕ್ಸ್ ಮಿಷಿನ್ಗಳನ್ನು ನಾವು ನೋಡಿರ್ತೀವಿ, ಅದರಲ್ಲಿರುವ ಡ್ರಮ್ ಇರುತ್ತೆ, ಆ ಡ್ರಮ್ಮಿಗೆ ಈ ಸೆಲೇನಿಯಮನ್ನು ಲೇಪನ ಮಾಡಿರುತ್ತಾರೆ. ಸೆಲೇನಿಯಂ 4 ನೀರಿನಿಂದ ತೆಗೆಯಲು ಅನೇಕ ವಿಧಾನಗಳಿದ್ದವು. ಆದರೆ ಸೆಲೇನಿಯಂ 6 ತೆಗೆಯುವುದು ತುಂಬ ಕಷ್ಟಕರ. ಕಾರ್ಖಾನೆಯಿಂದ ಬರುವ ಕಲುಷಿತ ನೀರಿನಲ್ಲಿ 1 mg/L ಹೆಚ್ಚಿಗೆ ಸೆಲೇನಿಯಂ ಇರಬಾರದು.

0: ಎಂದು ಜಪಾನ್ ಸರ್ಕಾರವು ನಿಯಮವನ್ನು ವಿಧಿಸಿದೆ. ಕಬ್ಬಿಣದ ಆಕ್ಸೈಡ್ ಉಪಯೋಗಿಸಿ ಸೆಲೇನಿಯಂ ಆರನ್ನು ಮೆದುಗೊಳಿಸಬಹುದು. ಅಂದರೆ ಕಬ್ಬಿಣ ಆಕ್ಸೈಡನ್ನು ಸೆಲೇನಿಯಂ ಜೊತೆ ಸೇರಿಸಿದಾಗ ಸ್ವಲ್ಪ ಉಷ್ಣದಲ್ಲಿ ಅವು ರಿಯಾಕ್ಷನ್ಗಳನ್ನು ಮಾಡುತ್ತವೆ. ಆಗ ಸೆಲೇನಿಯಂ ಕಬ್ಬಿಣದೊಂದಿಗೆ ಸೇರಿಕೊಳ್ಳುತ್ತದೆ. ಸೆಲೇನಿಯಂ ಸಿಕ್ಸ್, ಯಾಕಂದರೆ ಸೆಲೇನಿಯಂ ನಾಲ್ಕು ಮತ್ತು ಸೆಲೇನಿಯಂ ಆರು ಬಗ್ಗೆ ಈ ಜಪಾನ್ ದೇಶವು ವಿಧಿಸಿದ ನಿಯಮವನ್ನು ನಾನು ತಮಗೆ ತಿಳಿಸ್ತಾ ಇದ್ದೇನೆ. ಬರೀ ಸೆಲೇನಿಯಂ ಅಂತ ವಿಷಕಾರಿ ಅಲ್ಲ ಅಂತ ಇದರ ವರದಿಯಾಗಿದೆ. ಸೊ ಸೆಲೇನಿಯಂ ಆರನ್ನು ಕಬ್ಬಿಣದ ಆಕ್ಸೈಡ್ನಲ್ಲಿ ಮೆದುಗೊಳಿಸಬಹುದು. ಅಂದರೆ ಅದು ಕಬ್ಬಿಣಕ್ಕೆ ಅಂಟಿಕೊಳ್ಳುತ್ತದೆ. ಕಬ್ಬಿಣದ ವಿವಿಧ ಆಕಾರಗಳನ್ನು ಮಾಡಿದಾಗ ಅದು ಕಬ್ಬಿಣದ ಜೊತೆಗೇ ಸೇರ್ಕೊಂಡು ಬಿಟ್ಟಿರುತ್ತೆ. ಹಾಗಾಗಿ ಸೆಲೇನಿಯಂ ಕಬ್ಬಿಣದಿಂದ ಹೊರಗೆ ಬರುವುದಿಲ್ಲ. ಆಗ ಸೆಲೇನಿಯಂ ಆರು ಜೀವಿಗಳಿಗೆ ತೊಂದರೆಯನ್ನು ಕೊಡುವುದಿಲ್ಲ. ನಂತರ ಎಲೆಕ್ಟ್ರೋಲಿಸಿಸ್ ವಿಧಾನದಿಂದ ಸೆಲೇನಿಯಂ ಆರನ್ನು ಹೊರತೆಗೆಯಬಹುದು. ಕಬ್ಬಿಣದ ಆಕ್ಸೈಡ್ ಜೊತೆ ಅದನ್ನು ರಿಯಾಕ್ಷನ್ ಮಾಡಿದಾಗ, ಅಂದರೆ ಸೆಲೇನಿಯಂ ಆರನ್ನು ರಿಯಾಕ್ಷನ್ ಮಾಡಿದಾಗ ಕಬ್ಬಿಣದ ಆಕ್ಸೈಡ್ ಮತ್ತು ಸೆಲೇನಿಯಂ ಇವು ಎರಡಕ್ಕೂ ಎಲೆಕ್ಟ್ರಿಸಿಟಿಯನ್ನು ಪಾಸಾದಾಗ ಎಲೆಕ್ಟ್ರೋಲಿಸಿಸ್ ವಿಧಾನವಾಗುತ್ತದೆ. ಅಂಥ ಎಲೆಕ್ಟ್ರೋಲಿಸಿಸ್ ವಿಧಾನದಿಂದ ಪ್ಯೂರ್ ಸೆಲೇನಿಯಂ, ಶುದ್ಧವಾದ ಸೆಲೇನಿಯಂ ಆರನ್ನು ಹೊರತೆಗೆಯಬಹುದು. ಈ ಹೊರತೆಗೆದ ಸೆಲೇನಿಯಂನ್ನು ಅವರು ಸಂಗ್ರಹ ಮಾಡಬೇಕಾಗುತ್ತದೆ. ಹಾಗೆ ಈ ವಿಧಾನದಲ್ಲಿ ಟೈಟಾನಿಯಂ ಆಕ್ಸೈಡನ್ನು ಎಲೆಕ್ಟ್ರೋಡನ್ನಾಗಿ ಉಪಯೋಗಿಸುತ್ತಾರೆ. ಸೊ ನಾನು ತಮಗೆ ಹೇಳಿದೆ ಮೊದಲೇ, ಕಬ್ಬಿಣದ ಆಕ್ಸೈಡ್ ಮತ್ತು ಸೆಲೇನಿಯಂ ಆರು ಎರಡು ಮಿಶ್ರಣಗೊಂಡಾಗ ಅವು ಸಂಯುಕ್ತ ವಸ್ತುಗಳಾಗಿ, ಸಂಯುಕ್ತ ಧಾತುಗಳಾಗಿ ಹೊರಬರುತ್ತವೆ. ಅದರಿಂದ ಸೆಲೇನಿಯಂನನ್ನು ಪ್ಯೂರ್ ಸೆಲೇನಿಯಂ ಅಥವಾ ಶುದ್ಧವಾದ ಸೆಲೇನಿಯಂ ಆರನ್ನು ಹೊರತೆಗೆಯಲು ಟೈಟಾನಿಯಂ ಆಕ್ಸೈಡ್ ಅನ್ನು ಎಲೆಕ್ಟ್ರೋಡಾಗಿ ಉಪಯೋಗಿಸಿ ಅದರ ಮೂಲಕ ಎಲೆಕ್ಟ್ರಿಸಿಟಿಯನ್ನು ಪಾಸ್ ಮಾಡಿದಾಗ ಸೆಲೇನಿಯಂ ಸಿಕ್ಸ್ ಹೊರಬರುತ್ತದೆ. ಅದನ್ನು ನಂತರ ವೈಜ್ಞಾನಿಕವಾಗಿ ಎಲ್ಲಿ ಬೇಕೋ ಅಲ್ಲಿ ಅದನ್ನು ಉಪಯೋಗಿಸಬಹುದು. ಯಾಕಂದರೆ ಸೆಲೇನಿಯಂ ಆರು ಮತ್ತು ಸೆಲೇನಿಯಂ ನಾಲ್ಕು ಧಾತುಗಳು ಅತ್ಯಂತ ವಿಷಕಾರಿಯಾಗಿರುತ್ತವೆ. ಇಲ್ಲಿಗೆ ಎಪಿಸೋಡ್ 12 ಮುಕ್ತಾಯವಾಗುತ್ತದೆ. ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
1: ಇದುವರೆಗೂ ಪರಿಸರ ಸಂರಕ್ಷಣೆ ಯಾರ ಹೊಣೆ, ಪರಿಸರದ ಕಾನೂನು ಕುರಿತಾದ ಮಾಹಿತಿಯನ್ನ ಕೇಳಿದ್ದೀರಿ. ಇದನ್ನು ಕುಮಾರಸ್ವಾಮಿ ಅವರು ತಿಳಿಸಿದ್ದಾರೆ. ಈಗ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರೆಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಡಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಡಿ.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಧ್ವನಿ ಶೈಕ್ಷಣಿಕ ಸಂಪನ್ಮೂಲ ಕೇಂದ್ರ ಧಾರವಾಡ, ಇವರ ಪ್ರಸ್ತುತಿಯಲ್ಲಿ ಕಾರ್ಯಕ್ರಮಗಳು ಮೂಡಿಬರಲಿವೆ.
3: ಧ್ವನಿ ಶೈಕ್ಷಣಿಕ ಸಂಪನ್ಮೂಲ ಕೇಂದ್ರವು ಕಳೆದ ಸುಮಾರು 23 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಅರ್ಥಪೂರ್ಣವಾಗಿ ಕ್ರಿಯಾಶೀಲವಾಗಿದೆ. ನಿಜವಾದ ಸಮಗ್ರ ಕಲಿಕೆ ಎಂದರೇನು, ಅದು ಸಾಧ್ಯವಾಗುವುದು ಯಾವಾಗ, ಅದರಲ್ಲಿ ಶಿಕ್ಷಕರ ಮತ್ತು ಮಕ್ಕಳ, ಪಾಲಕರ ಹಾಗೂ ಒಟ್ಟು ಸಮಾಜದ ಪಾತ್ರವೇನು, ಇವೇ ಮುಂತಾದ ಪ್ರಶ್ನೆಗಳನ್ನು ಎತ್ತಿಕೊಂಡು ಶಿಕ್ಷಕರು ಮತ್ತು ಮಕ್ಕಳೊಂದಿಗೆ ಕೆಲಸ ಮಾಡ್ತಿದೆ. ಸಮಾಜ ವಿಜ್ಞಾನ ಹಾಗೂ ಭಾಷೆಗಳನ್ನು ತನ್ನ ಮುಖ್ಯ ವಿಷಯಗಳನ್ನಾಗಿ ಆಯ್ದುಕೊಂಡಿರುವ ಧ್ವನಿ ಶೈಕ್ಷಣಿಕ ಸಂಪನ್ಮೂಲ ಕೇಂದ್ರವು ಶಿಕ್ಷಕರ ತರಬೇತಿಗಳು ಹಾಗೂ ಸಂಪನ್ಮೂಲ ಸೃಷ್ಟಿಗೆ ಆದ್ಯತೆ ನೀಡಿದೆ. ಒಟ್ಟು ಶಿಕ್ಷಣ ಪ್ರಕ್ರಿಯೆಯಲ್ಲಿ, ಅದರಲ್ಲೂ ಭಾಷೆಯ ಕಲಿಕೆಯಲ್ಲಿ ಕಥೆಗಳ ಪಾತ್ರ ಅತ್ಯಂತ ಮಹತ್ವದ್ದು. ಕಥೆಗಳನ್ನು ಕೇವಲ ಮನರಂಜನೆಗೆ ಹೇಳುವುದಲ್ಲ, ಮನರಂಜನೆಗಾಗಿ ಕಲಿಯುವುದಲ್ಲ, ಒಟ್ಟು ವ್ಯಕ್ತಿತ್ವದ, ಒಟ್ಟು ಸಮಾಜದ ಒಂದು ಸ್ವಾಸ್ಥ್ಯಪೂರ್ಣ ಬೆಳವಣಿಗೆಗೆ ಅವುಗಳ ಪಾತ್ರ ಅತ್ಯಂತ ಮಹತ್ವದ್ದು. ಧ್ವನಿ ಶೈಕ್ಷಣಿಕ ಸಂಪನ್ಮೂಲ ಕೇಂದ್ರವು ನೂರಾರು ಕಥೆಗಳನ್ನು ಮಕ್ಕಳಿಗಾಗಿ, ಶಿಕ್ಷಕರಿಗಾಗಿ ಹೇಳಿದೆ. ಇವುಗಳನ್ನು ನೀವು ಈಗ ಕೇಳಿಸಿಕೊಳ್ಳಬಹುದು.
4: ಧ್ವನಿ ಶೈಕ್ಷಣಿಕ ಸಂಪನ್ಮೂಲ ಕೇಂದ್ರದ ಶಿವಾನಂದ್ ಹೊಂಬಳ್ ಅವರು ನಿಮಗಾಗಿ 6ನೇ ತರಗತಿಯ ಕಥಾ ಮಂಟಪದಲ್ಲಿನ ಒಂದು ಕಥೆಯನ್ನು ವಾಚನ ಮಾಡುತ್ತಿದ್ದಾರೆ. ಕಥೆಯ ಹೆಸರು ಸ್ವಾವಲಂಬನೆಯ ಪಾಠ. ಈ ಕಥೆಯನ್ನು ಕೇಳಿ ಆನಂದಿಸಿ.
3: ಸಾವಿರದ 1856 ಇಸ್ವಿಯ ಘಟನೆ ಇದು. ಆಗ ಬಂಗಾಳ ಪ್ರಾಂತ್ಯದಲ್ಲಿ ಘೋರ ಬರಗಾಲ. ಧನ ಧಾನ್ಯ ಸಮೃದ್ಧವಾಗಿದ್ದ ಆ ಪ್ರಾಂತ್ಯವು ಆ ಕಾಲದ ಮಡಿಲಲ್ಲಿ ಸುರುಟಿ ಹೋಗಿತ್ತು. ಜನರು ಧಾನ್ಯದ ಒಂದೊಂದು ಕಾಳಿಗೂ ಕಣ್ಣು ಕಣ್ಣು ಬಿಡುವಂತಾಗಿತ್ತು. ಹಸಿವಿನಿಂದ ಕಂಗಾಲಾದ ಜನರು ಏನು ಮಾಡಲು ತೋಚದೆ ಚೆಲ್ಲಾ ಪಿಲ್ಲಿಯಾಗಿದ್ದರು. ಪಡೆಯುವ ಸಿಗುವ ಚೂರು ಪಾರುಗಾಗಿಯೂ ಹಾಹಾಕಾರ ಪಡುತ್ತಿದ್ದರು. ಇಂತಹ ಸಮಯದಲ್ಲಿ ಒಂದು ದಿನ ಈಶ್ವರಚಂದ್ರ ವಿದ್ಯಾಸಾಗರರು ಬರ್ಧವಾನದ ತಂಗುದಾಣದ ಬಳಿಯಲ್ಲಿ ಎಲ್ಲಿಗೋ ಹೋಗಲು ನಿಂತಿದ್ದರು. ಅಂತಹ ಸಮಯದಲ್ಲಿ ತುಂಬ ಬಡವನಾದ ಬಾಲಕನೊಬ್ಬ ಭಿಕ್ಷಕ್ಕಾಗಿ ಅವರ ಎದುರು ಕೈ ಚಾಚಿದ. ಹಸಿವಿನ ಪೆಟ್ಟಿನಿಂದ ಆ ಬಾಲಕನ ಪರಿಸ್ಥಿತಿಯು ತುಂಬ ಶೋಚನೀಯವಾಗಿತ್ತು. ಅವನು ಒಂದು ಕಾಸು ಕೇಳಿದ. ವಿದ್ಯಾಸಾಗರರು ಅವನನ್ನು ಕಂಡು ಪ್ರೀತಿಯಿಂದ ಮಾತನಾಡತೊಡಗಿದರು. ಮಗು, ನೀನು ಒಂದು ಕಾಸನ್ನು ಕೇಳ್ತಿದ್ದೀಯ, ಆದರೆ ನಿನಗೆ ಒಂದು ಕಾಸಿಗೆ ಬದಲಾಗಿ 4 ಕಾಸು ನೀಡಿದರೆ ಏನು ಮಾಡ್ತೀಯ? ಬಾಲಕನ ಮುಖದಲ್ಲಿ ಹೊಳಪು ಕಾಣಿಸಿತು. ಅವನು ವಿನಯದಿಂದ, ಮಹನೀಯರೇ, ದಯವಿಟ್ಟು ನನ್ನನ್ನು ಗೇಲಿ ಮಾಡಬೇಡಿ, ನಾನೀಗ ತುಂಬ ಕಷ್ಟದಲ್ಲಿದ್ದೇನೆ ಎಂದ. ಅವರು, ಇಲ್ಲ ಮಗು, ನಾನು ಗೇಲಿ ಮಾಡ್ತಿಲ್ಲ, ನಾನು ಅದನ್ನು ಇಷ್ಟಪಡೋಲ್ಲ. ನಾನು ನೀಡೋ 4 ಕಾಸುಗಳನ್ನು ನೀನೇನು ಮಾಡ್ತೀಯ ಅನ್ನೋದನ್ನು ಮಾತ್ರ ಹೇಳು ಎಂದರು. ಆ ಬಾಲಕ, ಮಾಡೋದೇನು, 2 ಕಾಸಿಗೆ ಸ್ವಲ್ಪ ತಿಂಡಿ ಪದಾರ್ಥಗಳನ್ನು ಕೊಡ್ತೀನಿ, ಉಳಿದ 2 ಕಾಸನ್ನು ಅಮ್ಮನ ಕೈಗೆ ಕೊಡ್ತೀನಿ, ಕಷ್ಟದ ಸಮಯದಲ್ಲಿ ಅದು ಉಪಯೋಗಕ್ಕೆ ಬರುತ್ತೆ ಎಂದು ಆತ್ಮವಿಶ್ವಾಸದಿಂದ ಹೇಳಿದ. ಆಗ ವಿದ್ಯಾಸಾಗರರು ಮತ್ತೆ ಕೇಳಿದರು, ಒಳ್ಳೆಯದು ಮಗು, ನಿನಗೆ 2 ಆಣೆ ಕೊಡ್ತೀನಿ ಅಂತ ಇಟ್ಕೋ, ಆಗ ಏನು ಮಾಡ್ತೀಯ? ಮಾಡೋದೇನು ಬಂತು ಎಂದು ನಿರಾಸೆಯಿಂದ ಹೊರಡುವುದರಲ್ಲಿದ್ದ ಬಾಲಕನ ತೋಳನ್ನು ಹಿಡಿದು ನಿಲ್ಲಿಸಿ, ಹೇಳು ಮಗು, 2 ಆಣೆ ಸಿಕ್ಕಿದ್ರೆ ಏನು ಮಾಡ್ತೀಯ ಎಂದು ಅವರು ಕೇಳಿದರು. ಬಾಲಕನ ಮುಖದಲ್ಲಿ ವಿವಶತೆ ಕಂಡುಬಂದು ಕಣ್ಣೀರ ಹನಿಗಳು ಅವನ ಮುಗ್ಧ ಕಣ್ಣುಗಳಿಂದ ಹೊರಬಂದು ಬಿಕ್ಕುತ್ತಾ ಅವನು ಹೇಳಿದ, ಮಹನೀಯರೇ, ನೀವು ನಂಬಿದ್ರೆ ನಂಬಿ, ಬಿಟ್ಟರು ಬಿಡಿ. ಆ ಹಣದಲ್ಲಿ 1 ಕಾಸನ್ನು ನಾನು ವ್ಯರ್ಥವಾಗಿ ಖರ್ಚು ಮಾಡುವುದಿಲ್ಲ. ಸ್ವಲ್ಪ ಹಣಕ್ಕೆ ಅಕ್ಕಿ ಕೊಡ್ತೀನಿ, ಉಳಿದಿದ್ದನ್ನು ಅಮ್ಮನ ಕೈಗೆ ಕೊಡ್ತೀನಿ. ನನ್ನನ್ನು ಹೋಗಲಿ ಬಿಡಿ, ಈ ರೀತಿಯಲ್ಲಿ ನನ್ನನ್ನು ಏಕೆ ನಗೆಗೀಡು ಮಾಡ್ತೀರಿ, ಅಪಹಾಸ್ಯ ಮಾಡ್ತೀರಿ? ವಿದ್ಯಾಸಾಗರರ ಕಣ್ಣುಗಳು ಹನಿಗೂಡಿದವು. ಅವರ ಹೃದಯ ವಿಚಲಿತಗೊಂಡಿತು. ಭಾರವಾದ ದನಿಯಲ್ಲಿ ಹೇಳಿದರು, ತಮ್ಮ, ನಾನು ಹೇಳ್ತಿದ್ದೀನಲ್ಲ, ನಿನ್ನ ಹಾಸ್ಯ ಮಾಡ್ತಿಲ್ಲ, ನಿನ್ನನ್ನು ಯಾಕೆ ಹಾಸ್ಯ ಮಾಡಲಿ? ನಿನಗೆ ಹೇಗೆ ಯಾವ ರೀತಿಯಲ್ಲಿ ಸಹಾಯ ಮಾಡೋದು ಅಂತ ಯೋಚಿಸ್ತಾ ಇದ್ದೀನಿ. ಹೋಗಲಿ, ಈಗಲೇ ಈ ಕ್ಷಣದಲ್ಲೇ ನಿನಗೆ 4 ಆಣೆ ಕೊಡ್ತೀನಿ, ಅದನ್ನು ನೀನು ಹೇಗೆ ಸದುಪಯೋಗ ಪಡಿಸ್ತೀಯ ಅಂತ ಹೇಳ್ತೀಯ? ಬಾಲಕನ ಕಂಗಳಲ್ಲಿ ಆಸೆ ಚಿಗುರಿತು. ಅವನ ಮುಖದಲ್ಲಿ ಉತ್ಸಾಹದ ಅಲೆಯೊಂದು ತೇಲಿತು. ಮಹಾಶಯರೇ, ಆ ಹಣದಲ್ಲಿ 2 ಆಣೆಗಳಿಗೆ ಮನೆಗೆ ಬೇಕಾದ ಅಕ್ಕಿ ಬೇಳೆ ಮೀನನ್ನು ಕೊಳ್ಳುವೆ. ಇದರಿಂದ ನಮ್ಮ 7-8 ದಿನಗಳ ಕಷ್ಟ ತೀರುತ್ತೆ. ಉಳಿದ ಹಣದಿಂದ ಒಂದಿಷ್ಟು ಹಣ್ಣು, ತರಕಾರಿ, ಬೇರೆ ನಿತ್ಯೋಪಯೋಗಿ ವಸ್ತುಗಳನ್ನು ಕೊಂಡು ಅವುಗಳನ್ನ ಮಾರಲು ಪ್ರಯತ್ನಿಸುತ್ತೇನೆ. ಈ ರೀತಿಯ ವ್ಯಾಪಾರವನ್ನು ಮುಂದುವರಿಸ್ತೀನಿ. ಬಾಲಕನ ಈ ಮಾತುಗಳನ್ನು ಆಲಿಸಿದ ಕೂಡಲೇ ವಿದ್ಯಾಸಾಗರರು ತಮ್ಮ ಜುಬ್ಬಾದ ಜೋಬಿನಿಂದ ಒಂದು ರೂಪಾಯಿಯನ್ನು ಹೊರತೆಗೆದು ಬಾಲಕನ ಕೈನಲ್ಲಿ ಇರಿಸಿ ಹೇಳಿದರು, ತಮ್ಮ ನಿನಗೆ ಏನು ಮಾಡಬೇಕು ಅಂತ ಇಷ್ಟ ಆಗುತ್ತೋ ಅದರಂತೆ ಮಾಡು. ನಿನ್ನಂಥ ಸ್ವಾವಲಂಬಿ ವ್ಯಕ್ತಿಗೆ ನಾನು ಹೇಳುವುದಾದರೂ ಏನಿದೆ, ಹೊರಡು. ನಿನ್ನ ಜೀವನ ಸಂಗ್ರಾಮದಲ್ಲಿ ನೀನು ಜಯಶಾಲಿಯಾಗು. ಹೀಗೆಂದು ಹರಸಿ ವಿದ್ಯಾಸಾಗರರು ಅಲ್ಲಿಂದ ಹೊರಡುವುದರಲ್ಲಿದ್ದಾಗ ಬಾಲಕ ಅವರ ಪಾದಗಳನ್ನು ಸ್ಪರ್ಶಿಸಿ ವಂದಿಸಿ ಮನೆ ಕಡೆಗೆ ಹೊರಟ. 3 ವರ್ಷಗಳು ಉರುಳಿದವು. ಬರ್ದ್ವಾನದಲ್ಲಿನ ಅದೇ ಸ್ಥಳ, ಅದೇ ತಂಗುದಾಣ. ವಿದ್ಯಾಸಾಗರರು ಯಾವುದೋ ಒಂದು ಕಾರ್ಯನಿಮಿತ್ತ ಅಲ್ಲಿ ತೆರಳಿದ್ದರು. ಆ ತಂಗುದಾಣದ ಬಳಿ ನಿಂತಿದ್ದರು. ಇದ್ದಕ್ಕಿದ್ದಂತೆ ಓರ್ವ ಬಾಲಕನು ಅವರ ಬಳಿಗೆ ಓಡೋಡಿ ಬಂದ. ಅವನು ಏದಿಸಿರು ಬಿಡುತ್ತಿದ್ದ. ಅವನ ಮುಖದಲ್ಲಿ ಸಂತೋಷ ತುಂಬಿ ತುಳುಕಾಡುತ್ತಿತ್ತು. ಬಂದ ಕೂಡಲೇ ಅವನು ವಿದ್ಯಾಸಾಗರರ ಪಾದಗಳನ್ನು ಮುಟ್ಟಿ ನಮಸ್ಕರಿಸಿದ. ಮಹನೀಯರೇ, ನಾನು ನಿಮಗೆ ತುಂಬ ತುಂಬ ಚಿರಋಣಿ. ಅಲ್ಲಿರುವ ನನ್ನ ಪುಟ್ಟ ಅಂಗಡಿ ಬಳಿ ದಯಮಾಡಿಸಿ ಸ್ವಲ್ಪ ಹೊತ್ತು ಕುಳಿತಿರಬೇಕೆಂದು ಬೇಡಿಕೊಳ್ತೇನೆ ಎಂದ. ವಿದ್ಯಾಸಾಗರರು ಆಶ್ಚರ್ಯಗೊಂಡರು. ಹಿಂದಿನ ಘಟನೆಯನ್ನು ಅವರು ಮರೆತೇ ಬಿಟ್ಟಿದ್ರು. ಆ ಬಾಲಕನನ್ನು ಗುರುತಿಸಲೂ ಇಲ್ಲ. ಆದ್ದರಿಂದ ಕೇಳಿದರು, ತಮ್ಮ ನೀನು ಯಾರು ಅಂತ ಗೊತ್ತೇ ಆಗ್ತಿಲ್ಲ, ಅಂಥದ್ರಲ್ಲಿ ನಿನ್ನ ಅಂಗಡಿಗೆ ಬಂದು. ಅವರ ಸಂಕೋಚ ಅವನನ್ನು ತಬ್ಬಿ ಬಾಗಿಸಿತು. ಆ ಬಾಲಕನ ಕಂಗಳಲ್ಲಿ ನೀರು ಚಿಮ್ಮಿತು. ಅದನ್ನು ಒರೆಸಿಕೊಳ್ಳುತ್ತಾ ಅವನು ತನ್ನೆಲ್ಲ ಕಥೆಯನ್ನು ವಿವರಿಸಿದನು. ಸ್ವಾಮಿ, ನನಗೆ ಹಿಂದೆ ಗೊತ್ತಾಯಿತು, ನನ್ನ ಕಷ್ಟದ ಸಮಯದಲ್ಲಿ ನನಗೆ ಸಹಾಯ ಮಾಡಿದವರು ಈಶ್ವರ್ ಚಂದ್ರ ವಿದ್ಯಾಸಾಗರರೆಂದು, ಅವರು ತಾವೇ ಎಂದು ತಿಳಿಯಿತು. ತಮ್ಮಂಥವರು ಸಹಾಯ ಪಡೆದ ನಾನೇ ಧನ್ಯ. ನನ್ನ ಜೀವನದ ದೀಪವನ್ನು ತಾವೇ ಬೆಳಗಿಸಿದಿರಿ. ಬಾಲಕನ ಮಾತು ಕೇಳಿ ವಿದ್ಯಾಸಾಗರರು ಪ್ರಸನ್ನರಾದರು. ಅವರು ಆ ಬಾಲಕನ ಅಂಗಡಿಗೆ ಹೋದರು. ಅವನನ್ನು ಪ್ರಶಂಸಿಸಿ ಹೇಳಿದರು, ತಮ್ಮ ಸ್ವಾವಲಂಬಿಯಾದವನು ಸದಾ ವಿಜಯಶಾಲಿಯಾಗ್ತಾನೆ. ನೀನು ಸ್ವಾವಲಂಬಿಯಾಗಿ ನಾನು ಮಾಡುತ್ತಿರುವ ಪ್ರಯತ್ನಗಳಿಗೂ ಜೀವ ತುಂಬಿದೆ. ನೀನು ಜೀವನದಲ್ಲಿ ಮುಂದುವರಿಯು. ನಿನ್ನ ಜೊತೆಗಾರರೊಂದಿಗೆ ಸಹಕರಿಸಿ ಕೆಲಸ ಮಾಡಿ ಅವರಲ್ಲೂ ಸ್ವಾವಲಂಬನೆಯ ಬೆಳಕನ್ನು ಹರಡು ಎಂದು ಆಶೀರ್ವದಿಸಿ ಅಲ್ಲಿಂದ ಹೊರಟು ಹೋದರು. ವಿದ್ಯಾಸಾಗರರಂತಹ ರಾಷ್ಟ್ರನಾಯಕರು ಆ ಬಾಲಕನ ಅಂಗಡಿಯಲ್ಲಿ ಕುಳಿತಿದ್ದನ್ನು ಕಂಡು ಜನರು ಆಶ್ಚರ್ಯಚಕಿತರಾದರು. ಆ ಬಾಲಕನ ಸ್ಥಾನ ಸಮಾಜದಲ್ಲಿ ಮೇಲ್ಮಟ್ಟಕ್ಕೇರಿತು.

ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮಹಾಲಕ್ಷ್ಮಿ ಸ್ವೀಟ್ಸ್.
3: ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧಿ ಪಡೆದಿರುವ ಡಿ ವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಶ್ರೀಮತಿ ವಿಜಯ ಗಣೇಶ್ ಶಿವಮೊಗ್ಗ ಇವರು ಅರ್ಥ ವಿವರಣೆಯೊಂದಿಗೆ ವಾಚನ ಮಾಡಲಿದ್ದಾರೆ. ಬನ್ನಿ ಕೇಳೋಣ.
4: ನಮಸ್ಕಾರ. ಶ್ರೀಯುತ ಡಿ ವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ಲಾವಣ್ಯ ಆತ್ಮಗುಣವು. ಲಾವಣ್ಯವಾತ್ಮಗುಣವದರಿಂದೆ ಲೋಕ ಜನ ದೇವನನು ಕಮನೀಯ ವಿಗ್ರಹಗಳಲ್ಲಿ ಭಾವಿಸುತ್ತ ತಮ್ಮಿಷ್ಟ ಭೋಗಗಳನ್ನರ್ಪಿಸುವ ಸೇವೆಯಿಂನಲಿಯುವರು ಮಂಕುತಿಮ್ಮ. ಲಾವಣ್ಯವಾತ್ಮಗುಣವದರಿಂದೆ, ಲಾವಣ್ಯದ ಆತ್ಮ ಗುಣವು ಅದರಿಂದ ಲೋಕಜನ ದೇವನನ್ನು ಕಮನೀಯ ವಿಗ್ರಹಗಳಲ್ಲಿ, ದೇವರು ಕಮನೀಯ ಅಂದರೆ ಸುಂದರವಾದ ವಿಗ್ರಹಗಳಲ್ಲಿ ವಿಗ್ರಹದಲ್ಲಿದ್ದಾನೆ, ಭಾವಿಸುತ್ತ ಹಾಗಂತ ಭಾವಿಸುತ್ತ ಕಲ್ಪಿಸುತ್ತ ತಮ್ಮಿಷ್ಟ ಭೋಗಗಳನ್ನರ್ಪಿಸುವ, ತಮಗೆ ಇಷ್ಟ ಆಗಿರುವಂತಹ ಭೋಗ ನೈವೇದ್ಯಗಳನ್ನು ಅರ್ಪಿಸ್ತಾ ಸೇವೆಯಿಂ ನಲಿಯುವರು, ಸೇವೆಯನ್ನು ಮಾಡ್ತಾ ನಲಿತಾರೆ, ಖುಷಿಯಾಗಿದ್ದಾರೆ. ಈಗ ಗಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಲಾವಣ್ಯವಾತ್ಮಗುಣವದರಿಂದೆ ಲೋಕಜನ ದೇವನನು ಕಮನೀಯ ವಿಗ್ರಹಗಳಲ್ಲಿ ಭಾವಿಸುತ್ತ ತಮ್ಮಿಷ್ಟ ಭೋಗಗಳನ್ನರ್ಪಿಸುವ ಸೇವೆಯಿಂ ನಲಿಯುವರು ಮಂಕುತಿಮ್ಮ. ಹಾಗಂದ್ರೇನಂತ ನೋಡೋಣ ಬನ್ನಿ. ಆತ್ಮದ ಗುಣ ಸುಂದರ ಉಪಾಸನೆ ಆಗಿದೆ. ಹೀಗಾಗಿ ಜನರು ಸುಂದರವಾದ ವಿಗ್ರಹಗಳಲ್ಲಿ ದೇವರನ್ನ ಕಾಣೋದಕ್ಕೆ ಇಷ್ಟಪಡ್ತಾರೆ. ತಮ್ಮ ತಮ್ಮ ಬಯಕೆಗಳಿಗೆ ಅನುಗುಣವಾದ ಭೋಗಗಳನ್ನು ದೇವರಿಗೆ ಅರ್ಪಿಸಿ ಆನಂದಿಸ್ತಿದ್ದಾರೆ ಅಂತಿದ್ದಾರೆ ಇಲ್ಲಿ ಗುಂಡಪ್ಪನವರು. ಈಗ ನಿಮಗೆಲ್ಲ ಭಗವಂತನ ಆಕಾರ ಯಾವುದು ಅನ್ನೋದು ಗೊತ್ತಿದೆಯಾ? ಶ್ರುತಿ ಸ್ಮೃತಿ ಪುರಾಣಗಳು ಭಗವಂತ ನಿರಾಕಾರ ಅಂತ ಹೇಳುತ್ತೆ. ದೇವರನ್ನು ಯಾವ ರೂಪದಲ್ಲೂ ಹಿಡಿದಿಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ನಾವು ದೇವರನ್ನ ವಿಗ್ರಹಗಳಲ್ಲಿ ಮತ್ತು ಚಿತ್ರಗಳಲ್ಲಿ ಕಂಡು ಪೂಜೆ ಮಾಡೋದು ಯಾಕೆ? ಅದಕ್ಕೂ ಕೂಡ ಮನಃಶಾಸ್ತ್ರದ ಒಂದು ಕಾರಣ ಇದೆ. ನಾವು ಕಣ್ಣಿಂದ ಕಂಡದ್ದನ್ನು ಮನಸ್ಸು ಯೋಚನೆ ಮಾಡುತ್ತೆ. ನಾವು ಕಾಣದೇ ಇರೋ ವಸ್ತುವಿನ ಬಗ್ಗೆ ಚಿಂತನೆ ಮಾಡೋದು ಅಸಾಧ್ಯ ತಾನೇ? ಯಾಕಂದ್ರೆ ಅದು ನಮ್ಮ ಬುದ್ಧಿಗೆ ಸಿಗೋದಿಲ್ಲ, ಬುದ್ಧಿಯನ್ನು ಪ್ರಚೋದನೆ ಮಾಡೋದಿಲ್ಲ. ನಾವೇನೋ ನಮ್ಮ ತಾತನ ನೋಡಿದ್ದೀವಿ, ತಾತ ಅಂದ ತಕ್ಷಣ ಅವರ ಚಿತ್ರ ಕಣ್ಮುಂದೆ ಕಟ್ಟತ್ತೆ. ಆದರೆ ನಮ್ಮ ತಾತನ ತಾತನ ನಾವು ನೋಡಿಲ್ಲ, ಬಹುಶಃ ಅವ್ರ ಚಿತ್ರ ಕೂಡ ನಮ್ಮ ಹತ್ರ ಇರಲಿಕ್ಕಿಲ್ಲ. ಆಗ ಅವರನ್ನು ಕಲ್ಪಿಸ್ಕೊಳ್ಳೋದಿಕ್ಕೆ ಹೋದಾಗ ಅವರ ಚಿತ್ರ ಮನಸ್ಸಲ್ಲಿ ಮೂಡತ್ತಾ? ಇಲ್ಲ. ಹಾಗೆ ನಿರಾಕಾರವಾದ ಭಗವಂತನನ್ನು ಕಲ್ಪಿಸ್ಕೊಂಡು ಅದರಲ್ಲೇ ಮನಸ್ಸನ್ನು ತೊಡಗಿಸಿ ಧ್ಯಾನ ಮಾಡೋದು ಸಾಮಾನ್ಯರಿಗೆ ಬಹಳ ಕಷ್ಟ. ಅದಕ್ಕೆ ಮನುಷ್ಯ ತನ್ನ ಹಾಗೆ ಇರುವಂತಹ ಆದರೆ ಅನೇಕ ವಿಶೇಷತೆಗಳನ್ನು ಹೊಂದಿರುವಂತಹ ದೇವರ ವಿಗ್ರಹಗಳನ್ನು ಚಿತ್ರಗಳನ್ನು ಸೃಷ್ಟಿ ಮಾಡಿಕೊಂಡ. ವಿಷ್ಣು ಅಂದರೆ ಹೀಗೆ, ಶಿವ ಅಂದರೆ ಈ ಥರ ಆಕಾರ ಇರುತ್ತೆ. ಹಾಗೆ ಅವರ ಹೆಂಡತಿಯರನ್ನು ಸಹ ಸೃಷ್ಟಿ ಮಾಡಿ ಅವರಿಗೊಂದು ರೂಪ ಕೊಟ್ಟ. ಆಗ ಆ ರೂಪ ಸಂಕೇತ ಆಯಿತು. ಆ ಸಂಕೇತನ ಮನಸ್ಸಲ್ಲಿ ಸ್ಥಿರವಾಗಿ ಉಳಿಸ್ಕೊಂಡು ಧ್ಯಾನಕ್ಕೆ ಅಣಿಯಾಗ್ತಾನೆ. ಹೀಗಾಗಿ ವಿಗ್ರಹ ಸಾಧಕನ ಊರ್ಧ್ವಮುಖ ಸಾಧನೆಗೆ ಒಂದು ಏಣಿ ಇದ್ದಾಗೆ. ಮಹಾನ್ ಸಾಧಕರೆಲ್ಲ ಈ ಏಣಿನ ಮೇಲೇರಿ ದಾಟಿ ನಿರಾಕಾರ ಭಗವಂತನನ್ನು ಧ್ಯಾನಿಸಬಲ್ಲರು. ಆದರೆ ಅದು ನಮ್ಮಂಥ ಸಾಮಾನ್ಯರಿಗೆಲ್ಲ ಸಾಧ್ಯ ಆಗದೇ ಇರುವಂಥದ್ದು. ನಮ್ಮಲ್ಲಿ ತುಂಬ ಆಕರ್ಷಕ ಮನುಷ್ಯರಿದ್ದಾರೆ, ಅಂದಮೇಲೆ ಭಗವಂತ ಇನ್ನೂ ಆಕರ್ಷಕವಾಗಿ ಇರಬೇಕಲ್ವಾ? ನಮ್ಮ ಮಧ್ಯ ಎಷ್ಟೊಂದು ಚಂದದ ಹೆಣ್ಮಕ್ಳಿದ್ದಾರೆ, ಹಾಗಾಗಿ ಸ್ತ್ರೀ ದೇವಿಯರು ಸಹ ಅವರಿಗಿಂತ ಚಂದ ಇರಬೇಕಲ್ವಾ ಅಂತೆಲ್ಲ ಯೋಚನೆ ಮಾಡಿ ಬಹಳ ಸುಂದರವಾಗಿರುವಂತಹ ಆಕರ್ಷಕವಾದ ವಿಗ್ರಹಗಳನ್ನು ಮಾಡಿ ಅವರನ್ನೇ ಆರಾಧಿಸ್ತಾನೆ ಈ ಮನುಷ್ಯ. ಆತ್ಮ ಮನಸ್ಸು ಬುದ್ಧಿ ದೇಹ ಎಲ್ಲ ನಾವು ಒಪ್ಕೊಂಡ್ರು ಒಪ್ಪದೇ ಇದ್ದರೂ ಆ ಪರಮಾತ್ಮ ಅಧೀನ ಆಗಿದೆ. ಅಹಂಕಾರ ಸಹಿತವಾಗಿ ಇಂದ್ರಿಯಗಳ ಪ್ರಭಾವದಿಂದ ನಾನು ಅನ್ನೋ ಭಾವದಿಂದ ಆ ವಿಚಾರ ಸ್ಮರಣೆಯಿಂದ ದೂರ ಆಗಿರುತ್ತೆ. ಆತ್ಮ ಬರೀ ಸಾಕ್ಷಿ ಭಾವದಿಂದ ಇರುತ್ತೆ, ಮನಸ್ಸು ಬುದ್ಧಿ ಮತ್ತೆ ದೇಹಗಳ ಮಂಗನಾಟನ ನೋಡ್ತಾ ಇರುತ್ತೆ. ತನ್ನ ಪರಮಾತ್ಮಾಭಿಮುಖವಾದ ಗಮನಕ್ಕೆ ಉಪಕರಣವಾದ ಇವುಗಳನ್ನು ಉಪಯೋಗಿಸೋ ಕಾರ್ಯದಲ್ಲಿ ನಿರಂತರ ತೊಡಗಿರುತ್ತೆ. ಹಾಗೆ ಮನುಷ್ಯ ಕಂಡುಕೊಂಡದ್ದೇ ಮೂರ್ತಿ ಪೂಜೆ. ಪ್ರತಿ ಮಾಸು ಅಪ್ರಬುದ್ಧಾನಂ ಅಂತ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಅಪ್ಪಣೆ ಕೊಡಿಸಿದ್ದಾನೆ. ಪ್ರಬುದ್ಧತೆಯನ್ನು ಪಡೆಯೋ ತನಕ ಪ್ರತಿಮೆಗಳ ಸಹಾಯದಿಂದ, ರೂಪದ ಸಹಾಯದಿಂದಲೇ ನಿರ್ಗುಣ ಮತ್ತು ನಿರಾಕಾರ ಬ್ರಹ್ಮನನ್ನು ನಾವು ಅರಿತುಕೊಳ್ಳೋದಿಕ್ಕೆ ಹೋಗಬೇಕು. ಇದನ್ನು ತಿಳ್ಕೊಂಡ ಆತ್ಮ ಬಹಳ ಸುಂದರವಾಗಿ ಪರಮಾತ್ಮನ ಕಲ್ಯಾಣ ಗುಣಗಳನ್ನೆಲ್ಲ ನಮ್ಮ ಭಾವನೆಗೆ ಬರೋ ಹಾಗೆ ಸುಂದರ ಮೂರ್ತಿಗಳನ್ನು ಕೆತ್ತಿ ಪೂಜೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಹತ್ತು ಹಲವಾರು ರೂಪಗಳನ್ನು ಭಾವಿಸಿ ವಿಧ ವಿಧವಾದ ಪೂಜಾ ವಿಧಾನನ ಕಂಡುಕೊಳ್ತಾನೆ. ಸಮರ್ಪಣಾ ಭಾವದಿಂದ ತನ್ನಲ್ಲಿರೋದನ್ನೆಲ್ಲ ಸಮರ್ಪಿಸೋ ಮೂಲಕ ಆನಂದ ಪಡೋದಕ್ಕೆ ತೊಡಗ್ತಾನೆ. ಈಶಾವಾಸ್ಯ ವಿಧಂ ಸರ್ವಂ ಅಂತ ಹೇಳೋ ಈಶಾವಾಸ್ಯೋಪನಿಷತ್ತಿನ ಮೂಲ ಭಾವವೇ ಈ ಜಗತ್ತಲ್ಲಿರೋದೆಲ್ಲವೂ ಆ ಈಶನಿಂದಾಗಿ, ಈಶನೇ ಆಗಿ ಈಶನಿಗಾಗಿಯೇ ಆಗಿದೆ ಅಂತ. ಹಾಗಾಗಿ ಎಲ್ಲವನ್ನ ಅವನಿಗೆ ಸಮರ್ಪಿಸಿ ನಮಗೆ ಸಿಕ್ಕಿದ್ದೆಲ್ಲ ಅವನ ಪ್ರಸಾದ ಅನ್ನೋ ರೀತಿಯಲ್ಲಿ ನಾವು ಭುಜಿಸಬೇಕು ಅಂತ ಹೇಳುತ್ತೆ. ಅಹಂಕಾರನ ತೊರೆಯೋದಕ್ಕೆ ಇದಕ್ಕಿಂತ ಬೇರೆ ಮಾರ್ಗ ಇದೆಯಾ? ಪ್ರತಿಯೊಬ್ಬರೂ ಈ ಪರಮಾತ್ಮಾಭಿಮುಖವಾದ ಪ್ರಯಾಣದ ಯಾವುದೋ ಒಂದು ಹಂತದಲ್ಲಿರ್ತಾರೆ. ನಾವು ಯಾವ ಹಂತದಲ್ಲಿದ್ದೀವಿ ಅಂತ ತಿಳ್ಕೊಳ್ಳೋ ಪ್ರಯತ್ನನ ನಾವು ಮಾಡಬೇಕು. ಪ್ರತಿ ಹಂತದಲ್ಲೂ ಆ ಪರಮಾತ್ಮಾನುಭವವನ್ನು ಪಡಿಬೇಕು. ಆ ಅನುಭವದಲ್ಲಿ ಸಿಗೋ ಆನಂದದಿಂದ ನಮ್ಮ ಆತ್ಮ ನಲಿದಾಡಬೇಕು. ಅಲ್ಲಿಂದ ಮುಂದಿನ ಹಂತಕ್ಕೆ ಹೋಗೋ ಪ್ರಯತ್ನನ ಮಾಡಬೇಕು. ಅಂಥ ಪ್ರಯತ್ನ ನಮ್ದಾದ್ರೆ ನಮ್ಮ ಜೀವನವು ಸಾರ್ಥಕ ಬದುಕಾಗತ್ತೆ ಅಂತ ಹೇಳ್ತಾ ಇನ್ನೊಂದು ಕಗ್ಗದೊಟ್ಟಿಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
5: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
6: ಈಗ ಚಿಂತನ ಮಂಥನ ಕಾರ್ಯಕ್ರಮದಲ್ಲಿ ಖ್ಯಾತ ಚಿಂತಕ, ನಾಟಕಕಾರ, ನಾಟಕ ಶಿಕ್ಷಣಕ್ಕೆ ಪಠ್ಯಕ್ರಮಗಳನ್ನು ನೀಡಿದ ಮೈಸೂರಿನ ಶ್ರೀ ನಾ ಶ್ರೀನಿವಾಸು ಹಾಗೂ ಎಲ್ಲರ ಪ್ರೀತಿಯ ಪಾಪು ಶ್ರೀನಿವಾಸರವರು ಮನೋನಾಟಕ ವಿಚಾರದ ಬಗ್ಗೆ ಚಿಂತನ ಮಂಥನ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಇವರ ಜೊತೆಗೆ ಸಂವಾದದಲ್ಲಿ ರೇಡಿಯೋ ಶಿವಮೊಗ್ಗದ ನಿಲಯದ ನಿರ್ದೇಶಕರಾದ ಶ್ರೀತ ಜನಾರ್ದನ್ ಜಿ ಎಲ್ರವರು ಭಾಗವಹಿಸಲಿದ್ದಾರೆ. ಈಗ ನಿಮ್ಮ ಮುಂದೆ ಮನೋನಾಟಕ ಚಿಂತನ ಮಂಥನ ಕಾರ್ಯಕ್ರಮ.
7: ಓಕೆ ಶ್ರೀನಿವಾಸ್, ಈಗ ನಾವು 14th ಎಪಿಸೋಡ್ಗೆ ಹೋಗ್ತಾ ಇದ್ದೇವೆ. ಈಗ ಸೊ 14th ಎಪಿಸೋಡ್ನಲ್ಲಿ ಈಗ ಹಿಂದೆ ನಾವು ಟೆಲಿಗೆ ಸಂಬಂಧಪಟ್ಟಾಗೆ ಆರಂಭ ಮಾಡಿದ್ವಿ, ಅರ್ಥ
8: ಮಾಡ್ಕೊಂಡು
7: ಇನ್ನೊಂದು ಸ್ವಲ್ಪ ವಿವರಿಸಿದ್ರೆ ತುಂಬ ಒಳ್ಳೇದಾಗತ್ತೆ ಅನ್ಸುತ್ತೆ.
8: ನೋಡಿ, ಸ್ವಾಭಾವಿಕವಾದಂಥ ಆಕರ್ಷಣೆ, ವಿಕರ್ಷಣೆ ಮತ್ತು ಉದಾಸೀನತೆಗಳನ್ನ ಹೌದಾ ಹಲವಾರು ಈ ಕೆಲವು ವಿಧಾನಗಳಲ್ಲಿ ನಾವು ಮನೋನಾಟಕ ಉಪಯೋಗಿಸ್ತೀವಿ. ಮನೋನಾಟಕದಲ್ಲಿ ಟೆಲಿಪರ್ಕರ್ನ ಕೆಲವು ಮೆಥಡ್ಸಲ್ಲಿ ಹೋಗ್ತೀವಿ. ಒಂದು ಟೆಲಿ ಸಂಬಂಧಗಳು, ಟೆಲಿ ರಿಲೇಷನ್ಸ್ ಅಂತೀವಿ. ಈ ಟೆಲಿ ರಿಲೇಷನ್ಸ್ ಅಂತಂದ್ರೇನು? ಎ ಡೀಪ್ ಮೆಟಾಫ್ ಸೈಕಲಾಜಿಕಲ್ ಫ್ರೇಮ್ ವರ್ಕ್ ದಟ್ ಇನ್ವಾಲ್ವ್ಸ್ ಎನ್ ಅಥೆಂಟಿಕ್ ಎನ್ಕೌಂಟರ್ ವಿತ್ ಅನದರ್ ಪರ್ಸನ್. ಅಂದರೆ ಆಳವಾದ ಪರಿವರ್ತನ ಮನಃಶಾಸ್ತ್ರದ ಚೌಕಟ್ಟಿನ ಒಳಗೆ. ಇಲ್ಲಿ ನೋಡಿ, ಬರೀ ಪೆರಿಫರಲ್ ಪರಿವರ್ತನೆ ಅಲ್ಲ, ಕೋರ್ ಲೆವೆಲಲ್ಲೇ ಚೇಂಜಸ್ ಆಗಬೇಕು, ಬದಲಾವಣೆ ಆಗಬೇಕು ಅನ್ನೋ ಮನಃಶಾಸ್ತ್ರದ ಆ ಫ್ರೇಮಲ್ಲಿ ವರ್ಕ್ ಮಾಡುತ್ತೆ. ಇನ್ನೊಬ್ಬ ವ್ಯಕ್ತಿಯ ಜೊತೆ ಅಧಿಕೃತವಾಗಿ ಮುಖಾಮುಖಿಗೆ ಒಳಪಡುತ್ತೆ, ಅಂದರೆ ಟೋಟಲ್ ಟ್ರಾನ್ಸ್ಪರೆನ್ಸ್. ಇಲ್ಲಿ ಅನ್ಕಾನ್ಷಿಯಸ್ ಲೆವೆಲಲ್ಲಿ ಏನು ಅಂದ್ಕೊಂಡಿದ್ದೆ, ಕಾನ್ಷಿಯಸ್ಸಲ್ಲಿ ಏನು ತಿಳ್ಕೊಂಡಿದ್ದೆ, ಮತ್ತೊಂದು ಏನು ಅಂದ್ಕೊಂಡೆ, ಮುಖಾಮುಖಿ
7: ಎಲ್ಲ ಓಪನ್,
8: ಎಲ್ಲ ಓಪನ್. ನೋಡಿ, ನಾಟಕದ ಯೋಚನೆ ಮಾಡಿ, ಒಂದು ಪಾತ್ರ ಕ್ರಿಯೇಟ್ ಆಗುತ್ತೆ, ಎರಡು ಪಾತ್ರ ಮಾತಾಡ್ತಾ ಇದೆ, ಅದು ಸ್ವಗತ ಯಾಕೆ ಉಪಯೋಗಿಸುತ್ತೆ, ಅದು ಸಾಲಿಲಾಕಿ ಯಾಕೆ ಉಪಯೋಗಿಸುತ್ತೆ, ಅದು ಸಂಭಾಷಣೆ ಕೊಡುವಂಥ ಮಾತುಗಳೇ ಬೇರೆ, ಸ್ವಗತ ತೋರಿಸೋದು ಬೇರೆ. ಒಂದು ರೀತಿಯಲ್ಲಿ ಟೋಟಲ್ ಟ್ರಾನ್ಸ್ಪರೆನ್ಸ್ ತೋರಿಸ್ಬಿಟ್ಟಿರುತ್ತೆ. ಪ್ರೇಕ್ಷಕನಿಗೆ ಕಾಣೋ ಹಂಗೆ ಮಾತಾಡೋದು ಬೇರೆ, ಪಾತ್ರಕ್ಕೆ ಕೇಳಿಸ್ಬೇಕು, ಪ್ರೇಕ್ಷಕಂಗೆ ಕೇಳಿಸ್ಬಾರ್ದು, ಪ್ರೇಕ್ಷಕಂಗೆ ಕೇಳಿಸ್ಬೇಕು, ಪಾತ್ರಕ್ಕೆ ಕೇಳಿಸ್ಬಾರ್ದು, ಪಾತ್ರಕ್ಕೆ ಪಾತ್ರಕ್ಕೆ ಕೇಳಿಸ್ಬೇಕು, ಪ್ರೇಕ್ಷಕಂಗೆ ಕೇಳಿಸ್ಬಾರ್ದು. ಈ ಆಲ್ ಟೈಪ್ ಆಫ್ ಕಾಂಬಿನೇಷನ್ಸ್ ಅನ್ನೋ ಅರ್ಥ ಏನು? ಸ್ವಾಭಾವಿಕ ಆಕರ್ಷಣೆ, ಸ್ವಾಭಾವಿಕ ವಿಕರ್ಷಣೆ, ಸ್ವಾಭಾವಿಕ ಉದಾಸೀನತೆಗಳನ್ನ ಅಲ್ಲಿ ಡೆವಲಪ್ ಆಗುವಂಥದ್ದು. ಇದು ಒಂದು ಮೆಥಡ್. ಸೊ ನೀವು ಮನೋನಾಟಕ ಡಿಸೈನ್ ಮಾಡುವಾಗ ಅದ
7: ಈ ಅಂಶ ತುಂಬ ಮುಖ್ಯ.
8: ಯಾವುದೇ ಅನ್ಕಾನ್ಶಿಯಸ್ ಆಗಿ ಏನಾರು ಅನ್ಕೊಂಡಿದ್ರೆ ಇಮ್ಮಿಡಿಯೇಟ್ ಕ್ರಿಯೇಟ್ ದಿ ರೋಲ್, ಅದನ್ನ ನೀನು
7: ಎಕ್ಸ್ಪ್ರೆಸ್
8: ಮಾಡು. ಯಾವ ಹಂತದವರೆಗೆ ಮನೋನಾಟಕದಲ್ಲಿ ಹೋಗ್ತಾರೆ ಅಂದ್ರೆ ಸೆಲ್ಫ್ ಅನ್ನೋದನ್ನೇ ಒಂದು ಕ್ರಿಯೇಟ್ ಮಾಡ್ತಾರೆ ಕೌಂಟರ್ ಕ್ಯಾರೆಕ್ಟರ್. ನನ್ನ ಸ್ವ ಅನ್ನೋದು ನಾನು ಅತ್ವ ಅಂತಿದ್ರೆ ಇದು ಇನ್ನೊಬ್ಬ ನೀ ಮಾಡು ಆ ನಾನು ಅನ್ನೋ ರೋಲು, ಈಗ ನೀನು ಅದ್ರ ಜೊತೆ ಮಾತಾಡುವಂತ. ಸೊ ಎಲ್ಲವೂ ಕೂಡ ಈ ವರ್ಗಾವಣೆ ಅಂತೀವಲ್ಲ ಟ್ರಾನ್ಸ್ಪರೆನ್ಸ್
7: ಒಂದಕ್ಕೊಂದು.
8: ಅಲ್ಲಿ ಸೈಕೋಡ್ರಾಮಟಿಸ್ಟ್ಗೆ ಕೆಲಸನೇ ಕಡಿಮೆ, ಅವನು ಹಂಚ್ತಾ ಹೋಗ್ತಾನೆ ಅದನ್ನು ನೀ ರೋಲ್ ಮಾಡು, ಇದನ್ನು ರೀಲ್ ಮಾಡು, ಇದನ್ನು ಚೇಂಜ್ ಮಾಡು, ಆ ರೋಲ್ ನೀನು ಮಾಡು, ಈ ರೋಲ್ ನೀ ಮಾಡು, ಟೋಟಲ್ ರಿಯಲೈಸೇಷನ್ಸ್ ಹೋಗ್ತದೆ. ಇನ್ನೊಂದು ಟೆಲಿ ಆ್ಯಂಡ್ ಥೆರಪೆಟಿಕ್ ಪ್ರೋಸೆಸ್ ಏನು, ಯಾವ ಪ್ರಕ್ರಿಯೆಯಲ್ಲಿ ನಡೆಯುತ್ತೆ? ಟೆಲಿ ಈಸ್ ಎ ಸೋಷಿಯಲ್ ಕಾನ್ಸೆಪ್ಟ್ ದಟ್ ಈಸ್ ಕ್ರೂಷಿಯಲ್ ಫಾರ್ ಥೆರಪೆಟಿಕ್ ಪ್ರೋಸೆಸ್. ಒಬ್ಬ ಮನುಷ್ಯ ಯಾಕೆ ಆಕರ್ಷಣೆ ಹೊಂತಾನೆ, ಯಾಕೆ ವಿಕರ್ಷಣೆ ಹೊಂತಾನೆ, ಯಾಕೆ ಉದಾಸೀನ ಆಗ್ತಾನೆ ಅನ್ನತಕ್ಕಂಥದ್ದೇ ಒಂದು ದೊಡ್ಡ ಪರಿಕಲ್ಪನೆ. ಅದು ಪ್ರೋಬ್ಗೆ ಶೋಧನೆಗೆ ಕೊಡಬೇಕು. ಸಾಮಾಜಿಕವಾಗಿ ಅದು ಕ್ಯಾಸ್ಟ್ ವೈಸ್ ಇರ್ಬೋದು, ಕ್ರೀಡ್ ವೈಸ್ ಇರ್ಬೋದು, ಸ್ಟೇಟಸ್ ವೈಸ್ ಇರ್ಬೋದು. ಕೆಲವರು ಕೆಲವರಿಗೆ ಏಕೆ ಇಷ್ಟವಾಗುತ್ತಾರೆ, ಕೆಲವರು ಕೆಲವರಿಗೆ ಏಕೆ ಇಷ್ಟವಾಗುವುದಿಲ್ಲ, ಕೆಲವರು ಕೆಲವರ ಬಗ್ಗೆ ಏಕೆ ಉದಾಸೀನತೆಯನ್ನು ತೋರಿಸ್ತಾರೆ. ಇದು ಟೆಲಿ ಅನ್ನೋದು ಇದೊಂದು ಸೋಷಿಯಲ್ ಕಾನ್ಸೆಪ್ಟ್. ಮಾನಸಿಕ ಚಿಕಿತ್ಸೆ ಅಭಿವೃದ್ಧಿಯ ಪ್ರಕ್ರಿಯೆಯಲ್ಲಿ ಭಾಳಷ್ಟು ಮಹತ್ವನ
7: ಹೊಂದಿದೆ.
8: ಇಟ್ ಕ್ಯಾನ್ ಬಿ ಸೀನ್ ಇನ್ ದಿ ಟೆಲಿ ಕನೆಕ್ಷನ್ ಬಿಟ್ವೀನ್ ದಿ ಪ್ರೊಟಾಗೋನಿಸ್ಟ್ ಥೆರಪಿಸ್ಟ್ ಆ್ಯಂಡ್ ಅದರ್ ಗ್ರೂಪ್ ಮೆಂಬರ್ಸ್. ನೋಡಿ, ಇದು ನಮಗೆ ಭಾಳ ಇಂಪಾರ್ಟೆಂಟ್ ಮನೋನಾಟಕದಲ್ಲಿ. ಪ್ರೇಕ್ಷಕ ನಟ ನಿರ್ದೇಶಕ ಅನ್ನೋದ್ರಲ್ಲಿ ಪಾರಂಪರಿಕ ನಿರ್ದೇಶಕ ಕಾಣದೇ ಇಲ್ಲ, ನಟ ಕಾಣ್ತಾ ಇರ್ತಾನೆ, ಪ್ರೇಕ್ಷಕ ಎದುರುಗಡೆ ಕೂತಿರ್ತಾನೆ. ಅಲ್ಲಿ ನಡುವಂಥ ಟೆಲಿ ಸಂಪರ್ಕಗಳ ಮಾಹಿತಿಗಳು ನಮಗಿರಲ್ಲ,
7: ಯಾರಿಗೂ ಇರಲ್ಲ
8: ನಮ್ಮ ಹತ್ರ. ಆದರೆ ಅಲ್ಲಿ ಇರುತ್ತೆ, ಯಾಕಂದರೆ ಈಗಾಗಲೇ ಹಿಂದಿನ ಸಂಚಿಕೆಗಳಲ್ಲಿ ಸಾಮೂಹಿಕ ಪ್ರಜ್ಞೆ ಕಾಣಿಸ್ಕೊಳತ್ತೆ. ಯಾಕೆ ಸಾಮೂಹಿಕ ಪ್ರಜ್ಞೆ ಅನ್ನೋದು ನಿರಂತರವಾಗಿ ಮನೋನಾಟಕದಲ್ಲಿ ಇದ್ದೇ ಇರುತ್ತೆ ಅನ್ನೋದು ಇಲ್ಲಿ ಇಲ್ಲಿ ಪ್ರೇಕ್ಷಕನೂ ಅವರೇ, ನಟಿಸೋರು ಅವರೇ, ಸಬ್ಜೆಕ್ಟು ಅವರೇ, ನಿರ್ದೇಶನ ಮಾಡೋರು
7: ಅವರೇ,
8: ಎಲ್ಲವೂ ಹಿಯರ್ ಆ್ಯಂಡ್ ನೌ, ಅಲ್ಲೇ ಆ ಕ್ಷಣದಲ್ಲೇ ಈ ಕ್ಷಣವೇ ಆಗುವಂಥದ್ದು. ಅದಕ್ಕೆ ಇನ್ನೊಂದು ದಿವಸ ಬರೋಣ, ನೆಕ್ಸ್ಟ್ ಯಾವತ್ತು ಪರ್ಫಾರ್ಮೆನ್ಸ್ ಇದೆ ಅವತ್ತು ಮಾಡೋಣ ಅನ್ನೋದಕ್ಕೆಲ್ಲ ಅವಕಾಶವೇ ಇಲ್ಲ. ಅಂದರೆ ನಾಯಕ, ಚಿಕಿತ್ಸಕ ಮತ್ತು ಇತರ ಗುಂಪಿನ ಸದಸ್ಯರ ನಡುವೆ ಇರೋ ಈ ಅಂತರ್ ಸಂಬಂಧ ಇದೆಯಲ್ಲ, ಇವುಗಳನ್ನ ಅಲ್ಲೇ ಕಾಣುತ್ತೆ. ಟೆಲಿ ಆ್ಯಂಡ್ ದಿ ಫೌಂಡೇಶನ್ ಆಫ್ ಥೆರಪಿ, ಟೆಲಿ ಮತ್ತು ಮಾನಸಿಕ ಚಿಕಿತ್ಸೆಯ ನೆಲೆಗಟ್ಟೆ ಅದು, ಆನ್ ವಾಟ್ ಬೇಸಿಸ್ ಇದು ನಡೀತದೆ. ಡಾಕ್ಟರ್ ಮುರನಾಯಣ ಹೇಳ್ತಾರೆ, ಹಿ ಡಿಫೈನ್ ಟೆಲಿ ಆಸ್ ಇನ್ಸೈಟ್ ಇನ್ ಟು, ಒಳನೋಟಗಳಿಂದ ನೋಡು, ಅದೊಂದು ಒಳನೋಟ, ಅಪ್ರಿಸಿಯೇಷನ್ ಆಫ್, ಅದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸ್ತಕ್ಕಂಥದ್ದು, ಮತ್ತು ಫೀಲಿಂಗ್ ಫಾರ್ ದಿ ಆ್ಯಕ್ಚುಯಲ್ ಮೇಕಪ್ ಆಫ್ ದಿ ಅದರ್ ಪರ್ಸನ್, ಅವನ ನಿಜವಾದ ಬಣ್ಣ ಯಾವುದು,
7: ಓಕೆ,
8: ಯಾವ್ಯಾವುದೋ ಶೇಪಲ್ಲಿ ಕಾಣ್ತಾ ಇದ್ದಾನೆ ಅವನು, ಅವನು ಒರಿಜಿನಲ್, ಇಟ್ ಈಸ್ ದಿ ಪ್ಯೂರ್ ಶ್ರೀನಿವಾಸ್ ಅಂದರೆ
7: ಇದೇ ಆಗಬೇಕು,
8: ಇದೇ ಮಿತ್ತಮ್. ಅವ್ನು ಬೇರೆ ಹಾಕೋದೆಲ್ಲ ಮೇಕಪ್, ಆ ಆ್ಯಕ್ಚುಯಲ್ ಮೇಕಪ್ ಅಂದರೆ ಅದೊಂದು ಒಳನೋಟ, ಆ್ಯಕ್ಚುಯಲ್ ಮೇಕಪ್ನ ಬಗ್ಗೆ ಪತ್ತೆ ಮಾಡೋವಂಥದ್ದು, ಅದನ್ನು ಮೆಚ್ಕೊಳ್ಳೋ ಅಂಥದ್ದು. ಏಯ್, ಅದನ್ನು ತಪ್ಪು ಅಂತ ಯೋಚನೆ ಮಾಡಬೇಡ, ನಿನ್ನ ಆ್ಯಕ್ಚುಯಲ್ ಮೇಕಪ್ನ ವೈ ಯು ಆರ್ ಗೋಯಿಂಗ್ ಟು ಹೈಡ್ ಇಟ್. ನಿನ್ನಲ್ಲಿ ಹೆದರಿಕೆ ಇದ್ದರೆ ಒಬ್ಬ ವ್ಯಕ್ತಿ ಹತ್ರ ಮಾತಾಡೋಕ್ಕೆ, ಆ ಹೆದರಿಕೆನೋ ಸ್ಪಷ್ಟವಾಗಿ ಹೆದರಿಕೆ ಇದೆ ಅಂತ ಹೇಳು, ದೆನ್ ಓನ್ಲಿ ನಿನ್ನ ಮೇಕಪ್ ಏನು ಅಂತ ನಮ್ಗೆ ಗೊತ್ತಾಗ್ತದೆ. ಹೆದರಿಕೆ ಇದ್ರೂ ಅದನ್ನು ಹೇಳ್ಕೊಳ್ಳೋಕ್ಕೂ ಆಗದೆ ಮತ್ತೊಂದು ಆಗದೆ ಪರದಾಟ ಯಾಕೆ ಮಾಡ್ತೀಯಾ? ಸೊ ಅದರಿಂದಲೇ ಹೀ ಬಿಲೀವ್ಡ್ ದಟ್ ಟೆಲಿ ಈಸ್ ದಿ ಫೌಂಡೇಶನ್ ಫಾರ್ ಆಲ್ ಸೌಂಡ್ ಥೆರಪಿ ಆ್ಯಂಡ್ ಹೋಲ್ಸಮ್ ಹ್ಯೂಮನ್ ರಿಲೇಷನ್ಶಿಪ್ಸ್. ಟೆಲಿ ಅನ್ನೋದು ಒಂದು ಸಮರ್ಥಕವಾದಂಥ ಮನೋಚಿಕಿತ್ಸೆಗೆ ಅಥವಾ ಒಟ್ಟಾರೆ ಮನುಷ್ಯ ಸಂಬಂಧಗಳ ನೆಲೆಗಟ್ಟು ಅಂತ ಮೊರೆನವ್ರು ನಂಬಿರ್ತಾರೆ. ಸೊ ಸಂಬಂಧಗಳನ್ನ ಮರು ವಿಶ್ಲೇಷಣೆ ಮಾಡೋದು, ಮರುಜೋಡಣೆ ಮಾಡೋದು, ರೀ ಫ್ರೇಮಿಂಗ್ ಮಾಡುವಂಥದ್ದೇ ಮನೋನಾಟಕದ ಗುರಿಯಾಗಿರ್ತದೆ.
7: ಓಕೆ,
8: ಅದ ಮನೋನಾಟಕದ ಅವಧಿಯಲ್ಲಿ ಒಂದು ಗುಂಪು ಭಾಗವಹಿಸೋಕೆ ಒಂದು ಗುಂಪು ಸೇರಿದ್ರೆ ಅದರ ನಡುವೆ ಭಾಳಷ್ಟು ಸಂವಹನಗಳು ನಡೀತಿದೆ, ಕಮ್ಯುನಿಕೇಷನ್ ನಡೀತಿ. ಒಂದು ಗ್ರೂಪ್ ಸೇರ್ತು ಅಂದ ತಕ್ಷಣವೇ ಏನು, ನಾವು ಯಾವುದೇ ಟ್ರೈನಿಂಗ್ ಮಾಡುವಾಗಲೂ ಒಂದು ಗ್ರೂಪ್ ಸೇರ್ತು ಅಂದಾಗ ಸುಮಾರು ಕಮ್ಯುನಿಕೇಷನ್ ಆಗ್ತದೆ, ರೈಟ್. ಅದರಲ್ಲಿ ಕೆಲವು ಡೈರೆಕ್ಟ್ ಕಮ್ಯುನಿಕೇಷನ್ ಇರುತ್ತೆ, ಅವುಗಳನ್ನ ನಾವು ಗಮನಿಸೋಕ್ಕೂ ಸಾಧ್ಯ ಆಗುತ್ತೆ. ಇನ್ನು ಕೆಲವರು ಪರಸ್ಪರ ಮೌಖಿಕವಾಗಿ ಅಲ್ಲಿ ಜನರು ಮಾತಾಡ್ತಾರೆ, ಓರಲಿ ಮಾತಾಡ್ತಾ ಇರ್ತಾರೆ. ಮುಖಭಾವಗಳ ಅಭಿವ್ಯಕ್ತಿ ಆಂಗಿಕ ಚಲನೆಗಳ ಮುಖಾಂತರ ಸಂವಹಿಸ್ತಾ ಇರ್ತಾರೆ. ಈ ರೀತಿಯ ಸಂವಹನೆಯಲ್ಲಿ ಟೆಲಿ ಒಂದು ಪ್ರಮುಖ ಅಂಶ ಆಗಿರ್ತದೆ. ಯಾರು ಯಾರಿಗೆ ಅಟ್ರ್ಯಾಕ್ಟ್ ಆಗ್ತಾ ಇದ್ದಾರೆ, ಯಾರು ಯಾರಿಗೆ ವಿಮುಖವಾಗ್ತಾ ಇದ್ದಾರೆ, ಯಾರು ಯಾರ ಬಗ್ಗೆ ಉದಾಸೀನತೆಯನ್ನು ತೋರಿಸ್ಬಿಟ್ಟಿದ್ದಾರೆ, ಪ್ರಾಯಶಃ ನಮ್ಮ ತರಬೇತಿ ವಿಧಾನಗಳಲ್ಲಿ ಟೆಲಿಯನ್ನು ಗುರುತಿಸುವಿಕೆಯೇ ನಡೆದಿಲ್ಲ. ಆದರೆ ಆನ್ ದಿ ಕಾಂಟ್ರರಿ ನಾಟಕದಲ್ಲಿ ಏನಾಗ್ತದೆ, ನಮ್ಮ ಆ್ಯಕ್ಟ್ರು ತುಂಬ ಕಾನ್ಷಿಯಸ್ ಆಗಿರ್ತಾನೆ, ನನ್ನ ನೋಡ್ತಾ
7: ಇದ್ದಾನೆ,
8: ಬೇರೆಯವ್ರ ಕಡೆ ಮಾತಾಡ್ತಿದ್ದಾನ, ಅವ್ನು ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾ ಇದ್ದಾನ, ಅವ್ನ ಇಂಟ್ರೆಸ್ಟ್ ಸಸ್ಟೇನ್ ಆಗಿದೆಯಾ, ಅವ್ನು ನನ್ನ ಬಗ್ಗೆ ಆಕರ್ಷಣೆ ಕಳ್ಕೊತಾ ಇದ್ದಾನ, ಇನ್ನೊಬ್ಬರ ಬಗ್ಗೆ ಆಕರ್ಷಣೆ ತೋರಿಸ್ತಾ ಇದ್ದಾನ, ಅಥವಾ ನಾನು
7: ಉದಾಸೀನ,
8: ಅದೆಲ್ಲವೂ ಕೂಡ ಆ ಡಿಸ್ಟೆನ್ಸಲ್ಲಿ ಕ್ಯಾಚಪ್ ಮಾಡ್ತಾ ಇರ್ತಾನೆ. ಹಾಗಾದರೆ ಮನೋನಾಟಕದ ವಿಧಾನದ ಟೆಲಿಯೇ ಬೇರೆ, ಯಾಂತ್ರಿಕ ಟೆಲಿನೇ
7: ಬೇರೆ
8: ಬೇರೆ. ಒಂದು ಟೋನಲ್ಲಿ ಪತ್ತೆ ಮಾಡ್ತಾನೆ ನಿನಗೆ ವಿಧಾನ ಉದಾಸೀನ ಇದೆಯಾ ಮತ್ತು ಆಸಕ್ತಿ ಇದೆಯಾ ಮತ್ತೊಂದು ಅನ್ನೋದು, ಅವನ ಕೂತ್ಕೊಳ್ಳೋ ಸ್ಟೈಲಲ್ಲಿ, ಅವನ ಲುಕಿಂಗಲ್ಲಿ. ಸೊ ಆ
7: ಥರ
8: ಸಂಪರ್ಕ ಅಂದರೆ ಇದು ದೂರದಿಂದಲೇ ಅವನ ಆಂತರಿಕ ಮೇಕಪ್ನ ಸಂಪರ್ಕ, ಅವನ ಕನೆಕ್ಟಿವಿಟಿ ಇದೆಯಲ್ಲ, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಥಿಯೇಟರ್. ರಂಗಭೂಮಿನಲ್ಲಿ ಅದೇ
7: ಟ್ರೈನಿಂಗ್
8: ಕೊಡುವಂಥದ್ದು. ನಾವು ಅದನ್ನು ಬಿಟ್ಟು ಕಾನ್ಷಿಯಸ್ ಆಗಿ ಬರೀ ನೋಡಿದ್ರು, ಚಪ್ಪಾಳೆ ಹೊಡೆದ್ರು, ಸನ್ಮಾನ್ಯರು ಮೆಚ್ಚಿದ್ರು, ಗಣ್ಯರು ಶಭಾಷ್ ಅಂದರು, ಆ ಒಂದು ನಾಲ್ಕು ಮಾತಲ್ಲಿ ನಡೆಯೋದಿಲ್ಲ. ಅದರಿಂದ ಇಲ್ಲಿ ಈ ಗುಂಪಿನ ಮೂಲಕ ಪ್ರವಹಿಸುತ್ತಿರುವ ಆಲೋಚನೆಗಳ ಮತ್ತು ಭಾವನೆಗಳ ವಿವಿಧ ಪ್ರಮಾಣಗಳಲ್ಲಿನ ಅರಿವು ವ್ಯಕ್ತಿಗೆ ಉಂಟಾಗ್ತದೆ. ಅದಕ್ಕೆ ಸ್ಮಾಲ್ ಗ್ರೂಪ್ ಯು ಕ್ಯಾನ್ ಅಸೆಸ್ ವೆರಿ ಈಸಿಲಿ.
7: ಹೌದು.
8: ಸೊ ಇಂಟರಾಕ್ಟಿವ್ ಇಂಟಿಮೇಟ್ ಥಿಯೇಟ್ರಲ್ಲಿ ದ ಮ್ಯಾಕ್ಸಿಮಮ್ ಲೆವೆಲ್ ಆಫ್ ಗ್ರೂಪ್ ಇಟ್ಟಿದ್ದೆ ನಾವು 10-15 ಅಥವಾ 20
7: ಮಾಡ್ಕೊಂಡಿದ್ದೇವೆ.
8: ಯಾಕೆಂದರೆ ಅದರ ಥೆರಪೆಟಿಕ್ ನೇಚರನ್ನು ಅಲ್ಲಿ ಒಳಗೊಳ್ತಾ ಇತ್ತು. ಕಾಂಟ್ರರಿ ಟು ದಿ ಕನ್ವೆನ್ಷನಲ್ ಡ್ರಾಪ್, ಇಂಟಿಮೇಟ್ ಥಿಯೇಟರ್ ಅಂದ್ರೇ ಕಡಿಮೆ ಸಂಖ್ಯೆಯ ಪ್ರೇಕ್ಷಕರು. ಇಂಟರಾಕ್ಟಿವ್ ಇಂಟಿಮೇಟ್ ಥಿಯೇಟ್ರಿಂದ ಅದು ಇನ್ನೂ ಕೂಡ ಆಟೋಮೆಟಿಕ್ ಕನ್ಫರ್ಮ್ ಆಯಿತು. ಇಂಟಿಮೇಟ್ ಇಂಟರಾಕ್ಟಿವ್ ಥಿಯೇಟರ್ನ ಆಡಿಯನ್ಸ್ ನಂಬರ್ಗೂ ಮನೋನಾಟಕದ ಆಡಿಯನ್ಸ್ ನಂಬರ್ಗೂ ಎಷ್ಟು ವ್ಯತ್ಯಾಸ ಇದೆ? ಮ್ಯಾಕ್ಸಿಮಮ್ ಇಲ್ಲೊಂದು 8-10, ಇಲ್ಲೊಂದು 15 ಅಷ್ಟೇ.
7: ದೊಡ್ಡ ವ್ಯತ್ಯಾಸ ಏನಿರಲ್ಲ,
8: ಅಂಥ ವ್ಯತ್ಯಾಸ ಏನೂ ಇಲ್ಲ.
7: ಅಲ್ಲ, ಇಂಟ್ರಾಕ್ಷನ್ ತುಂಬ ಅನುಕೂಲ ಆಗುತ್ತೆ.
8: ಆದರೆ ಆ್ಯಂಕ್ಸಿಲರಿ ಈಗೋಸ್ ಆಗಿ ಇಂಟ್ರಾಕ್ಟಿವ್ ಇಂಟಿಮೇಟ್ ಥಿಯೇಟರ್ ಈಚ್ ಇಂಡಿವಿಜುವಲ್ ಆ್ಯಕ್ಟ್ ಆಗೋದ್ರಿಂದ ಎಲ್ಲರೂ ಆ್ಯಂಕ್ಸಿಲರಿ ಈಗೋಸೇ ಆಗ್ಬಿಡ್ತಾರೆ. ರೋಲ್ ರಿವರ್ಸ್ ಆಗುತ್ತೆ, ಸಿಚುಯೇಷನ್ ರಿವರ್ಸ್ ಆಗುತ್ತೆ. ನಿಮ್ಮ ಜಾಗದಲ್ಲಿ ಇವರಿದ್ದರೆ, ಇವ್ರ ಜಾಗದಲ್ಲಿ ಅಂದರೆ, ಇಸ್ ಇಟ್ ನಾಟ್ ಎ ರೋಲ್ ರಿವರ್ಸಲ್? ಪ್ರೇಕ್ಷಕ ನಟನಾಗಿ, ನಟ ಪ್ರೇಕ್ಷಕನಾಗಿ,
7: ಎಲ್ಲ ಎಕ್ಸ್ಪ್ರೆಷನ್
8: ಅದು ಅಲ್ಲಿಗೆ ಬಂತಾ ಹೋಗ್ತದೆ. ಅದರಿಂದನೇ ಅದೇನೇ ಇರಲಿ, ಗುಂಪಿನ ಸದಸ್ಯರು ಕೂಡ ಅದಕ್ಕೆ ಪ್ರತಿಕ್ರಿಯಿಸ್ತಾರೆ. ಗುಂಪಿನ ನಡುವೆ ಇರುವಾಗ ತಾವು ಸೆಕ್ಯೂರ್, ಸುರಕ್ಷಿತ
7: ಅನಿಸುತ್ತೆ.
8: ಗುಂಪಲ್ಲಿ ಗೋವಿಂದ, ಯಾರೋ ನಮ್ಮನ್ನೇನು ಅಬ್ಸರ್ವ್ ಮಾಡಲ್ಲ ಅನ್ನೋ ಮತ್ತು ಆತ್ಮವಿಶ್ವಾಸ ಇರೋರು ಭಾವನೆಗಳ ಅನುಭವವನ್ನು ಪ್ರತಿಯೊಬ್ಬರೂ ಹೊಂದಿರ್ತಾರೆ. ನಾವು ಸೇಫ್ ಅಪ್ಪ ಗುಂಪಲ್ಲಿ ಅಂತ ಎಲ್ಲರಿಗೂ ಕಾನ್ಫಿಡೆಂಟ್ ಆಗಿರ್ತಾರೆ. ಹಾಗೆಯೇ ಗುಂಪಿನಲ್ಲಿದ್ದಾಗ ಅದೇ ಗುಂಪು ನಮ್ಮನ್ನು ಆತಂಕಕ್ಕೆ ಮತ್ತು ದುರ್ಬಲ ಅನ್ನೋ ಭಾವನೆಗೆ ಒಳಗೆ ಮಾಡುವ ಅನುಭವ ಕೂಡ ಪ್ರತಿಯೊಬ್ಬರು ಹೊಂದಿರ್ತಾರೆ. ಒಂದು ಕಾನ್ಫಿಡೆನ್ಸ್ ಆಗ್ತಾರೆ, ಹಾಗೆ ನಾನು ವೀಕ್ ಅಂತ ಎಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಅನ್ನೋ ಈ
7: ದ್ವಂದ್ವ
8: ಇದ್ದೇ ಇರ್ತದೆ. ಗುಂಪಿನೊಳಗಿನ ಕಂಪನ, ವೈಬ್ಸ್ ಅಂತ ಹೇಳ್ತೀವಿ, ಆ ವೈಬ್ರೇಷನ್ಸ್,
7: ಗ್ರೂಪ್ ವೈಬ್ರೇಷನ್.
8: ಹಾಂ, ಆ ಒಳ್ಳೆಯ ಕಂಪನ ಗುಡ್ ವೈಬ್ಸ್ ಅಂತಲೇ ಇರುತ್ತೆ, ಬ್ಯಾಡ್ ವೈಬ್ಸ್ ಕೆಟ್ಟ ಕಂಪನಗಳು ಇರುತ್ತೆ. ಇದನ್ನು ನಾವು ವರ್ನಾಕ್ಯುಲರ್ ಭಾಷೆಯಲ್ಲಿ ಮಾತಾಡ್ತೀವಿ, ಸ್ಥಳೀಯ ಭಾಷೆ. ಯಾವತ್ತು ಗುಂಪು ಮಾತಾಡೋದು ಆಡು ಮಾತು ಸ್ಥಳೀಯ ಭಾಷೆಗಳಲ್ಲೇ ಆ ವೈಬ್ಸ್ಗಳನ್ನ ಕಮ್ಯುನಿಕೇಟ್ ಮಾಡುತ್ತೆ.
7: ಓಕೆ,
8: ಯಾವಾಗ ನೀವು ವೈಬ್ಸ್ ಬೇಕು ಅಂದರೆ ಸ್ಥಳೀಯ ಭಾಷೆಗಳಲ್ಲೇ
7: ಇಂಟ್ರಾಕ್ಷನ್,
8: ಅದು ಇಂಟ್ರಾಕ್ಷನ್ಸ್ ನಡೀಬೇಕು. ನೀವು ಮಾತೃಭಾಷೆ ಅಂತ ಕರೆಯೋಕ್ಕಿಂತ ಅದು ಸ್ಥಳೀಯ ಭಾಷೆನಲ್ಲೇ ಹೋಗ್ಬೇಕು. ನಿಮ್ಮ ಮಾತೃಭಾಷೆ ಅಲ್ಲ, ಗುಂಪಿನ ವ್ಯಕ್ತಿಯ ಅವನ
7: ಬಳಸುವ
8: ವರ್ನಾಕ್ಯುಲರ್ ಲ್ಯಾಂಗ್ವೇಜ್, ಅವನ ಯಾವುದು
7: ಅವ್ರು ಬಳಸುವಂಥ ಭಾಷೆ,
8: ಬಳಸುವ ಭಾಷೆ, ಬಳಕೆಯಲ್ಲಿರೋ ಭಾಷೆನೇ ಆಗೋದು. ಹೌದಾ? ಗುಂಪು ಆಗೇನಾಗುತ್ತೆ, ಗುಂಪಿನ ಸುತ್ತ ಒಂದು ಭಾವನಾತ್ಮಕ ಪ್ರಭಾವ ಹರಿತಾ ಇರುತ್ತೆ, ಎಮೋಷನಲ್ ಕರೆಂಟ್ಸ್.
7: ಓಕೆ,
8: ಅದರ ಮೇಲೆ ಅವೇನು ಮಾಡುತ್ತೆ, ಗುಂಪಿನ ಕ್ರಿಯೆ ಮೇಲೆ ಮಹತ್ವದ ಪರಿಣಾಮ
7: ಬೀರ್ತವೆ.
8: ಇಫ್ ಯು ವಾಂಟ್ ಟು ಚೇಂಜ್ ಇನ್, ಭಾಳ ಅದ್ಭುತವಾದ ಬದಲಾವಣೆ ಆಗಬೇಕಾದ್ರೆ ವೈಬ್ಸ್, ಕರೆಂಟ್ಸ್, ಫ್ಲೋ, ಅದನ್ನು
7: ಮತ್ತೆ
8: ಬಳಸುವ ಭಾಷೆ.
7: ಓಕೆ, ಆ ಮುಖಾಂತರ
8: ವರ್ನಾಕ್ಯುಲರ್ ಲ್ಯಾಂಗ್ವೇಜ್ನ ಇಂಪಾರ್ಟೆನ್ಸ್ ಮನೋನಾಟಕದಲ್ಲಿ ಬಹಳ ಮುಖ್ಯ ಅಂತ ಹೇಳಿ.
7: ಅದ್ಭುತವಾಗಿದೆ ಸರ್
8: ಸಂಚಿಕೆನ,
7: ನಾನು ಮತ್ತೆ ರಿಪೀಟ್ ಮಾಡ್ಲಿಕ್ಕೆ ಹೋಗಲ್ಲ. ಒಂದು ಹಂತಕ್ಕೆ ಇಟಲಿಯನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ವಿ ಅಂತ ಅಂದ್ಕೊಳ್ತೇನೆ. ಮುಂದಿನ ಇದರಲ್ಲಿ ಇನ್ನೊಂದಷ್ಟು ಚರ್ಚೆ ಮಾಡೋಣ, ಇವತ್ತಿಗೆ ಸದ್ಯಕ್ಕೆ ಇಷ್ಟಿಗೆ ನಿಲ್ಸೋಣ. ನಮಸ್ಕಾರ ಶ್ರೀನಿವಾಸ.
8: ನಮಸ್ಕಾರ.
6: ಮನೋನಾಟಕ ಕುರಿತಾದ ಚಿಂತನ ಮಂಥನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಶ್ರೀ ನಾ ಶ್ರೀನಿವಾಸ್ ಹಾಗೂ ಎಲ್ಲರ ಪ್ರೀತಿಯ ಪಾಪು ಶ್ರೀನಿವಾಸು ಇವರಿಗೂ ಹಾಗೂ ಇವರ ಜೊತೆಗೆ ಸಂವಾದದಲ್ಲಿ ಭಾಗಿಯಾದ ರೇಡಿಯೋ ಶಿವಮೊಗ್ಗದ ನಿಲಯದ ನಿರ್ದೇಶಕರಾದ ಶ್ರೀ ಜನಾರ್ದನ್ ಜಿಎಲ್ ರವರಿಗೂ ತುಂಬು ಹೃದಯದ ಧನ್ಯವಾದಗಳು. ಈಗ ಮುಂದಿನ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ.
0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ನಮ್ಮೆಲ್ಲರ ನೆಚ್ಚಿನ ಪೌಷ್ಟಿಕ ಅತ್ಯುತ್ತಮ ಗುಣಮಟ್ಟದ ಹಾಗೂ ಲಕ್ಷಾಂತರ ಜನರ ವಿಶ್ವಾಸವನ್ನ ಗಳಿಸಿರುವ ನಂದಿನಿ ಹಾಲು ಈಗ ಮತ್ತಷ್ಟು ಪೌಷ್ಟಿಕಾಂಶಗಳಿಂದ ಕೂಡಿದೆ. ನಮ್ಮೆಲ್ಲರ ನೆಚ್ಚಿನ ನಂದಿನಿ ಹಾಲು ಈಗ ವಿಟಮಿನ್ ಎ ಹಾಗೂ ವಿಟಮಿನ್ ಡಿ ಸಹಿತ ಬದಲಾಗದ ದರದಲ್ಲಿ. ನಂದಿನಿ ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
1: ನಂದಿನಿ. ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
2: ಹೂನೇ ರೆಡಿ ಆಗ್ತಾ ಇದೆ.
1: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರೋದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ನಮ್ಮ ಶಾಲಾ ಪ್ರತಿಭಾಂಗಣ ಮಕ್ಕಳ ಕಾರ್ಯಕ್ರಮ. ನಾನ್ ಪವಿತ್ರ ದಿನೇಶ್. ಸ್ನೇಹಿತರೆ, ಶಾಲೆ ಮಕ್ಕಳ ಶೈಕ್ಷಣಿಕ ಜ್ಞಾನದ ಜೊತೆಗೆ ಶಿಸ್ತು, ಕೌಶಲ್ಯ, ಸಾಂಸ್ಕೃತಿಕ ಮೌಲ್ಯಗಳು ಜೊತೆಗೆ ಮಕ್ಕಳ ಸೃಜನಶೀಲ ಕಲೆಗೆ ಪ್ರೋತ್ಸಾಹಿಸುವಂತ ತಾಣ ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ ಮಕ್ಕಳ ಭವಿಷ್ಯದ ನಾಗರಿಕರನ್ನ ರೂಪಿಸುವಲ್ಲಿ ಶಾಲೆಗಳು ಬಹಳ ಪ್ರಮುಖವಾದಂತ ಸ್ಥಾನ ಪಡೆಯುತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇದು ಶಾಲೆಯಲ್ಲಿರುವಂತ ಮಕ್ಕಳ ಮೇಲೆ ಅಲ್ಲಿಯ ವಾತಾವರಣ ಇರ್ಬೋದು, ಹಾಗೆ ಶಿಕ್ಷಕರು ಬಹಳ ಪ್ರಮುಖವಾದಂತಹ ಪಾತ್ರವನ್ನ ವಹಿಸ್ತಾರೆ, ಹಾಗೆ ಮಕ್ಕಳ ಮೇಲೆ ಹೆಚ್ಚು ಪ್ರಭಾವವನ್ನ ಬೀರ್ತಾರೆ. ಮಕ್ಕಳು ಕೇವಲ ಪಠ್ಯದ ವಿಷಯವನ್ನಷ್ಟೇ ಅಲ್ಲದೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಕೂಡ ಸಕ್ರಿಯವಾಗಿ ಭಾಗವಹಿಸುವ ಮೂಲಕ ಮಕ್ಕಳಲ್ಲಿ ಅಡಗಿರುವಂತಹ ಸೂಕ್ತ ಪ್ರತಿಭೆಯನ್ನ ಹೊರಹಾಕೋದಕ್ಕೆ ಶಾಲೆ ಒಂದು ವೇದಿಕೆ. ಆದ್ರೆ ನಮ್ಮ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾಂಗಣ ಕಾರ್ಯಕ್ರಮ ಸಹ ಒಳ್ಳೆಯ ಅವಕಾಶವನ್ನ ಕಲ್ಪಿಸಿಕೊಟ್ಟಿದೆ. ಆ ಮೂಲಕ ಪ್ರತಿ ಭಾನುವಾರ ಇದೇ ಸಮಯಕ್ಕೆ ಬೆಳಿಗ್ಗೆ 8 ಗಂಟೆಗೆ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮದ ಮೂಲಕ ಪ್ರತಿ ಶಾಲೆಯ ಮಕ್ಕಳ ಕಾರ್ಯಕ್ರಮಗಳನ್ನ ಪ್ರಸಾರ ಮಾಡ್ತಾ ಇದೀವಿ. ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಡ್ರಟ್ಟಿ ಶಾಲೆಯ ಮಕ್ಕಳು ಇದ್ದಾರೆ. ಮೊದಲಿಗೆ ಈ ಶಾಲೆಯ ಪರಿಚಯವನ್ನ ತಿಳ್ಕೊಳ್ಳೋಣ. ಈ ಶಾಲೆ ಯಾವಾಗಿಂದ ಪ್ರಾರಂಭ ಆಯಿತು, ಹಾಗೆ ಈ ಶಾಲೆಯ ಶೈಕ್ಷಣಿಕ ಬೆಳವಣಿಗೆ ಹಾಗೆ ಮಕ್ಕಳ ಅಭಿವೃದ್ಧಿಯ ಕುರಿತು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಇದೇ ಶಾಲೆಯಲ್ಲಿ 7ನೇ ತರಗತಿ ಓದ್ತಾ ಇರುವಂತಹ ಭೂಮಿಕಾ ಈ ಶಾಲೆಯ ಪರಿಚಯವನ್ನ ಮಾಡಿಕೊಡ್ತಾರೆ, ಕೇಳೋಣ ಬನ್ನಿ.

0: ನನ್ನ ಹೆಸರು ಭೂಮಿಕಾ. ನನ್ನ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಒಡ್ಡರಾಟಿ. ಇಲ್ಲಿ 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ನಾನು ನಮ್ಮ ಶಾಲಾ ಪರಿಚಯವನ್ನು ಮಾಡಿಕೊಳ್ಳುತ್ತಿದ್ದೇನೆ. ನಮ್ಮದು ಮಲೆನಾಡ ಹೆಬ್ಬಾಗಿಲು ಎಂದು ಕರೆಸಿಕೊಂಡಿರುವ ಶಿವಮೊಗ್ಗ ನಗರದ ಹೃದಯ ಭಾಗದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಒಡ್ಡರಾಟಿ. ಇಲ್ಲಿ ಹೊನ್ನುತ್ತಮ್ಮ ದೇವಿಯು ನಮಗೆ ರಕ್ಷಣೆ ನೀಡುತ್ತಾಳೆ.
1: ನಮ್ಮ ಶಾಲೆ 1950 ಆರಂಭವಾಗಿ ಈಗ 76 ವರ್ಷಗಳು ಸಂದಿವೆ. ಮೊದಲಿಗೆ ಹೊನ್ನುತ್ತಮ್ಮ ದೇವಸ್ಥಾನದ ಜಗಲಿಯ ಮೇಲೆ ಪ್ರಾರಂಭವಾದ ಶಾಲೆ ನಂತರ ಸ್ವಂತ ಕಟ್ಟಡ ಸ್ಥಳಾಂತರವಾಯಿತು. ಆರಂಭದಲ್ಲಿ ಒಂದೇ ಕೊಠಡಿ ಇತ್ತು. ಪಿ ರಾಘವೇಂದ್ರ ಆಚಾರ್ ಅವರು ಶಾಲಾ ಶೈಕ್ಷಣಿಕ ಪ್ರಗತಿಗೆ ಕಾರಣೀಭೂತರಾದರು. ವಿದ್ಯಾಭ್ಯಾಸ ಮಾಡಿದ ವಿದ್ಯಾರ್ಥಿಗಳು ವಿವಿಧ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ.
0: ನಮ್ಮ ಶಾಲೆಯಲ್ಲಿ 3 ಜನ ಶಿಕ್ಷಕರಿದ್ದು 30 ವಿದ್ಯಾರ್ಥಿಗಳು 1ರಿಂದ 7ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇವೆ. ಉತ್ತಮ ಭೌತಿಕ ಸೌಲಭ್ಯ, ಪ್ರತ್ಯೇಕ ಶೌಚಾಲಯಗಳಿವೆ. ಬಿಸಿ ಊಟ ಹಾಗೂ ಕ್ಷೀರಭಾಗ್ಯ, ಪೂರಕ ಪೌಷ್ಟಿಕ ಆಹಾರದ ವ್ಯವಸ್ಥೆ ಸರ್ಕಾರದಿಂದ ಉಚಿತವಾಗಿ ಸಿಗುತ್ತದೆ. ಹಾಗೆಯೇ ಪಠ್ಯಪುಸ್ತಕ ಹಾಗೂ ಸಮವಸ್ತ್ರಗಳನ್ನು ಉಚಿತವಾಗಿಯೇ ಒದಗಿಸಲಾಗಿದೆ. ಸ್ವಚ್ಛ ಪರಿಸರದಲ್ಲಿ ರುಚಿಯಾಗಿ ನಮ್ಮ ಅನ್ನಪೂರ್ಣೆಯರು ಪ್ರೀತಿಯಿಂದ ನಮಗೆ ಊಟ ಬಡಿಸುತ್ತಾರೆ. ಪೋಷಕರು ಕಾಲಕಾಲಕ್ಕೆ ಶಾಲೆಗೆ ಆಗಮಿಸಿ ಶಾಲಾ ಶೈಕ್ಷಣಿಕ ಪ್ರಗತಿಗೆ ಪ್ರೋತ್ಸಾಹ ನೀಡುತ್ತಾರೆ. ನಾವು ಪ್ರತಿಭಾ ಕಾರಂಜಿ, ಕ್ರೀಡಾಕೂಟ, ಕಲಿಕಾ ಹಬ್ಬ, ರಾಷ್ಟ್ರೀಯ ಹಬ್ಬಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ನಮ್ಮ ಶಾಲೆಯ ಕೀರ್ತಿಯನ್ನು ಬೆಳಗಿಸುತ್ತೇವೆ. ಧನ್ಯವಾದಗಳು.
2: ಪರಿಚಯವನ್ನ ತಿಳಿಸಿಕೊಟ್ಟಂತ ಭೂಮಿಕಾಗೆ ಧನ್ಯವಾದಗಳನ್ನ ಹೇಳ್ತಾ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಡ್ರಟ್ಟಿ ಶಾಲೆ ಸರ್ಕಾರದ ಎಲ್ಲ ಯೋಜನೆಗಳನ್ನ ಪಡೆದುಕೊಡುವ ಮೂಲಕ ಅದು ಮಕ್ಕಳಿಗೆ ಸಿಗುವಂತೆ, ಜೊತೆಗೆ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಯಲ್ಲಿ ಕೈಜೋಡಿಸ್ತಾ ಇದೆ ಅಂತಾನೆ ಹೇಳ್ಬೋದು. ಊರಿನ ದೇವಸ್ಥಾನದ ಜಗಲಿಯಿಂದ ಪ್ರಾರಂಭವಾಗಿ ಈಗ ತನ್ನದೇ ಆದಂತಹ ಸ್ವಂತ ಕಟ್ಟಡವನ್ನ ಹೊಂದುವ ಮೂಲಕ ಮಕ್ಕಳಿಗೆ ಎಲ್ಲ ರೀತಿಯ ಬೆಳವಣಿಗೆಗೆ ಪೂರಕವಾದಂತಹ ವಾತಾವರಣವನ್ನ ಕಲ್ಪಿಸಿಕೊಡುವ ಮೂಲಕ ಮಕ್ಕಳ ಪ್ರಗತಿಗೆ ಕೈ ಜೋಡಿಸ್ತಾ ಇರುವಂತಹ ಎಲ್ಲ ಶಿಕ್ಷಕರಿಂದ ಮಕ್ಕಳನ್ನ ನಾವು ಈ ಶಾಲೆಯಲ್ಲಿ ನೋಡ್ಲಿಕ್ಕೆ ಸಾಧ್ಯ. ಜೊತೆಗೆ ಈ ಶಾಲೆಯ ಮಕ್ಕಳ ಶೈಕ್ಷಣಿಕ ಬೆಳವಣಿಗೆಯ ಕುರಿತಾಗಿ ಹಾಗೆ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ವೇದಿಕೆಯಾದಂತಹ ಈ ಕಾರ್ಯಕ್ರಮದ ಮೂಲಕ ಮಕ್ಕಳ ಕಾರ್ಯಕ್ರಮವನ್ನು ಆಲಿಸೋಣ. ಈಗ ಇದೇ ಶಾಲೆಯ ವಿದ್ಯಾರ್ಥಿ ಶಶಾಂಕ್ ಒಂದು ದೇಶಭಕ್ತಿ ಗೀತೆಯನ್ನ ಹಾಡ್ತಾರೆ, ಕೇಳೋಣ.
3: ನನ್ನ ಹೆಸರು ಶಶಾಂಕ್. ನಾನು 6ನೇ ತರಗತಿ ಓದುತ್ತಿದ್ದೇನೆ. ನಾನು ಭಕ್ತಿ ಗೀತೆಯಿದ್ದೇನೆ. ಬಾರೋ ನಮ್ಮ ಮನೆಗೆ ಗೋಪಾಲ ಕೃಷ್ಣ ಬಾರಯ್ಯ ನಮ್ಮ ಮನೆಗೆ. ಬಾರೋ ನಮ್ಮ ಮನೆಗೆ ಗೋಪಾಲ.

ಬಾರೋ ನಮ್ಮ ಮನೆಗೆ, ಗೋಪಾಲಕೃಷ್ಣ ಬಾರಯ್ಯ ನಮ್ಮ ಮನೆಗೆ, ಬಾರೋ ನಮ್ಮ ಮನೆಗೆ ಗೋಪಾಲಕೃಷ್ಣ.

0: ನಮ್ಮ ಮನೆಗೆ, ಗೋಪಾಲಕೃಷ್ಣ ಬಾರಯ್ಯ ನಮ್ಮ ಮನೆಗೆ, ಬಾರು ನಮ್ಮ ಮನೆಗೆ, ಗೋಪಾಲಕೃಷ್ಣ ಬಾರಯ್ಯ ನಮ್ಮ ಮನೆಗೆ.
1: ಭಕ್ತಿ ಗೀತೆಯೊಂದನ್ನ ಭಕ್ತಿಪೂರ್ವಕವಾಗಿ ರಂಗನನ್ನ ಕರೆದಂತಹ ಶಶಾಂಕ್ಗೆ ಧನ್ಯವಾದಗಳನ್ನ ಹೇಳ್ತಾ ಈಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಡ್ರಹಟ್ಟಿ ಶಾಲೆಯಲ್ಲಿ 6ನೇ ತರಗತಿ ಓದ್ತಾ ಇರುವಂತಹ ಸನ್ನಿಧಿ, ಇವರು ಇಂಗ್ಲಿಷ್ನ ಒಂದು ಸಂಭಾಷಣೆಯನ್ನ ತಿಳಿಸ್ಕೊಡ್ತಾರೆ, ಕೇಳೋಣ ಬನ್ನಿ.
2: ಮೈ ನೇಮ್ ಇಸ್ ಸನ್ನಿಧಿಯ. ಐ ಆಮ್ ಸ್ಟಡಿಂಗ್ ಇನ್ 6th ಸ್ಟ್ಯಾಂಡರ್ಡ್. ಆನ್ಸರ್ ದ ರಿಡಲ್ಸ್ ಇನ್ ಇಂಗ್ಲಿಷ್. ಫಸ್ಟ್ ಒನ್, ವಾಟ್ ಈಸ್ ದ ಲಾಂಗ್ವೇಜ್ ವರ್ಡ್ ಇನ್ ದ ಇಂಗ್ಲಿಷ್ ಲಾಂಗ್ವೇಜ್? ಸ್ಮೈಲ್. ಸೆಕೆಂಡ್ ಒನ್, ವಾಟ್ ವರ್ಡ್ ಬಿಗಿನ್ ವಿತ್ ಇ ಎಂಡ್ ವಿತ್ ಇ ಅಂಡ್ ಆಸ್ ಒನ್ ಲೆಟರ್? ಎನ್ವೆಲಪ್. ಥರ್ಡ್ ಒನ್, ವಾಟ್ ಶಾರ್ಟ್ಸ್ ವಿತ್ ಪಿ ends with e and has millions of letters? Post office. And fourth one, which pillar keep traveling all the time? Caterpillar. What has the size and shape but no weight? Shadow. Which sun may prove dangerous? Poison. What cannot move or walk but can go from place to place? Road. Which letter in the English alphabet? Always ask a question. Why? Thank you.
1: ಸನ್ನಿಧಿಗೆ ಧನ್ಯವಾದಗಳನ್ನ ಹೇಳ್ತಾ ಇದೇ ರೀತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಡ್ಡರಹಟ್ಟಿ ಶಾಲೆಯ ಮಕ್ಕಳಿಂದ ಇನ್ನಷ್ಟು ಕಾರ್ಯಕ್ರಮಗಳನ್ನ ಆಲಿಸೋಣ. ಅದಕ್ಕೂ ಮೊದಲು ಒಂದ್ ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ಕಾರ್ಯಕ್ರಮ. ನನ್ ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ನಮ್ಮ ಶಾಲಾ ಪ್ರತಿಭಾಂಗಣ ಮಕ್ಕಳ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಡ್ಡರಹಟ್ಟಿ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ವಿ. ಶಾಲೆಯ ಪರಿಚಯ ಹಾಗೆ ಮಕ್ಕಳ ಕಾರ್ಯಕ್ರಮವನ್ನು ಆಲಿಸ್ತಿದ್ವಿ. ಇನ್ನಷ್ಟು ಕಾರ್ಯಕ್ರಮವನ್ನು ಆಲಿಸೋಣ. ಈಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಡ್ಡರಹಟ್ಟಿ ಶಾಲೆಯಲ್ಲಿ 6ನೇ ತರಗತಿ ಓದ್ತಾ ಇರುವಂತಹ ತನ್ವಿಕಾ ಒಂದು ಕಥೆಯನ್ನ ಹೇಳ್ತಾರಂತೆ. ಕತೆ ಅಂದ್ರೆ ಎಲ್ಲರಿಗೂ ಇಷ್ಟ ಆಗತ್ತಲ್ವಾ? ಹಾಗಾದ್ರೆ ತನ್ವಿಕಾ ಯಾವ ಕಥೆಯನ್ನ ಹೇಳ್ತಾರೆ ಅಂತ ಕೇಳೋಣ, ಬನ್ನಿ.
3: ಮೈ ನೇಮ್ ಇಸ್ ತನ್ವಿಕಾ, ಐ ಆಮ್ ಸ್ಟಡಿಂಗ್ ಇನ್ 6th standard. ನಾನು ಹೇಳುತ್ತಿರುವ ಕಥೆಯ ಹೆಸರು ವಿದ್ವಾಂಸನ ಸೋಂಬೇರಿ ಮಗ. ಒಂದೂರಲ್ಲಿ ಒಬ್ಬ ವಿದ್ವಾಂಸ ಇರ್ತಾನೆ. ಆ ವಿದ್ವಾಂಸಂಗೆ ಒಬ್ಬ ಮಗ ಇರ್ತಾನೆ. ಅವನು ತುಂಬಾ ಸೋಂಬೇರಿಯಾಗಿರ್ತಾನೆ. ಅವನು ಅವರಪ್ಪ ಎಷ್ಟು ಹೇಳಿದ್ರು ಓದ್ಕೊಂತಾನೆ ಇರಲ್ಲ. ಅವನ ಜಾಣ ಆಗ್ತಾನೆ ಇರಲ್ಲ. ಅವನ್ ಮತ್ತೆ ಮತ್ತೆ ನಾನು ಸೋಂಬೇರಿನೇ ಆಗ್ತೀನಿ ಅಂತ ಹೇಳ್ತಾ ಇರ್ತಾನೆ. ಅವಾಗ ಅವರಪ್ಪ ಎಲ್ಲರಿಗೂ ಆ ಊರಲ್ಲಿ ಎಲ್ಲರಿಗೂ ವಿದ್ಯೆ ಹೇಳ್ಕೊಡ್ತಾ ಇರ್ತಾರೆ. ಅವಾಗ ಒಂದಿನ ಅವರಿಗೆ ಅನ್ಸತ್ತೆ, ನಾನು ಎಲ್ಲರಿಗೂ ಹೇಳ್ಕೊಡ್ತೀನಿ, ನನ್ನ ಮಗನೇ ಹಿಂಗ ಓದಲ್ಲ, ನನ್ನ ಬಗ್ಗೆ ಊರಿನ ಜನರೆಲ್ಲ ಹೆಂಗ ಅನ್ಕೊಂತಾರೆ ಅಂತ ಯೋಚನೆ ಮಾಡ್ತಾನೆ. ಅವಾಗ ಊರಿನ ಜನರೆಲ್ಲ ಅದೇ ಮಾತಾಡ್ಕೊಂತಾರೆ, ಓ ಇವರು ನಮಗೆಲ್ಲ ಹೇಳ್ಕೊಡ್ತಾರೆ, ಆದ್ರೆ ಅವ್ರ ಮಗನೇ ಸೋಂಬೇರಿ ಇದ್ದಾನೆ, ಅವನಿಗೆ ಹೇಳ್ಕೊಡ್ತಿಲ್ಲ ಅಂತ ಅನ್ಕೊಂತಾರೆ ಜನರೆಲ್ಲ. ಅದಕ್ಕೆ ಅವನಿಗೊಂದಿನ ನನಗೆ ಹಿಂಗೆಲ್ಲ ಅಂತಿದ್ದಾರೆ, ನಾನು ಏನ್ ಮಾಡೋದು, ಅವನ್ ಕಲಿ ಅಂದ್ರೆ ಕಲಿಯಲ್ಲ ಅಂತ ಬೇಜಾರಾಗ್ಬಿಟ್ಟು ಅವನವತ್ತು ಅವನ ಮಗನ್ನ ಹೊರಗಡೆ ಹಾಕ್ತಾನೆ ಮನೆಯಿಂದ. ಹಾಕ್ಬಿಟ್ಟು ನೀನು ವಿದ್ವಾಂಸ ಆಗಿ ವಿದ್ಯೆ ಕಲಿತು ನಂತರ ಆಗೋವರೆಗೂ ನಾನು ನಿನಗೆ ಮನೆ ಒಳಗೆ ಸೇರಿಸ್ಕೊಳಲ್ಲ ಅಂತ ಹೇಳ್ತಾನೆ. ಅವಾಗ ಅವನು ಅವ್ರ ಮಗ ದಾರಿ ಇಲ್ದೆ ಊರಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ. ಅವಾಗ ನಡ್ಕೊಂಡು ಹೋಗ್ತಾ ಹೋಗ್ತಾ ಊರ್ ದಾಟ್ತಾನೆ. ಊರ್ ದಾಟದ ಮೇಲೆ ಅಲ್ಲೊಬ್ಬ ಗುರುಜಿ ಸಿಗ್ತಾರ ಅವನಿಗೆ. ಆ ಗುರುಜಿ ಸಿಕ್ಕಾಗ ಅವನು ಅಳ್ತಾ ಇರ್ತಾನೆ. ಅವಾಗ ಆ ಗುರುಜಿ ಕೇಳ್ತಾರೆ, ಯಾಕಪ್ಪ ಅಳ್ತಾ ಇದೀಯಾ, ನಿನಗೇನು ತೊಂದರೆ ಆಗ್ತಿದೆ ಅಂತ ಕೇಳ್ತಾರೆ. ಅವಾಗ ಅವನು ಹೇಳ್ತಾನೆ, ನಮ್ಮಪ್ಪ ಹಿಂಗ್ ನನ್ನ ಹೊರಗಡೆ ಹಾಕಿದ್ದಾರೆ, ನನ್ ವಿದ್ವಾಂಸ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತ ಕೇಳ್ತಾನೆ. ಅವಾಗ ಗುರುಜಿಗಳು ಹೇಳ್ತಾರೆ, ಅಲ್ಲಿ ಪಕ್ಕದಲ್ಲಿ ಒಂದು ಕೆರೆ ಇದೆ, ಆ ಕೆರೆ ಹತ್ರ ಒಂದು ದೊಡ್ಡ ಬಂಡೆ ಕಲ್ಲಿದೆ, ಆ ಕಲ್ ಮೇಲೆ ನೀನು ಕೂತು ಧ್ಯಾನ ಮಾಡು, ನಾನು ನಿನಗೊಂದು ಶ್ಲೋಕ ಹೇಳ್ಕೊಡ್ತೀನಿ ಅಂತ ಹೇಳ್ತಾರೆ. ಅವನಿಗೆ ಆ ಶ್ಲೋಕನ ಹೇಳ್ಕೊಡ್ತಾರೆ. ಅವಾಗ ಅವನು ಸರಿ ಆಯ್ತು ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ ಆ ಬಂಡೆ ಕಲ್ ಮೇಲೆ ಕೂತು ಧ್ಯಾನ ಮಾಡ್ತಾನೆ. ಧ್ಯಾನ ಮಾಡ್ತಿರುವಾಗ ಆ ಮಾರನೇ ದಿನ ಆ ಊರಿನ ಜನರೆಲ್ಲ ಅಲ್ಲಿಗೆ ಬಂದು ಯಾಕೆ ಇವನು ಧ್ಯಾನ ಮಾಡ್ತಾ ಇದ್ದಾನೆ ಅಂತ ಕೇಳ್ತಾ ಇರ್ತಾರೆ. ಆವಾಗ ಆ ಊರಿನ ಮುಖ್ಯಸ್ಥರು ಬಂದು ಇವನು ವಿದ್ವಾಂಸ ಆಗ್ಬೇಕಂತೆ, ಅದಕ್ಕೆ ಧ್ಯಾನ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾರೆ. ಅದಕ್ಕೆ ಅವರೆಲ್ಲ ನಗ್ತಾರೆ, ಧ್ಯಾನ ಮಾಡಿದ್ರೆ ವಿದ್ವಾಂಸ ಆಗ್ತಾರ ಅಂತ ನಗ್ತಾರೆ. ಅದಕ್ಕೆ ಅವರು ಎಷ್ಟು ಹೇಳಿದ್ರು ಅವನು ಕೇಳಲ್ಲ, ಇಲ್ಲ ನಾನು ವಿದ್ವಾಂಸ ಆಗ್ತೀನಿ, ನಾನು ಧ್ಯಾನ ಮಾಡ್ತೀನಿ ಅಂತ ಹೇಳ್ತಾನೆ. ಅವಾಗ ಆ ಊರಿನ ಮುಖ್ಯಸ್ಥ ಇವನಿಗೆ ಹಿಂಗೆ ಹೇಳಿದ್ರೆ ಬುದ್ಧಿ ಕಲಿಯಲ್ಲ, ನಾವೇನಾದರೂ ಒಂದು ಉಪಾಯ ಮಾಡಲೇಬೇಕು ಅಂತ ಮಾರನೇ ದಿನ ಅವನು ಆ ಕೆರೆ ಹತ್ರ ಬಂದು ಮಣ್ಣು ಕಲ್ಲು ಎಲ್ಲನೂ ಕೆರೆ ಒಳಗೆ ಹಾಕ್ತಾ ಇರ್ತಾನೆ. ಆವಾಗ ಅವನು ಧ್ಯಾನ ಮಾಡ್ತಿರೋನೆದ್ದು, ಯಾಕೆ ಸರ್ ನೀವು ಮಣ್ಣು ಕಲ್ಲು ಹಾಕ್ತಿರೋದು ಇನ್ನ ಕೆರೆಗೆ ಅಂತ ಕೇಳ್ತಾನೆ. ಅವಾಗ ಅವ್ರು ಹೇಳ್ತಾರೆ, ನಾನು ಈ ಊರಿಂದ ಪಕ್ಕದ ಊರಿಗೆ ಹೋಗೋಕ್ಕೆ ಸೇತುವೆ ಕಟ್ಟಬೇಕು, ನಮಗೆ ಹೋಗೋಕ್ಕೆ ದಾರಿ ಇಲ್ಲ, ಅದಕ್ಕೆ ನಾನು ಕಲ್ಲು ಮಣ್ಣು ಹಾಕ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅವಾಗ ಅವನಿದ್ದವನು ನಕ್ಬಿಟ್ಟು, ಯಾಕೆ ಸರ್ ಈ ಥರ ಎಲ್ಲ ಮಣ್ಣು ಕಲ್ಲು ಹಾಕ್ಬಿಟ್ರೆ ಸೇತುವೆ ಕಟ್ಕೊಂಡ್ಬಿಡತ್ತಾ, ನೀವು ಸಿಮೆಂಟು ಎಲ್ಲ ಹಾಕಿ ಗಾರೆ ಮಾಡಿದ್ರೆ ತಾನೇ ಸೇತುವೆ ಕಟ್ಟೋದು ಅಂತ ಹೇಳ್ತಾನೆ. ಅವಾಗ ಅವರು ಅಷ್ಟೇ ನಕ್ಬಿಟ್ಟು, ಹಾಗಿದ್ರೆ ನೀನು ಮತ್ತೆ ಧ್ಯಾನ ಮಾಡಿದ್ರೆ ವಿದ್ವಾಂಸ ಆಗ್ತೀಯಾ, ವಿದ್ಯಾ ಬುದ್ಧಿ ಅಕ್ಷರಗಳು ಬರಹ ಎಲ್ಲ ಕಲ್ತ್ರೆ ತಾನೇ ವಿದ್ವಾಂಸ ಆಗೋದು ಅಂತ ಹೇಳ್ತಾರೆ. ಅವಾಗ ಅವನಿಗೆ ಬುದ್ಧಿ ಬಂದು ಅವನ್ ಮತ್ತೆ ಅವ್ರ ಮನೆಗೆ ಹೋಗಿ ಅವ್ರ ಅಪ್ಪಂಗೆ ಕೇಳ್ತಾನೆ, ಅಪ್ಪ ಅಪ್ಪ ನಾನು ಇಲ್ಲೇ ಓದ್ತೀನಿ, ಇನ್ಮೇಲೆ ನೀವೇ ನನಗೆ ಓದಿಸ್ರಿ, ನಾನು ವಿದ್ವಾಂಸ ಆಗ್ತೀನಿ ಅಂತ ಹೇಳ್ತಾನೆ. ಅವಾಗ ಅವ್ರ ಅಪ್ಪ ಮನೆಗೆ ಸೇರಿಸ್ಕೊಂಡು ಅವನಿಗೆ ವಿದ್ಯೆ ಎಲ್ಲ ಕಲಿಸ್ತಾನೆ. ಅವನು ವಿದ್ವಾಂಸ ಆಗಿ ಅವನು ಇಡೀ ಊರಿನ ಜನರಿಗೆಲ್ಲ ವಿದ್ಯೆ ಕಲಿಸ್ತಾನೆ. ಧನ್ಯವಾದಗಳು.
2: ತನ್ವಿಕಾ ಹೇಳಿದಂತಹ ಕತೆ ಎಷ್ಟು ಚೆನ್ನಾಗಿತ್ತಲ್ವಾ? ನಾವು ಯಾವುದೇ ಒಂದು ಕೆಲಸವನ್ನ ಮಾಡೋದಿರ್ಬೋದು ಅಥವಾ ವಿದ್ಯೆಯನ್ನ ಕಲಿಯುವಾಗ್ಲೂ ಕೂಡ ಶ್ರದ್ಧೆಯಿಂದ ಕಲಿಯುವುದರ ಜೊತೆಗೆ ಅದರ ಬಗ್ಗೆ ನಮ್ಗೆ ಅರಿವಿರಬೇಕು. ಜ್ಞಾನ ಇದ್ದಾಗ ಮಾತ್ರ ನಾವು ಏನನ್ನಾದ್ರೂ ಕೂಡ ಸಾಧನೆ ಮಾಡೋದಕ್ಕೆ ಸಾಧ್ಯ ಎಂಬುದನ್ನ ಈ ಕಥೆಯಿಂದ ತಿಳಿಲಿಕ್ಕೆ ಸಾಧ್ಯ. ಹಾಗಾದ್ರೆ ಸ್ನೇಹಿತರೆ, ಈಗ ಇದೇ ಶಾಲೆಯ ವಿದ್ಯಾರ್ಥಿ ವಿಶಾಲ್ ಬಸವಣ್ಣನವರ ಒಂದು ವಚನವನ್ನ ಹಾಡ್ತಾರೆ, ಕೇಳೋಣ.
4: ನನ್ನ ಹೆಸರು ವಿಶಾಲ್, ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ನಾನು ವಿಶ್ವಗುರು ಬಸವಣ್ಣನವರ ಕೆಲವು ವಚನಗಳನ್ನು ವಾಚಿಸುತ್ತಿದ್ದೇನೆ. ಕಳಬೇಡ, ಕೊಲಬೇಡ, ಉಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಅಳಿಯಲೂ ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರ ನಡೆಸುವ ಪರಿ. ಈಗ ಬಸವಣ್ಣನವರ ಇನ್ನೊಂದು ವಚನ. ಬೇವಿನ ಬೀಜವ ಬಿತ್ತಿ, ಬೆಲ್ಲದ ಕಟ್ಟೆಯ ಕಟ್ಟಿ, ಆಕಳ ಹಾಲನೆರೆದು ಜೇನುತುಪ್ಪ ಒಯ್ದಡೆ, ಸಿಯಾಗಬಲ್ಲದೆ ಕೈಯಾಗಬಲ್ಲದೆ, ಶಿವಭಕ್ತರಲ್ಲದವರ ಕೂಡೆ ನುಡಿಯಲಾಗದು ಕೂಡಲ ಸಂಗಮ ದೇವ. ಈಗ ಬಸವಣ್ಣನವರ ಇನ್ನೊಂದು ವಚನ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಾಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹುದಹುದನಬೇಕು ಕೂಡಲ ಸಂಗಮ ದೇವ. ಈರ ಕಂಡಲ್ಲಿ ಮುಗುವರಯ್ಯ, ಮರವ ಕಂಡಲ್ಲಿ ಸುತ್ತುವರಯ್ಯ, ಬತ್ತುವ ಜಲವ ಒಣಗುವ ಮರವ, ಮೆಚ್ಚಿದವರು ನಿಮ್ಮ ನೆತ್ತಬಲ್ಲರು ಕೂಡಲ ಸಂಗಮ ದೇವ. ಧನ್ಯವಾದಗಳು.
2: ಬಸವಣ್ಣನವರ ವಚನವನ್ನ ವಾಚನ ಮಾಡಿದಂತಹ ವಿಶಾಲ್ಗೆ ಧನ್ಯವಾದಗಳನ್ನ ಹೇಳ್ತಾ, ವಚನಗಳಲ್ಲಿ ಇಷ್ಟು ಚೆನ್ನಾಗಿ ಹೇಳಿದಾರಲ್ವ ಸ್ನೇಹಿತರೆ, ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಅಂದ್ರೆ ಸುಳ್ಳು ಹೇಳ್ಬೇಡ, ತಪ್ಪನ್ ಮಾಡಬೇಡ, ಬೇರೆಯವರಿಗೆ ಮೋಸ ಮಾಡಬೇಡ ಎಂಬುದಿರ್ಬೋದು, ಅಥವಾ ನುಡಿದರೆ ಮುತ್ತಿನ ಹಾರದಂತಿರ್ಬೇಕು, ನಾವು ಆಡುವಂತಹ ಮಾತು ಹೇಗಿರ್ಬೇಕು ಎಂಬುದನ್ನ ಬಸವಣ್ಣನವರು ತಮ್ಮ ವಚನದಲ್ಲಿ ಹೇಳುವ ಮೂಲಕ ನೈತಿಕ ಶಿಕ್ಷಣ ಅಂದ್ರೇನು, ನೈತಿಕ ಶಿಕ್ಷಣ ಎಷ್ಟು ಮುಖ್ಯ ಎಂಬುದನ್ನ ಈ ವಚನದಿಂದ ತಿಳ್ಕೊಳ್ಳೋದಕ್ಕೆ ಸಾಧ್ಯ. ಹಾಗಾದ್ರೆ ಸ್ನೇಹಿತರೆ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಡ್ರಹಟ್ಟಿ ಶಾಲೆಯ ಮಕ್ಕಳಿಂದ ಇನ್ನಷ್ಟು ಕಾರ್ಯಕ್ರಮಗಳನ್ನ ಆಲಿಸೋಣ. ಅದಕ್ಕೂ ಮೊದಲು ಒಂದ್ ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಡ್ಡರಹಟ್ಟಿ ಶಾಲೆ ಶಿವಮೊಗ್ಗ ಈ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮಗಳನ್ನ ಆಲಿಸ್ತಾ ಇದ್ವಿ. ಈಗ ಇನ್ನಷ್ಟು ಕಾರ್ಯಕ್ರಮಗಳನ್ನ ಆಲಿಸೋಣ. ಈಗ ಇದೇ ಶಾಲೆಯ ವಿದ್ಯಾರ್ಥಿ ಗಗನ್ ಒಂದು ಇಂಗ್ಲಿಷ್ ಪೊಯಮ್ ಒಂದನ್ನ ಹಾಡ್ತಾರೆ, ಕೇಳೋಣ ಬನ್ನಿ.
3: ಮೈ ನೇಮ್ ಇಸ್ ಗಗನ್, ಐ ಆಮ್ ಸ್ಟಡಿಂಗ್ ಇನ್ 6th ಸ್ಟ್ಯಾಂಡರ್ಡ್. ದ ರೇನ್ಬೋ ಪೊಯಮ್. ಬೋಟ್ ಸೇಲ್ ಇನ್ ದ ರಿವರ್ಸ್ ಅಂಡ್ ಶಿಪ್ ಸೇಲ್ ಆನ್ ದ ಸೀಸ್, ಬಟ್ ಕ್ಲೌಡ್ಸ್ ದಟ್ ಸೇಲ್ ಅಕ್ರಾಸ್ ದ ಸ್ಕೈ ಆರ್ ಪ್ರೆಟಿಯರ್ ಫಾರ್ ದ್ಯಾನ್ ದೀಸ್. There are bridges on the rivers, as pretty as you please, but the bow that bridges heaven and overtops the trees and builds a road from earth to sky is prettier far than this. This poem written by Krishna Roshetty. Thank you.
2: ಇಂಗ್ಲಿಷ್ ರೈಮ್ಸ್ ಅನ್ನ ಹೇಳಿದಂತ ಗಗನ್ಗೆ ಧನ್ಯವಾದಗಳನ್ನ ಹೇಳ್ತಾ, ಸ್ನೇಹಿತರೆ, ಕವಿಗಳು ತಮ್ಮ ಹೆಸರಿನ ಜೊತೆಗೆ ಕಾವ್ಯ ನಾಮವನ್ನ ಕೂಡ ಇಟ್ಕೊಂಡಿರ್ತಾರೆ. ಅಂದ್ರೆ ಅವರು ತಮ್ಮ ಹೆಸರಿಂದ ಗುರುತಿಸ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಅವರ ಕಾವ್ಯ ನಾಮದಿಂದ ಗುರುತಿಸ್ಕೊಂಡಿರೋದೇ ಜಾಸ್ತಿ ನಾವು ನೋಡ್ತೀವಿ. ಅಂತ ಕವಿ ಮತ್ತು ಕವಿಗಳ ಕಾವ್ಯ ನಾಮದ ಪರಿಚಯವನ್ನ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಇದೇ ಶಾಲೆಯ ವಿದ್ಯಾರ್ಥಿ ಶಶಾಂಕ್. ಕವಿ ಪರಿಚಯ ಹೇಳ್ತಾರೆ, ಕೇಳೋಣ ಬನ್ನಿ.
4: ನನ್ನ ಹೆಸರು ಶಶಾಂಕ್, ನಾನು 6ನೇ ತರಗತಿ ಓದುತ್ತಿದ್ದೇನೆ. ಇದರಲ್ಲಿ ನಾನು ಕನ್ನಡದ ಕೆಲವು ಕವಿಗಳು ಮತ್ತು ಅವರ ಕಾವ್ಯನಾಮವನ್ನು ನಿಭಾಯಿಸುತ್ತಿದ್ದೇನೆ. ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ, ಇವರ ಕಾವ್ಯನಾಮ ಕುವೆಂಪು. ದತ್ತಾತ್ರೇಯ ರಾಮಚಂದ್ರ ಬೇಂದ್ರಿ, ಇವರ ಕಾವ್ಯನಾಮ ಅಂಬಿಕಾತನಯ ದತ್ತ. ಬೆಳ್ಳೂರು ಮೈಲಾರಯ್ಯ ಶ್ರೀಕಂಠಯ್ಯ, ಇವರ ಕಾವ್ಯನಾಮ ಬಿ ಎಂ ಶ್ರೀ. ಮಾಸ್ತಿ ವೆಂಕಟೇಶ ಆಯಂಗರ್, ಇವರ ಕಾವ್ಯನಾಮ ಶ್ರೀನಿವಾಸ. ವಿನಾಯಕ ಕೃಷ್ಣ ಗೋಕಾಕ್, ಇವರ ಕಾವ್ಯನಾಮ ವಿಕ್ರು ಗೋಕಾಕ್. ವೆಂಕಟರಾಮಯ್ಯ ಸೀತಾರಾಮಯ್ಯ, ಇವರ ಕಾವ್ಯನಾಮ ವಿಸಿ. ಆನಂದ ಬೆಟ್ಟಗೇರಿ ಕೃಷ್ಣ ಶರ್ಮ, ಇವರ ಕಾವ್ಯನಾಮ ಆನಂದ ಕಂದ. ಸಿದ್ದಯ್ಯ ಪುರಾಣಿಕ, ಇವರ ಕಾವ್ಯನಾಮ ಕಾವ್ಯನಂದ. ರಂಗನಾಥ ಶ್ರೀನಿವಾಸ ಮುಗಳಿ, ಇವರ ಕಾವ್ಯನಾಮ ರಂ ಶ್ರೀ ಮುಗಳಿ. ಮಲ್ಲಡಿಹಳ್ಳಿ ರಾಘವೇಂದ್ರ ಸ್ವಾಮೀಜಿ, ಇವರ ಕಾವ್ಯನಾಮ ತಿರುಕ. ಧನ್ಯವಾದಗಳು.
2: ಕವಿಗಳು ಹಾಗೆ ಅವರ ಕಾವ್ಯ ನಾಮದ ಕುರಿತು ಮಾಹಿತಿಯನ್ನ ತಿಳಿಸ್ಕೊಟ್ಟಂತ ಶಶಾಂಕ್ಗೆ ಧನ್ಯವಾದಗಳನ್ನು ಹೇಳ್ತಾ, ಸ್ನೇಹಿತರೆ, ಒಗಟುಗಳ ಬಗ್ಗೆ ನೀವು ಕೇಳಿರ್ತೀರಾ. ನಮ್ಮ ಹಿರಿಯರು ಆ ಕಾಲದಿಂದಲೂ ಕೂಡ ಮದುವೆ ಇರ್ಬೋದು ಅಥವಾ ಕಾರ್ಯಕ್ರಮಗಳಲ್ಲಿ ಈ ಒಗಟಿನ ಒಂದು ಸ್ಪರ್ಧೆಯನ್ನ ಏರ್ಪಡಿಸೋದಿರ್ಬೋದು ಅಥವಾ ಒಗಟನ್ನ ಹೇಳುವ ಮೂಲಕ ಅದರ ಉತ್ತರವನ್ನ ನಾವು ಕಂಡುಹಿಡಿಬೇಕಿತ್ತು ಅಥವಾ ಇದನ್ನ ಒಡಪು ಅಂತ ಕೂಡ ಹೇಳ್ತಾರೆ. ಈ ಒಗಟಿನ ಕುರಿತು ಮಾಹಿತಿಯನ್ನ ಇದೇ ಶಾಲೆಯಲ್ಲಿ 6ನೇ ತರಗತಿ ಓದ್ತಾ ಇರುವಂತಹ ತನ್ವಿಕಾ ಹೇಳಿಕ್ ಬರ್ತಾ ಇದ್ದಾರೆ, ಕೇಳೋಣ ಬನ್ನಿ.
5: ಮೈ ನೇಮ್ ಇಸ್ ತನ್ವಿಕಾ, ಐ ಆಮ್ ಸ್ಟಡಿಯಿಂಗ್ ಇನ್ 6th ಸ್ಟ್ಯಾಂಡರ್ಡ್. ಒಗಟುಗಳು. ಫಸ್ಟ್ ಒನ್, ಮನೆ ಮೇಲಿರೋ ಅಜ್ಜಿಗೆ ಮೈಯೆಲ್ಲಾ ಕಣ್ಣು. ಉತ್ತರ, ಜರಡಿ. ಸೆಕೆಂಡ್ ಒನ್, ಅಟ್ಟದ ಮೇಲೆ ಪುಟ್ಲಕ್ಷ್ಮಿ. ಉತ್ತರ, ಹಣೆಬಟ್ಟು. ಥರ್ಡ್ ಒನ್, ಸಾಗರ ಪುತ್ರ ಸಾರಿನ ಮಿತ್ರ. ಉತ್ತರ, ಉಪ್ಪು. ಫೋರ್ತ್ ಒನ್, ಗಿರಗಿರ ತಿರುಗುತ್ತೆ ಸುಸ್ತಾಗಿ ಬೀಳುತ್ತೆ. ಉತ್ತರ, ಬುಗುರಿ. ಫಿಫ್ತ್ ಒನ್ತ್, ಜುಟ್ಟುದ್ದ ಹುಡುಗಿಗೆ ಮಾರುದ್ದ ಜಡೆ ಸೂಜಿದಾರ. ಸಿಕ್ಸ್ತ್ ಒನ್ತ್, ಗಿಡಕ್ಕೆ ಕುಡುಗೋಲು ಕಟ್ಟಿದೆ. ಉತ್ತರ, ಹುಣಸೆ ಹಣ್ಣು. ಸೆವೆಂತ್ ಒನ್, ಹಲ್ಲು ಇದ್ದರೂ ನಾ ಪ್ರಾಣಿಯಲ್ಲ. ಉತ್ತರ, ಬಾಚಣಿಕೆ. ಏಟ್ ಒನ್ತ್, ಕಂಬದ ಮೇಲೆ ನಿಂಬೆಕಾಯಿ. ಉತ್ತರ, ಲವಂಗ. ನೈನ್ತ್ ಒನ್, ಮಾತಾಡದೆ ಸತ್ಯ ಹೇಳುತ್ತದೆ. ಉತ್ತರ, ಕನ್ನಡ. ಟೆಂತ್ ಒನ್, ಮಾತಾಡದೆ ಸತ್ಯ ಹೇಳುತ್ತದೆ. ಉತ್ತರ, ಕನ್ನಡ. ಧನ್ಯವಾದಗಳು.
2: ಒಗಟುಗಳನ್ನ ಹೇಳಿದಂತ ತನ್ವಿಕಗೆ ಧನ್ಯವಾದಗಳನ್ನ ಹೇಳ್ತಾ ಸ್ನೇಹಿತರೆ, ನಮ್ಮ ಜನಪದ ಸಾಹಿತ್ಯದ ಅತ್ಯಂತ ಪ್ರಾಚೀನವಾದಂತ ಹಾಗೆ ಹಲವು ಕುತೂಹಲಗಳು, ಬುದ್ಧಿವಂತಿಕೆ, ಕಲ್ಪನಾ ಶಕ್ತಿ, ಗ್ರಹಿಕೆಯನ್ನ ಒಡ್ಡೋದಕ್ಕೆ ರೂಪಿಸಿದಂತಹ ಈ ಗೂಢವಾದಂತಹ ಪ್ರಶ್ನೆಗಳು, ಈ ಪ್ರಶ್ನೆನೆ ಒಗಟು ಅಂತ ಹೇಳ್ತಾರೆ. ಇದು ಅತ್ಯಂತ ಕಡಿಮೆ ಪದಗಳನ್ನ ಬಳಸಿ ಅರ್ಥಪೂರ್ಣವಾದ ಹಾಗೆ ಸವಾಲುಗಳನ್ನ ಒಡ್ಡುವಂತಹ ಈ ರೀತಿಯ ಒಗಟುಗಳು ಬುದ್ಧಿಶಕ್ತಿಗೆ ಮತ್ತೆ ನಮ್ಮ ಆಲೋಚನಾ ಶಕ್ತಿಗೆ ಒಂದು ಸವಾಲ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಇಲ್ಲಿ ನಾವು ಒಂದಿಷ್ಟು ಆಲೋಚನೆಯನ್ನ ಮಾಡಿ ಉತ್ತರವನ್ನ ಕೊಡ್ಬೇಕಾಗತ್ತೆ, ಅದಷ್ಟು ಈಸಿಯಾಗಿರಲ್ಲ. ಅಂತಹ ಒಗಟುಗಳನ್ನ ನಮ್ಮ ಹಿರಿಯರು ಮದುವೆಗಳಲ್ಲಿರ್ಬೋದು, ಅಥವಾ ಮದುವೆನಲ್ಲಿ ಗಂಡು ಹೆಣ್ಣಿನ ಹೆಸರನ್ನ ಹೇಳೋದಕ್ಕೆ, ಹೆಣ್ಣು ಗಂಡಿನ ಹೆಸರನ್ನ ಹೇಳೋದಕ್ಕೆ ಈ ರೀತಿಯ ಒಗಟುಗಳ ಮೂಲಕ ಅಥವಾ ಒಡಪಿನ ಮೂಲಕ ಹೇಳ್ತಿದ್ರಂತೆ. ಎಷ್ಟು ಚೆನ್ನಾಗಿದೆ ಅಲ್ವಾ ನಮ್ಮ ಹಿರಿಯರ ಈ ರೀತಿಯ ಸಂಪ್ರದಾಯ. ಹಾಗಾದ್ರೆ ಸ್ನೇಹಿತರೆ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಡ್ಡರಹಟ್ಟಿ ಶಾಲೆಯ ಮಕ್ಕಳಿಂದ ಇನ್ನಷ್ಟು ಕಾರ್ಯಕ್ರಮಗಳನ್ನ ಆಲಿಸೋಣ. ಅದಕ್ಕೂ ಮೊದಲು ಒಂದ್ ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ಕಾರ್ಯಕ್ರಮ. ನಾನ್ ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಾವ್ಯ, ಏನಾಯ್ತು? ಯಾಕೆ ಇಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.

0: ಆದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
1: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
2: ಅಮ್ಮ, ನಾನ್ ದೊಡ್ಡಳಾದ್ಮೇಲೆ ಡಾಕ್ಟರ್ ಆಗ್ತೀನಿ.
3: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
2: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
3: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
4: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ
3: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
5: ಮತ್ತೊಮ್ಮೆ ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಡ್ಡರಹಟ್ಟಿ ಶಾಲೆ ಶಿವಮೊಗ್ಗ ಈ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮಗಳನ್ನ ಆಲಿಸ್ತಾ ಇದ್ವಿ. ಈಗ ಇನ್ನಷ್ಟು ಕಾರ್ಯಕ್ರಮಗಳನ್ನ ಆಲಿಸೋಣ. ಈಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಡ್ಡರಹಟ್ಟಿ ಶಾಲೆಯ ಮಕ್ಕಳಿಂದ ಒಂದು ಕಿರು ನಾಟಕವನ್ನ ಆಲಿಸೋಣ.
6: ನನ್ನ ಹೆಸರು ಸನ್ನಿಧಿ ಎಂ. ನಾನು 6ನೇ ತರಗತಿ ಓದುತ್ತಿದ್ದೇನೆ. ಇಂದು ನಾನು ಕಿತ್ತೂರಿನ ರಾಣಿ ಚೆನ್ನಮ್ಮಳ ಪಾತ್ರವನ್ನು ನಿಭಾಯಿಸುತ್ತಿದ್ದೇನೆ.
7: ನನ್ನ ಹೆಸರು ಶಶಾಂಕ್. ನಾನು 6ನೇ ತರಗತಿ ಓದುತ್ತಿದ್ದೇನೆ. ಇಂದು ನಾನು ಮಂತ್ರಿಯ ಪಾತ್ರವನ್ನು ನಿಭಾಯಿಸುತ್ತಿದ್ದೇನೆ.
8: ನನ್ನ ಹೆಸರು ಗಗನ್. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ನಾನು ಬ್ರಿಟಿಷ್ ಅಧಿಕಾರಿ ತ್ಯಾಕರೆ ಸಾಹೇಬರ ಪಾತ್ರ ನಿಭಾಯಿಸುತ್ತಿದ್ದೇನೆ.
9: ನಮಸ್ಕಾರ ತಾಯಿ. ನಿಮ್ಮನ್ನು ನೋಡಲು ತ್ಯಾಕರೆ ಸಾಹೇಬರು ಬಂದಿದ್ದಾರೆ.
6: ಯಾವ ವಿಷಯಕ್ಕಾಗಿ?
9: ಮಂಡ್ರ ಒಪ್ಪಂದದ ಬಗ್ಗೆ ಚರ್ಚಿಸಬೇಕಂತೆ.
6: ಸರಿ, ಬರಲು ಹೇಳಿ, ಕುಳಿತುಕೊಳ್ಳಿ.
8: ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ರಾಣಿ ಸಾಹೇಬ್. ನಿಮ್ಮನ್ನು ನೋಡಬೇಕೆಂದು ತುಂಬಾ ದಿನಗಳಿಂದ ಕಾದಿದ್ದೆನು. ಆಹಾ, ನಾನು ಇಲ್ಲಿಗೆ ಬಂದಿದ್ದು ಮಾಂಡ್ರೋ ಸಾಹೇಬರ ಒಪ್ಪಂದದ ಪ್ರಕಾರ ನೀವು ಕೊಡಬೇಕಾದ ಕಪ್ಪವನ್ನು ಕೇಳುವುದಕ್ಕೆ ಬಂದಿದ್ದೇನೆ.
6: ಕಪ್ಪ ಕೊಡಬೇಕೆ? ಕಪ್ಪ ಕಬ್ಬು ತಿನ್ನುವುದಕ್ಕೆ ಬಿಟ್ಟ ತಪ್ಪಿಗೆ ಕೂಲಿಯನ್ನು ಬೇರೆ ಕೊಡಬೇಕೆ? ನಿಮಗೇಕೆ ಕೊಡಬೇಕು ಕಪ್ಪ? ಮೋಡ ಮಳೆ ಸುರಿಸುತ್ತದೆ, ಭೂಮಿ ಬೆಳೆ ಬೆಳೆಯುತ್ತಿದೆ, ನಿಮಗೇಕೆ ಕೊಡಬೇಕು ಕಪ್ಪ?
8: ಓ ಚೆನ್ನಮ್ಮ ರಾಣಿ, ಇಂಥ ಕಷ್ಟದಲ್ಲೂ ಇಷ್ಟೊಂದು ಕೋಪವೇ? ಹೀಗೆ ಜಂಬ ಕೊಚ್ಚಿಕೊಂಡ ಮೈಸೂರು ಮಣ್ಣು ಪಾಲಾಯಿತು.
6: ನಮ್ಮವರೊಂದಿಗೆ ಉತ್ತೀರಾ, ಬಿತ್ತೀರಾ, ನೀರು ಹಾಕಿ ನಾಟಿ ನೆಟ್ಟೀರಾ, ಹೊರೆ ಒತ್ತೀರಾ, ದಣದವರಿಗೆ ಅಂಬಲಿನಾರು ಕಾಸಿ ಕೊಟ್ಟೀರಾ, ಇಲ್ಲವಲ್ಲ?
8: ಇನ್ಸಲ್ಟ್ ರಾಣಿ ಸಾಹೇಬ್. ನೀವು ಮಾಂಡ್ರ ಕಂಪನಿಯ ಕಟ್ಟಳೆ ಮೀರುತ್ತಿದ್ದೀರಿ. ಮಾಂಡ್ರ ಒಪ್ಪಂದದ ಪ್ರಕಾರ ಕಿತ್ತೂರಿನ ಮೇಲೆ ನಮಗೆ ಅಧಿಕಾರವಿದೆ.
6: ಏನಂದೇ? ಅಧಿಕಾರವೇ? ನೀವೇನು ಅಣ್ಣ ತಮ್ಮಂದಿರೇ, ನೆಂಟರೆ, ಇಷ್ಟರೆ ದಾಯಾದಿಗಳೇ, ನಿಮಗೇಕೆ ಕೊಡಬೇಕು ಕಪ್ಪ? ಎಲೇ ಕೆಂಪು ಮುಸುಡಿನ ಕೋತಿಗಳೇ, ಭಾರತವನ್ನು ಬಿಟ್ಟು ತೊಲಗಿ. ಇಲ್ಲದಿದ್ದರೆ ಕಿತ್ತೂರಿನ ರಾಣಿ ಚೆನ್ನಮ್ಮ ನಾನು. ಕಪ್ಪ ಕೇಳುವವರ ನಾಳಿಗೆ ಸೀಳಿ ಬಿಡುವೆ. ಹೋಗಿ, ಪ್ರಾಣವನ್ನು ಉಳಿಸಿಕೊಳ್ಳಿರಿ. ಧನ್ಯವಾದಗಳು.
8: ಧನ್ಯವಾದಗಳು.
5: ಸ್ವಾಭಿಮಾನದ ಪ್ರತೀಕವಾದಂಥ ಕಿತ್ತೂರು ರಾಣಿ ಚೆನ್ನಮ್ಮನವರ ಕುರಿತಾದಂತಹ ಒಂದು ಕಿರು ನಾಟಕವನ್ನ ಪ್ರದರ್ಶಿಸಿದ 6ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನ ಹೇಳ್ತಾ ಈಗ ಇದೇ ಶಾಲೆಯ 5ನೇ ತರಗತಿ ವಿದ್ಯಾರ್ಥಿ ಫಾತಿಮಾ ನಮ್ ಜೊತೆಗಿದ್ದಾರೆ. ಫಾತಿಮಾ ಅವ್ರು ಏನ್ ಹೇಳ್ತಾರೆ ಅಂತ ಅವರೇ ಹೇಳ್ತಾರೆ, ಕೇಳೋಣ ಬನ್ನಿ.
10: ನನ್ನ ಹೆಸರು ಫಾತಿಮಾ, 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮಾಜಿ ಮಾಡಬೇಕಾದ್ರೆ ಹೇಳ್ತೀವಿ ಸೂರ್ಯ ಫಾತಿಹಾ, ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್, ಅರ್ರಹ್ಮಾನಿರ್ ರಹೀಂ, ಮಾಲಿಕಿ ಯೋಮಿದ್ದೀನ್, ಇಯ್ಯಾಕ ನಅ್ಬುದು ವಇಯ್ಯಾಕ ನಸ್ತಈನ್, ಹೇದಿನ ಸಿರಾತಲ್ ಮುಸ್ತಖೀಮ್, ಸಿರಾತಲ್ ಲಝೀನ ಅನ್ಅಮ್ತ ಅಲೈಹಿಮ್ ಗೈರಿಲ್ ಮಗ್ಜುಬಿ ಅಲೈಹಿಮ್ ಜಾಲಿಮ್ ಆಮೀನ್. ಇನ್ ಆತನ ಕಲ್ ಕೌಸರ್ ಫಸಲ್ಲಿ ರಬ್ಬಿಕ ವನ್ಹರ್ ಇನ್ನ ಶರಣಕ ಹೂವಲ್ ಅಪ್ ಧನ್ಯವಾದಗಳು.
5: ಫಾತಿಮಗೆ ಧನ್ಯವಾದಗಳನ್ನ ಹೇಳ್ತಾ ಈಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಡ್ಡರಹಟ್ಟಿ ಶಾಲೆಯಲ್ಲಿ 4ನೇ ತರಗತಿ ಓದ್ತಾ ಇರುವಂತಹ ಮಾನ್ವಿತಾ ಇವರು ಕವಿ ದರಾ ಬೇಂದ್ರೆ ಅವರ ಪರಿಚಯವನ್ನ ಮಾಡ್ಕೊಡ್ತಾರೆ, ಕೇಳೋಣ ಬನ್ನಿ.
11: ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ಮಾನ್ವಿತಾ. ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಡ್ಡರಹಟ್ಟಿಯಲ್ಲಿ 4ನೇ ತರಗತಿ ಓದುತ್ತಿದ್ದೇನೆ. ಸ್ನೇಹಿತರೆ, ಇಂದು ನಾನು ಕನ್ನಡ ಶ್ರೇಷ್ಠ ಕವಿಗಳಾದ ಹಾಗೂ ಅಂಬಿಕಾ ತನಯ ದತ್ತ ಎಂಬ ಕಾವ್ಯಾನುಮಾನದಿಂದ ಚಿರಪರಿಚಿತರಾದ ದರಾ ಬೇಂದ್ರೆ ಅವರನ್ನು ಪರಿಚಯ ಮಾಡುತ್ತಿದ್ದೇನೆ. ಶ್ರೀ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರು ಧಾರವಾಡದಲ್ಲಿ ರಾಮಚಂದ್ರ ಭಟ್ಟ ಮತ್ತು ಅಂಬವ್ವ ಎಂಬ ದಂಪತಿಯ ಮಗನಾಗಿ ಜನವರಿ 31, 1896 ಜನಿಸಿದ್ದರು. ಇವರು ಧಾರವಾಡದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಪಡೆದು ನಂತರ MA ಪದವಿಯನ್ನು ಪಡೆದರು. ಇವರು ಕನ್ನಡ, ಇಂಗ್ಲಿಷ್ ಮತ್ತು ಸಾಂಸ್ಕೃತಿಕ ಭಾಷೆಗಳಲ್ಲಿ ತುಂಬಾ ಪ್ರಾವೀಣ್ಯತೆಯನ್ನು ಪಡೆದಿದ್ದರು. ಇವರು ರಾಜಾರಾಮ್ ಕಾಲೇಜ್ನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಧಾರವಾಡದಲ್ಲಿ ಬಾನುಲಿ ಕೇಂದ್ರದ ಸಲಹೆಗಾರರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಕನ್ನಡ ನವೋದಯ ಸಾಹಿತ್ಯದ ಪ್ರಮುಖ ಕವಿಗಳಲ್ಲಿ ಒಬ್ಬರಾದ ಇವರು ಗರಿ, ನಾಕುತಂತಿ, ನಾದಲೀಲೆ, ಮೇಘದೂತ, ಗಂಗಾವತರಣ, ಸಖಿಗೀತ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರು ನಾಕುತಂತಿ ಕವನ ಸಂಕಲನಕ್ಕೆ ಭಾರತೀಯ ಜ್ಞಾನಪೀಠ ಪ್ರಶಸ್ತಿಯು ಲಭಿಸಿದೆ. ಇದರ ಜೊತೆ ಭಾರತ ಸರ್ಕಾರದ ಪದ್ಮಶ್ರೀ ಪ್ರಶಸ್ತಿ, ಕೇಂದ್ರ ಮತ್ತು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗೂ ಇವರು ಭಜನರಾಗಿದ್ದಾರೆ. ಧನ್ಯವಾದಗಳು.
5: ಕವಿ ಪರಿಚಯವನ್ನ ತಿಳಿಸ್ಕೊಟ್ಟಂತ ಮಾನ್ವಿತಗೆ ಧನ್ಯವಾದಗಳನ್ನ ಹೇಳ್ತಾ ಇದೇ ರೀತಿ ಇನ್ನಷ್ಟು ಮಕ್ಕಳ ಕಾರ್ಯಕ್ರಮಗಳನ್ನ ಆಲಿಸೋಣ. ಅದಕ್ಕೂ ಮೊದಲು ಒಂದ್ ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವ್ ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈ ಜುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈ ಜುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈ ಜುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈ ಜುವೆಲ್. ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಮತ್ತೊಮ್ಮೆ ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಡ್ಡರಹಟ್ಟಿ ಶಾಲೆ ಶಿವಮೊಗ್ಗ ಈ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮಗಳನ್ನ ಆಲಿಸ್ತಾ ಇದ್ವಿ. ಈಗ ಇನ್ನಷ್ಟು ಕಾರ್ಯಕ್ರಮಗಳನ್ನ ಆಲಿಸೋಣ. ಈಗ ಇದೇ ಶಾಲೆಯಲ್ಲಿ 4ನೇ ತರಗತಿ ಓದ್ತಾ ಇರುವಂತಹ ಸಂಚಿತ್ ಮತ್ತು ಮಾನ್ವಿತ ಈ ವಿದ್ಯಾರ್ಥಿಗಳು ಜೋಗ ಜಲಪಾತದ ಕುರಿತಾಗಿ ಒಂದು ಕಿರು ನಾಟಕವನ್ನ ಪ್ರಸ್ತುತಪಡಿಸ್ತಾರೆ, ಕೇಳೋಣ. ಬನ್ನಿ.
4: ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ಸಂಚಿತ್. ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಒಡ್ಡರಹಟ್ಟಿಯಲ್ಲಿ 4ನೇ ತರಗತಿ ಓದುತ್ತಿದ್ದೇನೆ. ನಾನು ಪ್ರವಾಸಿಗನ ಪಾತ್ರವನ್ನು ನಿಭಾಯಿಸುತ್ತಿದ್ದೇನೆ.
5: ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ಮಾನ್ವಿತ. ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಒಡ್ಡರಹಟ್ಟಿಯಲ್ಲಿ 4ನೇ ತರಗತಿ ಓದುತ್ತಿದ್ದೇನೆ. ನಾನು ಜೋಗ ಜಲಪಾತ ಪಾತ್ರವನ್ನು ವಹಿಸುತ್ತಿದ್ದೇನೆ. ಸ್ನೇಹಿತರೆ, ಹೇಳಿ ಕೇಳಿ, ಇಂದು ಮಳೆಗಾಲ. ಮಳೆಗಾಲ ಎಂದರೆ ಎಲ್ಲೆಲ್ಲೋ ನೀರೋ ನೀರು. ಹಾಗಾಗಿ ಜೋಗ ಜಲಪಾತವನ್ನು ನೋಡಲು ಪ್ರವಾಸಿಗರ ದಂಡನೇ ಹರಿದು ಬರುತ್ತಿದೆ.
6: ನಮಸ್ತೆ ಜೋಗ.
5: ನಮಸ್ತೆ ಸ್ನೇಹಿತರೆ.
6: ಜೋಗ, ನಿನ್ನ ಪರಿಚಯ ಮಾಡಿಕೊಡುವೆಯಾ?
5: ಅಗತ್ಯವಾಗಿ ಮಾಡಿಕೊಡುವೆ. ನನ್ನಲ್ಲಿ 4 ಜಲಧಾರೆಗಳಿವೆ. ಅವುಗಳೇ ರಾಜ, ರಾಣಿ, ರೋರೋರ್ ಮತ್ತು ರಾಕೆಟ್. ನಾನು ರಾಜನಂತೆ ವೈಭವದಿಂದ, ರೋರೋ ರೂಪದಲ್ಲಿ ರಭಸದಿಂದ, ಇನ್ನು ರಾಣಿಯಾಗಿ ರಾಕೆಟ್ ವೇಗದಲ್ಲಿ ರಭಸದಿಂದ ಬಂಡೆಗಳ ಮಧ್ಯ ಪ್ರಪಾತಕ್ಕೆ ಧುಮುಕುವೆ.
6: ಆಹಾ, ಎಷ್ಟೊಂದು ವೈಭೋಗ ಮತ್ತು ಅಂದ ಚೆಂದ ನಿನ್ನಲ್ಲಿ. ಹಾಗಾಗಿ ನಿನ್ನನ್ನು ನೋಡಲು ದೇಶ ವಿದೇಶದಿಂದ ಜನರು ಬರುವುದು ಅಲ್ಲವೇ?
5: ಹೌದು. ಆದರೆ ನನಗೆ ಒಂದೇ ಒಂದು ಬೇಸರವೆಂದರೆ ನನ್ನಿಂದ ಖುಷಿ ಪಡುವ ನೀವು ತಾವು ತರುವ ತಿಂಡಿ ತಿಂದು ಪ್ಲಾಸ್ಟಿಕ್ ಬ್ಯಾಗ್ಗಳನ್ನು ಎಲ್ಲೆಂದರಲ್ಲಿ ಎಸೆದು ಹೋಗುತ್ತಿದ್ದೀರಾ. ಇದರಿಂದ ನನಗೆ ತುಂಬಾ ನೋವಾಗುತ್ತಿದೆ.
6: ಚೇ ಚೇ, ನೀನು ಬೇಜಾರಾಗಬೇಡ ಜೋಗ. ನೀನು ಬೇಜಾರಾದರೆ ನನಗೂ ಬೇಜಾರಾಗುತ್ತದೆ.
5: ಅದಕ್ಕಾಗಿ ಪ್ರವಾಸಿಗರಲ್ಲಿ ನನ್ನದೊಂದು ಮನವಿ, ನನ್ನನ್ನು ನೋಡಲು ಬರುವ ನೀವು ತಿಂಡಿ ತಿಂದು ಉಳಿದ ಕಸದ ಬ್ಯಾಗ್ಗಳನ್ನು ಎಲ್ಲೆಂದರಲ್ಲಿ ಎಸೆಯದೆ ಕಸದ ಬುಟ್ಟಿಯಲ್ಲೇ ಹಾಕಿ ಎಲ್ಲೆಂದರಲ್ಲಿ ಉಗುಳಬೇಡಿ. ಸ್ವಚ್ಛತೆಯನ್ನು ಕಾಪಾಡಿ. ಆಗ ನಾನು ಖುಷಿಯಿಂದ ಕೈ ಬೀಸಿ ಸದಾ ಕರೆಯುತ್ತೇನೆ. ಇಲ್ಲದಿದ್ದರೆ ನಾನು ನಿಮ್ಮ ಮುಂದಿನ ಪೀಳಿಗೆಗೆ ಇಷ್ಟೊಂದು ವೈಭೋಗದಿಂದ ನೋಡಲು ಕಾಣಿಸುವುದಿಲ್ಲ. ಎಚ್ಚರಿಕೆ.
6: ಆಯ್ತು ಜೋಗ, ನೀನು ಬೇಜಾರಾಗಬೇಡ. ನೀನು ಹೇಳಿದಂತೆಯೇ ನಾವೆಲ್ಲರೂ ನಡೆದುಕೊಳ್ಳುತ್ತೇವೆ.
5: ಎಲ್ಲರಿಗೂ ಧನ್ಯವಾದಗಳು. ಪರಿಸರವನ್ನು ಉಳಿಸಿ, ಪರಿಸರವನ್ನು ಬೆಳೆಸಿ.
3: ಪರಿಸರ ಜಾಗೃತಿ ಕುರಿತಾದಂತಹ ಒಂದು ಕಿರು ನಾಟಕವನ್ನ ಪ್ರಸ್ತುತಪಡಿಸಿದಂತ ಸಂಚಿತ್ ಮತ್ತು ಮಾನ್ವಿತಗೆ ಧನ್ಯವಾದಗಳನ್ನ ಹೇಳ್ತಾ, ಸ್ನೇಹಿತರೆ, ನಾವು ಯಾವುದೇ ಒಂದು ಪ್ರವಾಸಿ ತಾಣಕ್ಕೆ ಹೋದಾಗಲೂ ಕೂಡ ನಾವು ತಗೊಂಡು ಹೋದಂತಹ ಆಹಾರದ ಪಟ್ಟಣ ಇರ್ಬೋದು, ನೀರಿನ ಬಾಟಲಿಗಳನ್ನ ಎಲ್ಲೆಂದರಲ್ಲಿ ಎಸೆಯುವಂತಹ ಕೆಲಸವನ್ನ ಮಾಡ್ತೀವಿ. ಹಾಗ್ ಮಾಡಬಾರ್ದು. ಹಾಗ್ ಮಾಡೋದ್ರಿಂದ ಅಲ್ಲಿ ಪರಿಸರದಲ್ಲಿ ಇರುವಂತಹ ಅಲ್ಲಿಯ ಪ್ರಾಣಿ ಪಕ್ಷಿಗಳಿಗೆ ಅದರಿಂದ ತೊಂದರೆ ಆಗುತ್ತೆ, ಹಾಗೆ ಪರಿಸರ ಕೂಡ ಹಾಳಾಗುತ್ತೆ. ಅದರಿಂದ ಯಾವುದೇ ಪ್ರವಾಸಿ ತಾಣಗಳಿಗೆ ಭೇಟಿ ನೀಡಿದ್ರು ಕೂಡ ಕೇವಲ ಆ ಪ್ರವಾಸಿ ತಾಣವನ್ನ ನೋಡೋದಷ್ಟೇ ಅಲ್ಲ, ಅಲ್ಲಿಯ ಸುತ್ತಮುತ್ತಲಿನ ಪರಿಸರವನ್ನ ಕೂಡ ನಾವು ಸ್ವಚ್ಛಂದವಾಗಿ ಇಟ್ಕೊಳ್ಳೋದು ಪ್ರತಿಯೊಬ್ಬರ ಕರ್ತವ್ಯ ಅಂತಾನೆ ಹೇಳ್ತಾ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಡ್ರಹಟ್ಟಿ ಶಾಲೆ ಓದ್ತಾ ಇರುವಂತಹ ನಿಶಾ, ತನ್ವಿತಾ ಮತ್ತು ದೀಕ್ಷಾ ಇವರೆಲ್ಲರೂ ಸಹ ರೈಮ್ಸ್ ಅನ್ನ ಹೇಳ್ತಾರೆ, ಕೇಳೋಣ.
7: ನನ್ನ ಹೆಸರು ನಿಶಾ. ನಾನು 2ನೇ ತರಗತಿ ಓದುತ್ತಿದ್ದೇನೆ.
8: ನನ್ನ ಹೆಸರು ತನ್ವಿತಾ. ನಾನು 2ನೇ ತರಗತಿ ಓದುತ್ತಿದ್ದೇನೆ.
9: ನನ್ನ ಹೆಸರು ದೀಕ್ಷಾ. ನಾನು
10: ಹೌ ಮೆನಿ ಫಿಂಗರ್ ಆನ್ ಒನ್ ಹ್ಯಾಂಡ್, ಹೌ ಮೆನಿ ಫಿಂಗರ್

0: unto us. Let's all come together. 6, 7, 8, 9, 10. 6, 7, 8, 9, 10. 6, 7, 8, 9, 10. Clap, clap, clap everyone. Clap, clap, clap everyone. Clap everyone with me. Clap everyone with me.
1: ಇಂಗ್ಲಿಷ್ ರೈಮ್ಸ್ ಅನ್ನ ಹೇಳಿದಂತ ತನ್ವಿತಾ, ದೀಕ್ಷಾ ಮತ್ತು ನಿಶಾಗೆ ಧನ್ಯವಾದಗಳನ್ನು ಹೇಳ್ತಾ ಈಗ 4ನೇ ತರಗತಿಯ ವಿದ್ಯಾರ್ಥಿಗಳು ಕನ್ನಡಮ್ಮನ ಹರಕೆ ಪದ್ಯವನ್ನ ಹೇಳ್ತಾರೆ, ಕೇಳೋಣ ಬನ್ನಿ.
2: ನನ್ನ ಹೆಸರು ಸಂಚಿತ್, ನಾನು 4ನೇ ತರಗತಿ ಓದುತ್ತಿದ್ದೇನೆ.
3: ನಾನು ಸನ್ನಿಧಿ, ನಾನು 4ನೇ ತರಗತಿ ಓದುತ್ತಿದ್ದೇನೆ.
4: ನನ್ನ ಹೆಸರು ಫಾತಿಮಾ, ನಾನು 5ನೇ ತರಗತಿ ಓದುತ್ತಿದ್ದೇನೆ.
5: ನನ್ನ ಹೆಸರು ದೀಪಿಕಾ, ನಾನು 4ನೇ ತರಗತಿ ಓದುತ್ತಿದ್ದೇನೆ.
6: ನನ್ನ ಹೆಸರು ಮಾನವಿತಾ, ನಾನು 4ನೇ ತರಗತಿ ಓದುತ್ತಿದ್ದೇನೆ.
7: ನನ್ನ ಹೆಸರು ಪ್ರಿಯ, ನಾನು 4ನೇ ತರಗತಿ ಓದುತ್ತಿದ್ದೇನೆ.
0: ನಾವು ಹೇಳುತ್ತಿರುವ ಪದ್ಯ ಹೆಸರು ಕನ್ನಡ.

0: ಧನ್ಯವಾದಗಳು. ಇದನ್ನ ಬರೆದವರು ರಾಷ್ಟ್ರಕವಿ ಕುವೆಂಪು.
1: ಚಿಕ್ಕ ವಯಸ್ಸಿನಲ್ಲಿಯೇ ಮಕ್ಕಳು ಕನ್ನಡಾಭಿಮಾನವನ್ನ ಬೆಳೆಸ್ಕೊಳ್ಬೇಕು, ಕನ್ನಡಕ್ಕಾಗಿ ಹೋರಾಟವನ್ನ ಮಾಡಬೇಕು. ಕನ್ನಡ ನಮ್ಮ ಉಸಿರು, ನಮ್ಮ ತಾಯಿ ಅಂತ ಕನ್ನಡದ ಕುರಿತಾದಂಥ ರಾಷ್ಟ್ರಕವಿ ಕುವೆಂಪು ಅವರು ಬರೆದಂಥ ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಪದ್ಯವನ್ನ ಹಾಡಿದಂಥ ಎಲ್ಲ ಮಕ್ಕಳಿಗೆ ಧನ್ಯವಾದಗಳನ್ನ ಹೇಳ್ತಾ ಈಗ ಕಾಗೆಯ ಕುರಿತಾಗಿ ಸಹ ಒಂದು ಪದ್ಯವನ್ನ ಈಗ ಹೇಳ್ತಿದ್ದಾರೆ ಮಕ್ಕಳು, ಕೇಳೋಣ.
2: ನನ್ನ ಹೆಸರು ಸಂಚಿತ್, ಡೆರೆಟೆಯಲ್ಲಿ 4ನೇ ತರಗತಿ ಓದುತ್ತಿದ್ದೇನೆ.
3: ನನ್ನ ಹೆಸರು ಮಾನ್ವಿತಾ, ನಾನು 4ನೇ ತರಗತಿ ಓದುತ್ತಿದ್ದೇನೆ.
4: ನನ್ನ ಹೆಸರು ಸನ್ನಿಧಿ, ನಾನು 4ನೇ ತರಗತಿ ಓದುತ್ತಿದ್ದೇನೆ.
5: ನನ್ನ ಹೆಸರು ಫಾತಿಮಾ, ನಾನು 5ನೇ ತರಗತಿ ಓದುತ್ತಿದ್ದೇನೆ.
6: ನನ್ನ ಹೆಸರು ದೀಪಿಕಾ, ನಾನು 4ನೇ ತರಗತಿ ಓದುತ್ತೇನೆ.
7: ನನ್ನ ಹೆಸರು ಪ್ರಿಯಾ, 4ನೇ ತರಗತಿ ಓದುತ್ತಿದ್ದೇನೆ.
0: ಕಾಗೆಯ ಬಗ್ಗೆ ಮಕ್ಕಳ ಗೀತೆ.

0: ಇಲ್ಲ. ಕುಂಬಾರನಿಗೆ ಒಂದು ವರುಷ, ದೊಣ್ಣೆಗೆ ಒಂದು ನಿಮಿಷ. ಅಂದರೆ ಯಾವುದಾದರೂ ತಯಾರಿಸುವಲು ಸಮಯ ತುಂಬಾ ಬೇಕು, ಹಾಳು ಮಾಡಲು ಒಂದು ನಿಮಿಷ ಸಾಕು. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಚಿಕ್ಕಂದಿನಲ್ಲಿಯೇ ಮಕ್ಕಳ ಪ್ರತಿಭೆ ಬೆಳಕಿಗೆ ಬರುತ್ತದೆ. ಹಾಳಾಗಿ ದುಡಿ, ಅರಸನಾಗಿ ಉಣ್ಣು. ಕೆಲಸ ಅಂದರೆ ಕೆಲಸ ಮಾಡುವಾಗ ಹಾಳಿನಂತೆ ಶ್ರಮಪಟ್ಟು ಕೆಲಸ ಮಾಡಿದರೆ ಅದರ ಫಲವು ಅರಸನಂತೆ ನಾವು ಬದುಕಲು ಅನುವು ಮಾಡುತ್ತದೆ. ಅತಿಯಾಸೆ ಗತಿಗೇಡು, ಅಂದರೆ ಅತಿಯಾದ ಆಸೆ ಪಟ್ಟರೆ ಇರುವುದನ್ನು ಕಳೆದುಕೊಳ್ಳಲಾಗುತ್ತದೆ. ಗಾಳಿ ಬಂದಾಗ ತೂರಿಕೋ, ಅಂದರೆ ಅವಕಾಶ ಬಂದಾಗ ಉಪಯೋಗಿಸಿಕೊಳ್ಳಬೇಕು. ಕಾಯಕವೇ ಕೈಲಾಸ, ಅಂದರೆ ನಾವು ಮಾಡುವ ಕೆಲಸವನ್ನು ದೇವರ ಪೂಜೆಯಂತೆ ಶ್ರದ್ಧೆಯಿಂದ ಮಾಡಬೇಕು. ಥ್ಯಾಂಕ್ ಯು.
1: ಗಾದೆ ಮಾತುಗಳ ಬಗ್ಗೆ ಮಾಹಿತಿಯನ್ನ ತಿಳಿಸಿದಂತಹ ಭೂಮಿಕೆಗೆ ಧನ್ಯವಾದಗಳನ್ನ ಹೇಳ್ತಾ ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ನಮ್ಮ ಶಾಲಾ ಪ್ರತಿಭಾಂಗಣ ಕಾರ್ಯಕ್ರಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಡ್ರಹಟ್ಟಿ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮಗಳನ್ನ ಆರಿಸಿದ್ವಿ. ಈ ಕಾರ್ಯಕ್ರಮವನ್ನ ಮಾಡಲು ಸಹಕರಿಸಿದಂತಹ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಇತರ ಎಲ್ಲ ಶಿಕ್ಷಕ ವರ್ಗದವರಿಗೆ, ಎಸ್ಡಿಎಂಸಿ ಸದಸ್ಯರಿಗೆ, ಪೋಷಕ ವರ್ಗದವರಿಗೆ ಹಾಗೆ ಎಲ್ಲ ಮಕ್ಕಳಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳ್ತಾ ಈ ಕಾರ್ಯಕ್ರಮದ ಕುರಿತಾದಂತಹ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮೊಬೈಲ್ ಸಂಖ್ಯೆ 9686096279 ಈ ನಂಬರ್ಗೆ ವಾಟ್ಸ್ಆಪ್ ಮೂಲಕ ತಿಳಿಸಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
3: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
2: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
3: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
2: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
3: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
2: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
3: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449846798.
2: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
4: ಬೆಳ್ಳಂ ಬೆಳಗ್ಗೆ 6 ಗಂಟೆಗೆ ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡು ಹೋದ್ರು ಏನು, ಅಲ್ಲಿ ಹೋಗಿ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರು ಇರ್ಲಿಲ್ಲ. ಬೆಳಗಿನ ಜವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800 3090 309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೇ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಎಲ್ಲಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.

0: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯ್ತು. ನೋಡೋದಕ್ಕೆ ಭಯ ಆಯ್ತು.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-30-90309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
2: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ಹಾಯ್, ಹಲೋ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಮಧುರ ಗಾನ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಸೊ ನಮ್ಮ ಪ್ರೀತಿಯ ಆತ್ಮೀಯ ನಲ್ಮೆಯ ನೆಚ್ಚಿನ ಕೇಳುಗರೆಲ್ಲರೂ ಹೇಗಿದ್ದೀರಿ? ಆರಾಮಾಗಿದ್ದೀರಾ? ಆರೋಗ್ಯವಾಗಿದ್ದೀರಾ? ಖುಷಿ ಖುಷಿಯಾಗಿದ್ದೀರಾ ತಾನೇ? ಹಾಗೆ ಯಾವಾಗ್ಲೂ ಖುಷಿಯಾಗಿ ನಗ್ನಗ್ತಾ ಚೆನ್ನಾಗಿರಿ, ಓಕೆನಾ? ಸೊ ಇವತ್ತು ಆಗಸ್ಟ್ ತಿಂಗಳ 9ನೇ ತಾರೀಕು. ಸೊ ಭಾನುವಾರ ಕೂಡ ಹೌದು, ಸಮಯ 10 ಗಂಟೆ ಆಗಿದೆ. ನಾನು ನಿಮ್ಮ ಆರ್ಜೆ ಅರ್ಪಿತಾ ನಿಮ್ಮೊಟ್ಟಿಗೆ ಮಾತನಾಡೋಕೆ ಬಂದಿದ್ದು ಆಗಿದೆ. ಇನ್ನು ತಡ ಮಾಡೋದು ಬೇಡ, ಕಾರ್ಯಕ್ರಮವನ್ನು ಶುರು ಮಾಡೋಣ. ಕೇಳುಗರೆ, ಇವತ್ತು ಭಾನುವಾರ ಅಂದರೆ ಕೆಲವರಿಗೆ ಆರಾಮಾಗಿ ಮನೇಲಿರ್ಬೋದು, ವಾರಕ್ಕೊಂದಿನ ರೆಸ್ಟ್ ಸಿಗುತ್ತೆ, ಮಕ್ಕಳ ಜೊತೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತೆಲ್ಲ ಅನ್ಕೊಳ್ತಾ ಇರ್ತಾರೆ. ಆದರೆ ಇನ್ನು ಕೆಲವರು ಭಾನುವಾರಾದರೂ ಪರವಾಗಿಲ್ಲ ರೀ, ಕಾಯಕವೇ ಕೈಲಾಸ, ಕೆಲಸ ಮಾಡೋದ್ರಲ್ಲೇ ಖುಷಿಯನ್ನು ಕಾಣೋಣ ಅಂತ ಕೆಲಸ ಮಾಡ್ತಾ ಇರ್ತಾರೆ. ಹೀಗೆಲ್ಲ ಇರುವಾಗ ತುಂಬ ಜನ ಭಾನುವಾರಕ್ಕಾಗಿ ಕಾಯ್ತಾ ಇರ್ತಾರೆ. ನಾನು ಭಾನುವಾರಕ್ಕಾಗಿ ಕಾಯ್ತಾ ಇರ್ತೀನಿ ಮಧುರಗಾನ ಕಾರ್ಯಕ್ರಮ ನಡೆಸ್ಕೊಡ್ಬೋದು, ನಮ್ಮ ನೆಚ್ಚಿನ ಕೇಳುಗರ ಜೊತೆ ಭಾನುವಾರ ಕೂಡ ಆತ್ಮೀಯವಾಗಿ ಮಾತನಾಡ್ಬೋದು ಅಂತ. ಹಾಗಿದ್ಮೇಲೆ ಇವತ್ತಿನ ಕಾರ್ಯಕ್ರಮದಲ್ಲಿ ಏನು ಟಾಪಿಕ್ ತೊಗೊಬಂದಿದ್ದೀರಾ ಅರ್ಪಿತಾ? ಭಾನುವಾರ ಬೇರೆ ಏನು ಸ್ಪೆಷಲ್ಲು ಅಂತ ಕೇಳ್ತಿದ್ದೀರಾ? ಖಂಡಿತವಾಗ್ಲೂ ಸ್ಪೆಷಲ್ ಇದೆ. ಇವತ್ತು ನೆಚ್ಚಿನ ಗೀತೆಗಳ ಮಧುರಗಾನ ಕಾರ್ಯಕ್ರಮ. ಏನಪ್ಪ ಅಂದರೆ ಎಲ್ರಿಗೂ ನೆಚ್ಚಿನ ಗೀತೆಗಳಿರುತ್ತೆ, ಆದರೆ ವಿಶೇಷವಾಗಿ ನಿಮ್ಮ ನೆಚ್ಚಿನ ಗೀತೆಗಳನ್ನ ನೀವು ಹಾಡೋ ಹಾಗಿಲ್ಲ. ಅದರ ಬದಲಾಗಿ ಫಸ್ಟು ಯಾರು ಕಾಲ್ ಮಾಡ್ತಾರೋ ಅವರಿಗೆ ನನ್ನ 2 ನೆಚ್ಚಿನ ಗೀತೆಗಳನ್ನ ಕೊಡ್ತೀನಿ, ಅದರಲ್ಲಿ ಯಾವ್ದಾದ್ರು 1 ಗೀತೆಯನ್ನು ಆಯ್ಕೆ ಮಾಡಿಕೊಂಡು ಅವರು ಹಾಡ್ತಾರೆ. ಅವರು ಫೋನ್ ಇಡುವಾಗ ಅವರ ನೆಚ್ಚಿನ ಗೀತೆಗಳನ್ನ ಹೇಳ್ತಾರೆ, ಅವರ ಗೀತೆಗಳನ್ನ ನೆಕ್ಸ್ಟ್ ಕಾಲರು ಹೇಳಬೇಕು. ಸೊ ಇವತ್ತೇನಪ್ಪ ಅಂದರೆ ಡೆಡಿಕೇಶನ್ ಶೋ ಅಂತಾನೆ ಹೇಳ್ಬೋದು. ನಿಮ್ಮ ನೆಚ್ಚಿನ ಗೀತೆಗಳನ್ನ ನಮ್ಮ ರೇಡಿಯೋ ಶಿವಮೊಗ್ಗದ ಕೇಳುಗರು ಹಾಡ್ತಾ ಹೋಗ್ತಾರೆ. ವಿಶೇಷವಾಗಿ ಏನಪ್ಪ ಅಂದರೆ ನಮ್ಮ ನೆಚ್ಚಿನ ಗೀತೆಗಳನ್ನ ನಾವು ಹಾಡೋದು ಓಕೆ, ಆದರೆ ಬೇರೆಯವರು ಹಾಡಿದಾಗ ಸಿಗೋ ಖುಷಿನೇ ಬೇರೆ. ಈಗ ರೇಡಿಯೋ ಶಿವಮೊಗ್ಗ ಕೇಳುಗರ ಒಂದು ತಂಡ ಹೇಗಿದೆ, ಒಂದು ಕುಟುಂಬ ಥರ ಆಗೋಗ್ಬಿಡಿದೆ, ಎಲ್ಲರೂ ಒಳ್ಳೊಳ್ಳೆ ಫ್ರೆಂಡ್ಸ್ಗಳಾಗಿದ್ದಾರೆ. ಹಾಗಾಗಿ ಎಲ್ಲ ಫ್ರೆಂಡ್ಸ್ಗಳಿಗೋಸ್ಕರ ಈ ಒಂದು ಡೆಡಿಕೇಶನ್ ಶೋ, ಓಕೆನಾ? ಸೊ ಟಾಪಿಕ್ ಅರ್ಥ ಆಯಿತು ಅಂತ ಅನ್ಕೊಳ್ತೀನಿ. ಕರೆ ಮಾಡುವಂತಹ ಕೇಳುಗರು ನಾನು ಕೊಡುವಂತಹ ನೆಚ್ಚಿನ ಗೀತೆಯನ್ನ ಆಯ್ಕೆ ಮಾಡ್ಕೋಬೇಕು ಅಂದ್ರೆ ಮೊದಲು ಅದಾದ್ಮೇಲೆ ಅವರು ಹಾಡಿದ ನಂತರ ನೆಕ್ಸ್ಟ್ ಕೇಳುಗರಿಗೆ 2 ನೆಚ್ಚಿನ ಗೀತೆಗಳನ್ನ ಕೊಡಬೇಕು, ಅದರಲ್ಲಿ ಯಾವ್ದಾದ್ರು ಒಂದನ್ನ ಕೇಳುಗರು ಹಾಡಬೇಕು. ಸರಿನಾ? ಕಾಲರ್ ಯಾರು ಕಾಲ್ ಮಾಡ್ತೀರಾ ಅವರು. ಸೊ ಟಾಪಿಕ್ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಅರ್ಥ ಆಗಿಲ್ಲ ಅಂದ್ರೆ ಕಾರ್ಯಕ್ರಮ ನಡೆಸ್ತಾ ಟಾಪಿಕ್ ಇನ್ನಷ್ಟು ಅರ್ಥ ಮಾಡಿಸೋಣ. ಸೊ ನೆಚ್ಚಿನ ಗೀತೆಗಳ ಮಧುರಗಾನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ. ನೀವು ಕರೆ ಮಾಡಬೇಕಾಗಿರುವಂತಹ ಸಂಖ್ಯೆ 9686-0926-279. ಸಂಖ್ಯೆ ಮತ್ತೊಮ್ಮೆ 9686-0926-279. ಈ ಒಂದು

0: ಕೆ ಕರೆ ಮಾಡಿ ನೆಟ್ವರ್ಕ್ ಇರುವಂತಹ ಜಾಗದಲ್ಲಿ ಹಾಗೆ ರೇಡಿಯೋ ವಾಲ್ಯೂಮ್ ನ ಕಡಿಮೆ ಮಾಡಿಕೊಂಡು ಮಾತಾಡೋಣ, ಏನಂತೀರಾ? ಸೊ ಸಂಡೇ ಸೂಪರ್ ಆಗಿರ್ಲಿ, ಸೂಪರ್ ಆಗಿ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಣವಾ? ಹಾಗಿದ್ರೆ ಇವತ್ತಿನ ಸಂಡೆಯ ಫಸ್ಟ್ ಲಕ್ಕಿ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡಿದಾರೆ ಕೇಳುವ. ಹಲೋ,
1: ನಮಸ್ತೆ ಮೇಡಮ್.
0: ನಮಸ್ತೆ ಮೇಡಮ್, ಹೇಗಿದ್ದೀರಾ?
1: ಆರಾಮಿದ್ದೇವ್ರಿ. ತಮ್ದು ನಾಷ್ಟ ಆಯ್ತ್ರಿ?
0: ನಮ್ದು ನಾಷ್ಟ ಆಯ್ತ್ರಿ, ನಾವು ಆರಾಮಾಗಿದೀವಿ.
1: ಹೇಳ್ಬೇಕ್ರಿ,
0: ಆಯ್ತಾ ತಿಂಡಿ?
1: ನಮ್ದು ನಾಷ್ಟ ಆಯ್ತ್ರಿ, ಚಪಾತಿ.
0: ಚಪಾತಿ,
1: ಓಕೆ ಮೇಡಮ್.
0: ನಾವ್ ತಿಂಡಿ ತಿನ್ಕೊಂಡ್ ಬಂದಾಯ್ತು, ಇವತ್ತು ರೊಟ್ಟಿ ತಿನ್ಕೊಂಡ್ ಬಂದಿದೀವಿ. ಅಕ್ಕಿ ರೊಟ್ಟಿ ನಾವ್ ತಿನ್ನೋದು.
1: ಜೋಳದ ರೊಟ್ಟಿ ಮಾಡಂಗಿಲ್ವಾ ಮೇಡಮ್? ನೀವು
0: ಮಾಡ್ತೀವಿ ಕಡಿಮೆ, ಆದ್ರೆ ಅಕ್ಕಿ ರೊಟ್ಟಿ ಹೆಚ್ಚಿಗೆ ಮಾಡ್ತೀವಿ.
1: ನಮ್ಗೆ ಅಕ್ಕಿ ರೊಟ್ಟಿ ಮಾಡಕ್ಕೆ ಬರಂಗಿಲ್ಲ.
0: ನಮ್ ಕಡೆ ಬನ್ನಿ, ಮಲ್ನಾಡಲ್ಲಿ ಅಕ್ಕಿ ರೊಟ್ಟಿ ಸ್ಪೆಷಲ್ ಬಂದ್ರೆ ನಾವು ಮಾಡ್ಕೊಡ್ತೀವಪ್ಪ.
1: ಓಕೆ ಮೇಡಮ್, ಬಂದಾಗ ನಮ್ಗೆ ಅಕ್ಕಿ ರೊಟ್ಟಿನೇ ಊಟ ಕೊಡಕತ್ತೀರಿ.
0: ನಿಮ್ ಕಡೆ ಬಂದಾಗ ನಾನು ಜೋಳದ ರೊಟ್ಟಿನೇ ಮಾಡ್ತೀನಿ.
1: ಓಕೆ ಮೇಡಮ್,
0: ಓಕೆನಾ? ಸೊ ಡೀಲ್ ಓಕೆ ಅಲ್ಲ?
1: ಹೇಳರಿ ಮೇಡಮ್.
0: ಸೌಮ್ಯ ಮ್ಯಾಮ್, ಇವತ್ತಿನ ಕಾರ್ಯಕ್ರಮದಲ್ಲಿ ನೆಚ್ಚಿನ ಗೀತೆಗಳ ಮಧುರಗಾನ ಕಾರ್ಯಕ್ರಮ ಅಂತ ತಗೊಂಡಿದ್ದೀನಿ. ಸೊ ನಾನು ನನ್ನ ನೆಚ್ಚಿನ ಗೀತೆಯ ಎರಡು ಆಯ್ಕೆಯನ್ನ ಕೊಡ್ತೀನಿ, ಅದರಲ್ಲಿ ನೀವು ಒಂದು ಆಯ್ಕೆ ಮಾಡ್ಕೊಂಡು ಒಂದು ಹಾಡನ್ನ ಹಾಡ್ಬೇಕು, ಓಕೆನಾ?
1: ಓಕೆ ಮೇಡಮ್.
0: ಸೊ ನೆಕ್ಸ್ಟ್ ನೀವು ಬೇರೆ ಕೇಳುಗರಿಗೆ ನಿಮ್ಮ ಎರಡು ನೆಚ್ಚಿನ ಗೀತೆಗಳ ಆಯ್ಕೆಯನ್ನ ಕೊಡ್ಬೇಕು. ಯಾಕಂದ್ರೆ ನೀವು ಹೇಳೋ ಒಂದ್ ಗೀತೆ ಅವ್ರಿಗೆ ಗೊತ್ತಾಗಿಲ್ಲ ಅಂದ್ರೆ ಅಥವಾ ಬರ್ಲಿಲ್ಲ ಅಂದ್ರೆ ಇನ್ನೊಂದ್ ಗೀತೆ ಆದ್ರೂ ಹೇಳ್ಬೋದಲ್ವಾ? ಹಾಗಾಗಿ ಓಕೆನೆ. ನನ್ನ ನೆಚ್ಚಿನ ಗೀತೆ ನಗುವ ನಯನ ಮಧುರ ಮೌನ ಕೇಳಿದಿರಾ ಅಲ್ವಾ? ಅದು ಇದೆ. ಅಥವಾ ಜೊತೆಯಲಿ ಜೊತೆ ಜೊತೆಯಲಿ ಇರುವೆನು ಹೀಗೆ ಎಂದು, ಇದೆರಡು ಕೂಡ ನನ್ನ ನೆಚ್ಚಿನ ಗೀತೆಗಳು. ಈ ಎರಡರಲ್ಲಿ ನೀವು ಯಾವ ಗೀತೆಯನ್ನ ಆಯ್ಕೆ ಮಾಡ್ಕೊಳ್ತೀರಾ?
1: ಜೊತೆಯಲಿ ಜೊತೆ ಜೊತೆಯಲಿ ಇರುವೆ ಎಂದು. ಗೀತಾ ಫಿಲ್ಮ್ ಮೇಡಮ್ ಇದು.
0: ಹೌದು, ಹೊಸ ಹರುಷವ ತರುವೆನು ಎಂದು ಎಂದು.
1: ಎಂತ ಮಾತಾಡಿದೆ ಬರಂಗಿಲ್ಲ ಮೇಡಮ್ ಇಂದು.

0: ಹೀಗೆ ಎಂದು. ಓಕೆ, ಥ್ಯಾಂಕ್ ಯು ನನ್ನ ನೆಚ್ಚಿನ ಗೀತೆಯನ್ನ ಹಾಡಿದಕ್ಕಾಗಿ. ಈಗ ನೀವು ನಿಮ್ಮ ನೆಚ್ಚಿನ ಎರಡು ಗೀತೆಗಳನ್ನ ಹೇಳಿ. ಯಾವುದು ನಿಮ್ಮ ನೆಚ್ಚಿನ ಗೀತೆ
1: ಮೇಡಮ್? ಒಂದು ಅಲರ ಅಲರ ಐತಿ, ಕೃಷ್ಣನಿದೆ
0: ಅಲರೆ ಅಲರೆ. ಓಕೆ, ಆಮೇಲೆ ಇನ್ನೊಂದು
1: ಸುರತಿ ಫಿಲ್ಮು.
0: ಯಾವ ಹಾಡು?
1: ಸುರತಿ ಒಳಗಿಂದ ತಾಳಿ ಇಲ್ರಿ ಹೆಣ್ಣಿಗೆ ತಾಳಿ ತಾಳಿ ಹಾಡು ಅಂತ ಹೇಳ್ರಿ.
0: ಅಲ್ಲ, ಎಲ್ರಿಗೂ ಗೊತ್ತಿರೋ ಹಾಡನ್ ಸ್ವಲ್ಪ ಹೇಳ್ಬೋದಾ ಅಂತ?
1: ಅಯ್ಯೋ, ಇವು ಎರಡು ಫೇಮಸ್ ಹಾಡು ರೀ. ಎರಡು
0: ಫಸ್ಟ್ ಆಲಾರ ಎಲ್ಲರ ಗೊತ್ತು. ಎರಡನೇದು ಇನ್ನೊಂದ್ಸರಿ ಹೇಳಿ.
1: ಹೆಣ್ಣಿಗೆ ತಾಳಿ ತಾಳಿ ನಮಗೆಲ್ಲ ಜಾಲಿ ಜಾಲಿ ಆಮೆಗೆ ಲಾಲಿ ಲಾಲಿ ಎಂದು ಹಾಡೋದೆ.
0: ಓಕೆ ನೋಡೋಣ, ನೆಕ್ಸ್ಟ್ ಕಾಲರ್ ಯಾರಿದಾರೆ ಅವರಿಗೆ ಈ ಗೀತೆ ಆಯ್ಕೆಗಳನ್ನ ಕೊಡ್ತೀನಿ, ಅವ್ರು ಯಾವ ಗೀತೆ ಆಯ್ಕೆ ಮಾಡ್ಕೊಳ್ತಾರೆ ನೋಡೋಣ. ಓಕೆನಾ?
1: ಓಕೆ ಮೇಡಮ್.
0: ಸೊ ಥ್ಯಾಂಕ್ ಯು. ಸೊ ನಿಮ್ಮ ನೆಚ್ಚಿನ ಗೀತೆನ ಕೇಳೋದು ಮರಿಬೇಡಿ. ಓಕೆ
1: ಓಕೆ, ಸದ್ಯಕ್ಕೆ ಕೇಳ್ತೀನಿ ಮೇಡಮ್. ಓಕೆ, ನಮಸ್ತೆ.
0: ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್, ನೆಕ್ಸ್ಟ್ ಕಾಲರ್ ಇದ್ದಾರೆ, ಯಾರು ಕೇಳುವ? ಹಲೋ, ಹಲೋ. ಓಕೆ, ಕರೆ ಕಟ್ ಆಯ್ತು, ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ,
2: ಹಲೋ, ನಮಸ್ತೆ ಮೇಡಮ್. ಶುಭೋದಯ.
0: ನಮಸ್ತೆ ಶುಭೋದಯ.
2: ತಿಂಡಿ ಆಯ್ತಾ ಮೇಡಮ್?
0: ತಿಂಡಿ ಆಯ್ತು. ನಿಮ್ಮದು?
2: ಇಲ್ಲಪ್ಪ, ಇನ್ನು ಪಲಾವ್.
0: ಪಲಾವ್? ಸಂಡೇ ಸ್ಪೆಷಲ್ ಪಲಾವ್.
2: ಹೌನಮ್ಮ.
0: ಓಕೆ, ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
2: ಹೂನಮ್ಮ, ಹಾಗೆ ಗೊತ್ತಾಗಿದೆ.
0: ಸೊ ನೆಚ್ಚಿನ ಗೀತೆಗಳು, ಆದ್ರೆ ನಿಮ್ಮ ನೆಚ್ಚಿನ ಗೀತೆ ನೀವು ಹಾಡೋ ಹಾಗಿಲ್ಲ, ನೆಕ್ಸ್ಟ್ ಕಾಲರ್ ಹಾಡ್ತಾರೆ. ಈಗ ಲಾಸ್ಟ್ ಕಾಲರ್ ಕೊಟ್ಟಿರೋ ನೆಚ್ಚಿನ ಗೀತೆ ನೀವು ಆಡ್ಬೇಕು. ಎರಡರಲ್ಲಿ ಒಂದು ಆಲಾರೆ ಅಲಾರೆ ಕೊಟ್ಟಿದ್ದಾರೆ, ಕೃಷ್ಣನಿಗೆ ಬೇಗನೆ ಆ ಸಾಂಗು. ಇನ್ನೊಂದು ಹೆಣ್ಣಿಗೆ ತಾಳಿ ಅಂತ ಒಂದು ಗೀತೆ ಕೊಟ್ಟಿದ್ದಾರೆ ಶ್ರುತಿ ಸಿನಿಮಾದ್ದು. ಸೊ ಇವೆರಡರಲ್ಲಿ ಒಂದು ಗೀತೆಯನ್ನ ನೀವು ಹಾಡ್ಬೇಕು. ಯಾವ ಹಾಡು ಹಾಡ್ತೀರಾ?
2: ಸೂಪರ್,
0: ಹಾಡಿ ಹಾಡಿ ಮ್ಯಾಮ್.
2: ಅದಿನ್ನೊಂದು ನನಗೆ ಅರ್ಥ ಆಗ್ಲಿಲ್ಲ ಅವ್ರು ಹೇಳಿದ್ದು.
0: ಓಕೆ, ಈಗ ಆಲರೆ ಅಲರೇನೆ ಹಾಡಿ.
2: ಅಲರೆ ಅಲರೆ ಮುಕುಂದ ಮುರಾರೆ ಗೋಪಾಲ ಬಾರಯ್ಯ ಬಾರೋ ಶ್ರೀ ಕೃಷ್ಣನಿ ಬೇಗ ಬಾರೋ. ಅಲರೆ ಅಲರೆ ಮುಕುಂದ ಮುರಾರೆ ಗೋಪಾಲ ಬಾರಯ್ಯ ಬಾರೋ ಶ್ರೀ ಕೃಷ್ಣನಿ ಬೇಗ ಬಾರೋ.
0: ಇನ್ನು ಮುಂದೆ ಹೇಳ ಸಾಕಮ್ಮ? ಹಾಡಿ ಹಾಡಿ, ಬಂದ್ರೆ ಹಾಡಿ, ಪರವಾಗಿಲ್ಲ.
2: ನನ್ನ

0: ಕೃಷ್ಣನೇ, ನಿನ್ನೆ ಕನಸಲ್ಲಿ ನಾನು ನಿನ್ನ ಕಂಡಿನಿ, ನಿನ್ನ ನೋಡು ಆಸೆನ ತಾಳಲಾರೆನೆ, ಕೇಶವ ಮಾಧವ ರಾಧಾಲೋಲ ಹಲರಿ ಮುಕುಂದ ಮುರಾರಿ ಗೋಪಾಲ ಬಾರಯ್ಯ ಬಾರೋ, ಶ್ರೀ ಕೃಷ್ಣನಿ ಬೇಗ ಬಾರೋ.
1: ಸೂಪರ್ ಉಮಾ ಮ್ಯಾಮ್, ಈಗ ನೀವ್ ಹೇಳ್ಬೇಕು ಸೌಮ್ಯ ಅವರೇ, ನಿಮಗಾಗಿ ಈ ಹಾಡನ್ನ ಡೆಡಿಕೇಟ್ ಮಾಡಿದ್ದು ಇಷ್ಟ ಆಯ್ತಾ ಅಂತ ಕೇಳಿ.
0: ಸೌಮ್ಯ ಅವರೇ, ನೀವ್ ಹೇಳಿದ್ದ ಹಾಡು ನಾನು ಹಾಡಿದೀನಿ, ನಿಮಗೆ ಇಷ್ಟ ಆಯ್ತಾ?
1: ಆಗಿದೆ ಆಗಿದೆ ಅನ್ಸುತ್ತೆ, ಅವ್ರ ಪರವಾಗಿ ನಾನು ಆಗಿದೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆಗಿ ನಿಮ್ಮ ನೆಚ್ಚಿನ ಗೀತೆ ಯಾವುದು?
0: ನಮ್ದು ಮೆಚ್ಚಿನ ಗೀತೆ ರಾಜ್ಕುಮಾರ್.
1: ಹಾಡು ಹಾಡಿ, ಎರಡು ಆಯ್ಕೆ ಬೇಕು.
0: ತನುವು ಮನವು.
1: ಸೂಪರ್. ನೆಕ್ಸ್ಟ್
0: ಇನ್ನೊಂದು, ಚಿನ್ನದ ಮಲ್ಲಿಗೆ ಹೂವೆ.
1: ಸೂಪರ್, ನೋಡೋಣ ನೆಕ್ಸ್ಟ್ ಯಾವ ಕಾಲರ್ ಗೆ ಹಾಡುಗಳು ಸಿಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್.
0: ಇನ್ನು ನೆಕ್ಸ್ಟ್ ಕಾಲರ್ ಯಾರಿದಾರೆ ಚೆನ್ನಾಗಿ ಹೇಳಿ.
1: ಓಕೆ,
0: ಕೇಳ್ತೀನಿ.
1: ಥ್ಯಾಂಕ್ ಯು, ಥ್ಯಾಂಕ್ ಯು ಮ್ಯಾಮ್.
0: ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು.
1: ಎಸ್, ಸೊ ಉಮಾ ಮ್ಯಾಮ್ ಕೂಡ ಅವರ ನೆಚ್ಚಿನ ಗೀತೆಯ ಆಯ್ಕೆಯನ್ನ ನೀಡಿದ್ದಾರೆ. ನೆಕ್ಸ್ಟ್ ಕಾಲರ್ ಯಾರು ಕೇಳುವ? ಹಲೋ,
2: ಹಲೋ, ನಮಸ್ಕಾರ ಮೇಡಮ್, ಗುಡ್ ಮಾರ್ನಿಂಗ್. ನಾನು ಬ್ರಹ್ಮಾನಂದ್ ರಾನಡೆ, ವಿದ್ಯಾನಗರ, ಶಿವಮೊಗ್ಗ ಮಾತಾಡ್ತಾ ಇದ್ದೀನಿ.
1: ನಮಸ್ತೆ, ಗುಡ್ ಮಾರ್ನಿಂಗ್ ಸರ್. ತಿಂಡಿ ಆಯ್ತು ನಿಮ್ಮದು?
2: ಹಾ ಮೇಡಮ್, ತಿನ್ಬೇಕು ಇವತ್ತು. ಕುಚಲಕ್ಕಿ, ಗಂಜಿ, ತುಪ್ಪ, ಉಪ್ಪು, ಮಿಡಿ ಉಪ್ಪಿನಕಾಯಿ.
1: ಅರೆ, ಬೆಳಗ್ ಬೆಳಗ್ಗೆ ಹೆಲ್ತಿ ಫುಡ್ ತಿಂತಿದ್ದೀರಾ?
2: ಹೌದು ಮೇಡಮ್.
1: ಸರ್, ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
2: ಇಲ್ಲ ಮೇಡಮ್, ಹೇಳಿ. ಇವತ್ತು ಹಾಕಿರ್ಲಿಲ್ಲ ಅನ್ಸುತ್ತೆ.
1: ಇವತ್ತು ಹೋಮ್ವರ್ಕ್ ಕೊಟ್ಟಿಲ್ಲ, ವಿತೌಟ್ ಹೋಮ್ವರ್ಕ್ ಎಲ್ರು ಬರ್ಲಿ ಅಂತ.
2: ಸ್ವಲ್ಪ ರಿಯಾಲಿಟಿ
1: ಗೊತ್ತಾಗ್ತಾ, ಅಲ್ಲೇ ಬಹುಮಾನ.
2: ಹೌದು, ರಿಯಾಲಿಟಿ ಶೋ.
1: ಇವತ್ತು ನೆಚ್ಚಿನ ಗೀತೆಗಳ ಮಧುರ ಗಾನ ಅಂತ. ಈಗ ಲಾಸ್ಟ್ ಕಾಲರ್ ಕಾಲ್ ಮಾಡಿದ್ರು, ಉಮಾ ಮೇಡಮ್ ಕಾಲ್ ಮಾಡಿ ಅವರ ನೆಚ್ಚಿನ ಎರಡು ಗೀತೆಗಳ ಆಯ್ಕೆ ಕೊಟ್ಟಿದ್ದಾರೆ. ಆ ಗೀತೆಯಲ್ಲಿ ಒಂದು ಗೀತೆ ನೀವು ಹಾಡ್ಬೇಕು. ನೆಕ್ಸ್ಟ್ ಕಾಲರ್ ಗೆ ನಿಮ್ಮ ನೆಚ್ಚಿನ ಗೀತೆಯ ಆಯ್ಕೆ ಕೊಡ್ಬೇಕು. ಓಕೆನಾ?
2: ಆಯ್ತು ಮೇಡಮ್, ಟ್ರೈ ಮಾಡ್ತೀನಿ.
1: ಸೊ ಲಾಸ್ಟ್ ಕಲರು, ತನುವು ಮನವು ಇಂದು ನಿಂದಾಯಿತು, ಆ ಒಂದು ಗೀತೆ, ಅಥವಾ ಚಿನ್ನದ ಮಲ್ಲಿಗೆ ಹೂವೆ, ಈ ಎರಡರಲ್ಲಿ ಯಾವ ಗೀತೆನ ಹಾಡ್ತೀರಾ?
2: ಚಿನ್ನದ ಮಲ್ಲಿಗೆ ಹೂವೆ ಒಂದೆರಡು ಲೈನ್ ಹಾಡ್ತೀನಿ ಮೇಡಮ್.
1: ಸೂಪರ್, ಹಾಡಿ ಸರ್.

0: ಇಷ್ಟೇ ನೆನ್ಪಡ್ತಾ ಇದೆ.
1: ಸೂಪರ್ ಮೇಡಮ್. ಸರ್ ನೀವ್ ಹೇಳ್ಬೇಕು ಉಮಾ ಮೇಡಮ್ ನಿಮಗಾಗಿ ಈ ಸಾಂಗ್ ಅಂತ.
0: ಉಮಾ ಮೇಡಮ್ ಅವ್ರೆ, ನೀವು ಕೇಳಿದ್ದಕ್ಕಾಗಿ ಈ ಸಾಂಗ್ ನಿಮಗಾಗಲ್ಲ,
1: ಅಲ್ಲ ಅವ್ರಿಗೋಸ್ಕರ ಅವ್ರ ಫೇವರೇಟ್ ಸಾಂಗ್ ನೀವು ಡೆಡಿಕೇಟ್ ಮಾಡ್ತಿದ್ದೀರಾ ಅಂತ.
0: ಹೌದು ಹೌದು ಮೇಡಮ್, ಅವ್ರ ಇಷ್ಟದ ಹಾಡನ್ನ ಹಾಡಿದ್ದೀನಿ.
1: ಓಕೆ, ಈಗ ನೆಕ್ಸ್ಟ್ ಕಾಲರ್ ಗೆ ನೀವು ಯಾವ ಗೀತೆಯನ್ನ ಕೊಡ್ತೀರಾ?
0: ಎಲ್ಲಿರುವೆ ಮನವ ಕಾಡುವ ರೂಪ ಸಿಯ ಒಂದು.
1: ಓಕೆ,
0: ಇನ್ನೊಂದು ನಾವಾಡುವ ನುಡಿಯೇ ಕನ್ನಡ ನುಡಿ.
1: ಸೂಪರ್ ಸೂಪರ್, ಥ್ಯಾಂಕ್ ಯು ಸರ್ ಕರೆ ಮಾಡಿದಕ್ಕೆ.
0: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್.
1: ಓಕೆ, ಎಸ್, ಬ್ರಹ್ಮಾನಂದ ರಾನಡೆ ಅವರು ಎರಡು ಆಪ್ಷನ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕಾಲರ್ ಯಾರು ಯಾವ ಗೀತೆ ಹಾಡ್ತಾರೆ ಕೇಳುವ. ಹಲೋ
2: ಮೇಡಮ್, ನಮಸ್ಕಾರ
1: ರೀ. ನಮಸ್ಕಾರ ರೀ, ಹೇಗಿದ್ದೀರಿ
2: ಮೇಡಮ್? ಆರಾಮದೀರಿ?
1: ಆರಾಮಿದ್ದೀರಾ? ಆಯ್ತೇನ್ರಿ ತಿಂಡಿ? ಉಪ್ಪಿಟ್ಟು ಮಾಡಿದ್ರಾ? ಓಕೆ, ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ? ನಿಮ್ಗೀಗ ಬ್ರಹ್ಮಾನಂದ ರಾನಡೆಯವರು ಎರಡು ಗೀತೆಯನ್ನ ಕೊಟ್ಟಿದ್ರೆ, ಒಂದು ಎಲ್ಲಿರುವೆ ಮನವ ಕಾಣುವ ರೂಪಸಿಯೆ, ಇನ್ನೊಂದು ನಾವಾಡುವ ನುಡಿಯೇ ಕನ್ನಡ ನುಡಿ.
2: ನಾವಾಡುವ ನುಡಿ ಹಾಕ್ತೀವಿ.
1: ಸೂಪರ್, ಹಾಡಿ.

0: துடி சிங்கந்ததுடி
1: ಸೂಪರ್ ಸುಮಿತ್ರಾ ಮ್ಯಾಮ್, ನೀವೀಗ ಹೇಳಿ ಮೇಡಮ್, ಈಗ ಬ್ರಹ್ಮಾನಂದ ರಾಣೆಯವರೇ ನಿಮಗಾಗಿ ಈ ಗೀತೆ ಅಂತ ಹೇಳಿ.
0: ಬ್ರಹ್ಮಾನಂದ ರಾಣೆಯವರೇ ನಿಮಗಾಗಿ ಗೀತೆ ಇಷ್ಟ ಆಯ್ತ್ರಿ ಸರ್?
1: ಇಷ್ಟ ಆಗೈತ್ರಿ ಅವ್ರಿಗೆ. ಈಗ ನೆಕ್ಸ್ಟ್ ಕಾಲರ್ಗೆ ನೀವ್ ಯಾವ ಗೀತೆ ಕೊಡ್ತಿರ್ರಿ?
0: ಹೇಳಿದ್ರಿ ಮೇಡಮ್, ನನಗೆ ಇಷ್ಟವಾದ ಗೀತೆ ಅಂದ್ರಿ ರಾಜ್ಕುಮಾರ್ ಅವರು ಕಳೆದ ಕಾಲದ ಸರಿ
1: ಹಾಡಿ ಹಾಡಿ ಯಾವ್ದ್ರಿ?
0: ಬೆಳ್ಳಿ ಮೂಡಿತು.
1: ಬೆಳ್ಳಿ ಮೂಡಿತು. ಓಕೆ, ನೆಕ್ಸ್ಟ್ ಸಾಂಗ್?
0: ನೆಕ್ಸ್ಟ್ ಬಿದುರಿನ ಕೊಳಗ ಬೇಕು ನೋಡಿ ಮೇಡಮ್. ಯಾವ್ದ್ರಿ ತರುವಿನ ಕೂಗು?
1: ಯಾವ ಹಾಡದು? ಓಕೆ, ಸೊ ನೆಕ್ಸ್ಟ್ ಕಾಲರ್ಗೆ ನಾವು ಈ ಗೀತೆಯನ್ನ ಕೊಡ್ತೀವಿ. ಓಕೆನಾ? ಥ್ಯಾಂಕ್ ಯು ಕರೆ ಮಾಡಿದಕ್ಕೆ. ಎಸ್, ನೆಕ್ಸ್ಟ್ ಕಾಲರ್ ಯಾರು ಕೇಳುವ? ಹಲೋ, ಹಲೋ, ನಮಸ್ತೆ. ಕಾಲ್ ಮಾಡಿ ಎಲ್ಲಿ ಕಳ್ದೋಗ್ತಾರೆ. ಓಕೆ, ನೆಕ್ಸ್ಟ್ ಕಾಲರ್ ಹೇಳಿದ್ದಾರೆ ಕೇಳುವ. ಹಲೋ,
2: ಹಲೋ,
1: ನಮಸ್ತೆ. ಗುಡ್ ಮಾರ್ನಿಂಗ್.
2: ಗುಡ್ ಮಾರ್ನಿಂಗ್,
1: ಹೇಗಿದ್ದೀರಾ?
2: ಚೆನ್ನಾಗಿದ್ದೀವಿ.
1: ತಿಂಡಿ ಆಯ್ತಾ?
2: ತಿಂಡಿ ಆಯ್ತು, ಇಡ್ಲಿ ಉಪ್ಪಿಟ್ಟು.
1: ಇಡ್ಲಿ ಉಪ್ಪಿಟ್ಟು ಎರಡೇ ಟಿಫನ್?
2: ಹೋಟ್ಲಲ್ಲಿ.
1: ಹೋಟ್ಲಲ್ಲಿ ಇವತ್ತು ಸಂಚಾರ ನಡೆಸ್ತಾ ಇದ್ದೀರಾ?
2: ಹುಟ್ಟೂರಲ್ಲಿ ಇದೀವಿ. ಅದಕ್ಕೆ
1: ಶಿವಮೊಗ್ಗನಾ?
2: ಅಲ್ಲಪ್ಪ, ಧಾರವಾಡ.
1: ಓ, ನಿಮ್ದು ಹುಟ್ಟೂರು ಧಾರವಾಡನ? ಮತ್ತೆ ಶಿವಮೊಗ್ಗಕ್ಕೆ ಹೆಂಗ್ ನಂಟು?
2: ವರಕವಿ ಬೇಂದ್ರೆ ಅವರು ಊರು.
1: ಓ, ಕರೆಕ್ಟ್ ಕರೆಕ್ಟ್.
2: ಶಿವಮೊಗ್ಗ ಕೇಕ್ ಅಂತಂತೆ ಅರ್ಪಿತಾ ಅವ್ರ ಜೊತೆ ನಂಟು.
1: ಥ್ಯಾಂಕ್ ಯು, ಥ್ಯಾಂಕ್ ಯು ಮೀನಮ್ಮ. ಸೊ ಈಗ ಲಾಸ್ಟ್ ಕಾಲ್ ಸುಮಿತ್ರ ಅವ್ರು ಕಾಲ್ ಮಾಡಿದ್ರು, ನಿಮ್ಗೆ ಎರಡು ಗೀತೆ ಆಯ್ಕೆ ಕೊಟ್ಟಿದ್ದಾರೆ. ಒಂದು ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ, ಇನ್ನೊಂದು ಬಿದುರಿನ ಅಂತ ಒಂದು ಹಾಡು ಕೊಟ್ಟಿದ್ದಾರೆ, ಬಿದುರಿನ ಕೊಳಲು ಅಂತ.
2: ಹೌದಾ?
1: ಯಾವ ಗೀತೆ ಹಾಡ್ತೀರಾ? ಯಾವ್ದು?
2: ಬಿದಿರಿನ.
1: ಬಿದುರಿನ ಕೊಳಲು ಅಂತ ಹೇಳಿ ಒಂದ್ ಗೀತೆ ಇದೆ ಅಂತಂದ್ರು. ಸೊ ನೀವು ಬೆಳ್ಳಿ ಮೂಡಿತೋ ಕೋಳಿ ಕೂಗಿತನ ಹಾಡ್ಬೋದು.
2: ನಂದು
1: ಟಿಫನ್ ಆಯ್ತು. ಹೌದೌದು, ಕವಿರತ್ನ ಕಾಳಿದಾಸ.
2: ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ, ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ, ಬಾನಾಗೆ ರಂಗು ಚೆಲ್ಲಿತೀರ ನೀರಿ ಸೂರ್ಯ ಬಂದ. ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ, ಎಳೆ ಬಿಸಿಲು ಎಲ್ಲೆಲ್ಲ ಚೆಲ್ಲಾಡೈತಿ, ಎಲೆ ಮ್ಯಾಗಿನ ಮಂಜು ಹನಿ ಪಳಗೊಟ್ಟೈತಿ, ಹಕ್ಕಿ ಹಾರುತ್ತಿದೆ ಚಿಟಿಪಿಟಿ ಎನ್ನುತ್ತಿದೆ, ಮಂಗ ಮರವೀರುತ್ತಿದೆ ಆ ಕೊಂಬೆ ಈ ಕೊಂಬೆ ಹೆಗರುತ್ತಿದೆ. ಯಾಕ್ಲೆ ಮಂಗಣ್ಣ, ಯಾಕ್ಲೆ ಹನುಮಂತಣ್ಣ ಬರಗೊಡ್ತೀಯಾ? ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ. ಓಕೆ ಮೇಡಮ್.
1: ಯಾ ಸೂಪರ್ ಮೀನಮ್ಮ. ಈಗ ನೆಕ್ಸ್ಟ್ ಕಾಲರ್ಗೆ ನಿಮ್ಮ ನೆಚ್ಚಿನ ಗೀತೆ ಆಯ್ಕೆ ಕೊಡಿ.
2: ನೀ ಬಂದು ನಿಂತಾಗ
1: ನೆಕ್ಸ್ಟ್
2: ನಿನ್ನಕ್ಕಾಗ ಆಮೇಲೆ ನೆಕ್ಸ್ಟ್ ಆಕಾಶ ದೀಪವು.
1: ಸೂಪರ್ ಸೂಪರ್. ಈಗ ನೀವ್ ಹೇಳ್ಬೇಕು ಸುಮಿತ್ರಾ ಅವರೇ, ಈ ಗೀತೆ ನಿಮಗಾಗಿ ಹಾಡಿದ್ದು ಅಂತ ಹಾಡಿ ಹೇಳಿ.
2: ಸುಮಿತ್ರಾ ಅವರೇ, ನಿಮಗಾಗಿ ನಿಮ್ಮ ನೆಚ್ಚಿನ ಗೀತೆಯನ್ನು ಹಾಡಿದ್ದೇನೆ.
1: ಖುಷಿ ಆಯ್ತು. ಆಯ್ತಂತೆ ಆಯ್ತಂತೆ. ಥ್ಯಾಂಕ್ ಯು ಮೀನಮ್ಮ ಕರೆ ಮಾಡಿದಕ್ಕೆ.
2: ಥ್ಯಾಂಕ್ ಯು.
1: ಎಸ್, ಸೊ ಮೀನಮ್ಮ ಕರೆ ಮಾಡಿ ನೆಕ್ಸ್ಟ್ ಎರಡು ಸೂಪರ್ ಹಿಟ್ ಸಾಂಗ್ ಗಳ ಆಯ್ಕೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕಾಲರ್ ಯಾರು ಕೇಳುವ? ಹಲೋ,
3: ಹಲೋ,
1: ಹಲೋ, ನಮಸ್ತೆ.
3: ಹೇಗಿದ್ದೀರಾ?
1: ಚೆನ್ನಾಗಿದ್ದೀನಿ ಮ್ಯಾಮ್, ನೀವ್ ಹೇಗಿದ್ದೀರಾ?
3: ಚೆನ್ನಾಗಿದ್ದೀವಿ.
1: ಆಯ್ತಾ ಟಿಫನ್?
3: ಟಿಫಿನ್ ಆಯ್ತು, ರೊಟ್ಟಿ ಪಲ್ಲೆ ಬದನೆಕಾಯಿ.
1: ಸೂಪರ್ ಸೂಪರ್. ಶುಭಮ್ಮ, ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
3: ವಿಷಯ ಗೊತ್ತಾಯ್ತು, ಹೇಳ್ತಾ ಇದ್ದೀನಿ.
1: ಓಕೆ, ಮೀನಮ್ಮ ಕಾಲ್ ಮಾಡಿದ್ರು, ಅವ್ರು ನಿಮಗೆ ನೀ ಬಂದು ನಿಂತಾಗ ಅಥವಾ ಆಕಾಶ ದೀಪವು ನೀನು ಈ ಎರಡು ಗೀತೆಗಳ ಆಯ್ಕೆ ಕೊಟ್ಟಿದ್ದಾರೆ. ಯಾವ ಗೀತೆ ಹಾಡ್ತೀರಾ?
3: ಫೇವರೇಟ್ ಸಾಂಗ್ಗಳೇ.
1: ಅರೆ, ಹೊಡೆದ್ರಲ್ಲ ಲಾಟ್ರಿ ಮತ್ತೆ
3: ಅಲ್ವಾ?
1: ಈಗ ಹೇಳಿ ಯಾವ ಗೀತೆ ಹಾಡ್ತೀರಾ?
3: ಆಕಾಶನ ಹೇಳ್ತೀನಿ.
1: ಓಕೆ ಹಾಡಿ.

0: ಥ್ಯಾಂಕ್ ಯು.
1: ಸೂಪರ್, ಹೇಳಿ ಮೀನಮ್ಮ ಅವರೇ, ಸಾಂಗ್ ಇಷ್ಟ ಆಯ್ತಾ ಕೇಳಿ. ಮೀನಾ ಅವ್ರ ಹೆಸರು.
0: ಮೀನಾ ಅವರೇ, ನಿಮಗೆ ಇಷ್ಟ ಆಯ್ತು ಅನ್ಕೊಂಡಿದ್ದೀನಿ ಈ ಸಾಂಗು, ನನಗಂತೂ ತುಂಬಾ ಇಷ್ಟ.
1: ಸೂಪರ್, ಹಾಗಿದ್ರೆ ನೆಕ್ಸ್ಟ್ ನಿಮ್ಮ ಆಯ್ಕೆ ಯಾವುದು?
0: ನನ್ನ ಹಾಡು ಈ ಚಾಣಕ ಮುನ್ನವರಿಗೆ ಡೆಡಿಕೇಟ್ ಮಾಡ್ತೀನಿ.
1: ಅಲ್ಲ, ಯಾವ ಗೀತೆ ಅಂತ ನೀವು ಆಯ್ಕೆ ಹೇಳಿ ಹೇಳಿ, ನಾವು ನೆಕ್ಸ್ಟ್ ಕಾಲ್ ಹತ್ರ ಹಾಡಿಸ್ತೀವಿ.
0: ಹೌದೇ, ಗಗನವು ಎಲ್ಲೂ ಭೂಮಿಯು ಎಲ್ಲೂ ಅರಿಯೇನ. ಇನ್ನೊಂದು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ.
1: ಯಾವ ಗೀತೆ?
0: ನಗು
1: ನಗುತ್ತೋ. ನೆಕ್ಸ್ಟ್ ಕಾಲರ್ ಹತ್ರ ಈ ಗೀತೆಯನ್ನ ಹಾಡಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ಕೆ ಶುಭಾ ಮ್ಯಾಮ್.
0: ಥ್ಯಾಂಕ್ ಯು.
1: ಓಕೆ, ಎಸ್, ಎರಡು ಕೂಡ ಒಳ್ಳೆ ಗೀತೆಯನ್ನ ಕೊಟ್ಟಿದ್ದಾರೆ ಅಲ್ವಾ. ಸೊ ನೆಕ್ಸ್ಟ್ ಕಾಲರ್ ಯಾರು, ಯಾವ ಗೀತೆ ಹಾಡ್ತಾರೆ ಕೇಳುವ. ಹಲೋ
2: ಹಲೋ
1: ಹಲೋ, ನಮಸ್ತೆ, ಗುಡ್ ಮಾರ್ನಿಂಗ್.
2: ನಮಸ್ತೆ ಮೇಡಮ್, ನಾನು ಜ್ಯೂಸ್ ಕುಡಿತಾ ಇದ್ದೀನಿ, ಅಲ್ಲಿ ಕಾಲ್ ಇದಾಗ್ಬಿಟ್ಟಿದೆ, ನಾನು ನೋಡೇ ಇಲ್ಲ, ಆಮೇಲೆ ಬೇಗ ಕಟ್ ಮಾಡ್ಬಿಟ್ಟೆ ಲಾಸ್ಟ್ ಟೈಮ್.
1: ಇರ್ಲಿ ಇರ್ಲಿ, ಪರವಾಗಿಲ್ಲ. ಆಯ್ತಾ ತಿಂಡಿ?
2: ತಿಂಡಿ ಅಂದ್ರೆ ಇವತ್ತು ಉಪಹಾರ.
1: ಯಾವ ಕಾರಣಕ್ಕಾಗಿ ಉಪಹಾರ?
2: ಒಂದೊಂದ್ ದಿವಸ ಹಾಗೆ ಮಾಡ್ತೀವಿ, ಸ್ವೀಟ್ ಕಾರ್ನ್ ಕೋಸಂಬರಿ, ಆಮೇಲೆ ದಾಳಿಂಬೆ ಬೀಟ್ರೂಟ್ ಜ್ಯೂಸ್, ಆಮೇಲೆ ಪಪ್ಪಾಯಿ.
1: ಸೂಪರ್ ಸೂಪರ್.
2: ಒಮ್ಮೊಮ್ಮೆ ವಾರದಲ್ಲಿ ಒಂದು ಎರಡು ದಿವಸ ಈ ತರ ಉಪಹಾರ, ತಾಪವಿಲ್ಲ ತೈಲವಿಲ್ಲ ಅಂತ.
1: ತಾಪವಿಲ್ಲ ತೈಲವಿಲ್ಲ, ಚೆನ್ನಾಗಿದೆ. ಸೊ ಶಾಂತಿ, ನಿಮ್ಮ ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
2: ಗೊತ್ತಾಯ್ತು ಮೇಡಮ್.
1: ಸೊ ಹೇಳಿ,
2: ಯಾವ್ದು ಕೊಟ್ಟಿದ್ದಾರೆ ಅಂತ ಗೊತ್ತಾಗಿಲ್ಲ.
1: ಶುಭಾ ಮೇಡಮ್ ಅವರು ನಿಮಗೆ ಗಗನವು ಎಲ್ಲೋ ಭೂಮಿಯು ಎಲ್ಲೋ ಅಥವಾ ನಗು ನಗುತ್ತಾ ನೀ ಬರುವೆ, ಈ ಎರಡರಲ್ಲಿ ಯಾವ ಗೀತೆ ಹಾಡ್ತೀರಾ?
2: ನಗು ನಗುತ್ತಾ ನೀ ಬರುವೆ ಹಾಡ್ತೀನಿ.
1: ಎಸ್, ಹಾಡಿ ಮ್ಯಾಮ್.

0: ಸಾಕಂತು.
1: ಎಸ್, ಈಗ ಹೇಳಿ ಶುಭ ಅವರೇ ನಿಮಗಾಗಿ ಈ ಸಾಂಗ್ ಡೆಡಿಕೇಶನ್ ಮಾಡಿದಂತ.
0: ಶುಭ ಅವರೇ ನಿಮಗಾಗಿ ನಿಮ್ಮ ಮೆಚ್ಚಿನ ಗೀತೆ ನನ್ನ ಮೆಚ್ಚಿನ ಗೀತೆ ಕೂಡ, ತುಂಬಾ ಖುಷಿ ಆಯ್ತು, ಒಳ್ಳೆ ಗೀತೆ ಕೊಟ್ಟಿದ್ವಿ, ಥ್ಯಾಂಕ್ ಯು ವೆರಿ ಮಚ್, ಖುಷಿ ಆಯ್ತು ಅನ್ಕೋತೀನಿ.
1: ಎಸ್, ಶುಭ ಮ್ಯಾಮ್ ಕಾರ್ಯಕ್ರಮ ಕೇಳ್ತಾ ಇರ್ತಾರೆ ಅವ್ರಿಗೆ ಖುಷಿ ಆಗಿರುತ್ತೆ. ಹಾಗಿದ್ರೆ ಶಾಂತಿ ಅವರೇ, ನೀವು ನೆಕ್ಸ್ಟ್ ಕಾಲರ್ ಗೆ ಯಾವ ಗೀತೆಯನ್ನ ಕೊಡ್ತಿದ್ರ, ನಿಮ್ಮ ನೆಚ್ಚಿನ ಗೀತೆ?
0: ಗೀತೆ ಅಮ್ಮ ಎಂದರೆ ಒಂದು ಎಲ್ಲೆಲ್ಲಿ
1: ಸೂಪರ್. ಥ್ಯಾಂಕ್ ಯು ಶಾಂತಿ, ತುಂಬಾ ಚೆನ್ನಾಗಿ ಹಾಡಿದ್ರಿ, ಒಳ್ಳೆ ಗೀತೆಯನ್ನ ಕೂಡ ಕೊಟ್ಟಿದ್ದೀರಾ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
0: ಥ್ಯಾಂಕ್ ಯು ವೆರಿ ಮಚ್.
1: ಎಸ್, ಸೂಪರ್ ಅಲ್ವಾ? ಸೊ ನೋಡಿ, ನಮ್ಮ ನೆಚ್ಚಿನ ಕೇಳುಗರು ಅವರ ನೆಚ್ಚಿನ ಗೀತೆಗಳ ಆಯ್ಕೆಯನ್ನ ನೀಡ್ತಾ ಇದಾರೆ. ಒಂದಕ್ಕಿಂತ ಒಂದು ಸೊಗಸಾದ ಗೀತೆಗಳು ಅಲ್ವಾ? ಹಾಗಿದ್ರೆ ನೆಚ್ಚಿನ ಗೀತೆಗಳ ಮಧುರ ಗಾನ ಕಾರ್ಯಕ್ರಮ ಮುಂದುವರಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ತಗೊಳ್ಳೋ ಸಮಯ ಬಂದಿದೆ. ಸೊ ನೆಕ್ಸ್ಟ್ ಯಾರು ಕಾಲ್ ಮಾಡ್ತಿರೋ ಅವರು ಅಮ್ಮ ಎಂದರೆ ಅಥವಾ ಎಲ್ಲೆಲ್ಲಿ ನೋಡಲಿ ಈ ಗೀತೆಯನ್ನ ಹಾಡಬೇಕು. ಹಾಡನ್ನ ರೆಡಿ ಮಾಡ್ಕೊಳ್ಳಿ, ಬ್ರೇಕ್ ಹೇಳ್ಕೊಂಡು ಬೇಗ ವಾಪಸ್ ಬನ್ನಿ. ನೀವ್ ಕೇಳ್ತಾ ಇರೋದು ಮಧುರ ಗಾನ ಕಾರ್ಯಕ್ರಮ, ನಾನು ನಿಮ್ಮ ಆರ್ ಜೆ ಅರ್ಪಿತಾ, ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಮಗ, ನಿನ್ನೆ ನಾನು ನನ್ನ ಸೋದರಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನ ದಯೆ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ, pmsuryaghar.gov.in.
3: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
4: ಏನಿಲ್ವ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
3: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣೋ. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನು ಕೂಡಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
5: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋ ಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋ ಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ ವಿಮ್ಯಾಟ್ ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋ ಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
6: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
7: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
7: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಮಧುರ ಗಾನ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ನೆಚ್ಚಿನ ಆರ್ ಜೆ ಅರ್ಪಿತಾ. ಸೊ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನೆಚ್ಚಿನ ಗೀತೆಗಳ ಮಧುರ ಗಾನ ಕಾರ್ಯಕ್ರಮ ಅನ್ನೋ ಒಂದು ಟಾಪಿಕ್ನ ತೆಗೆದುಕೊಂಡು ಬಂದಿದ್ದೀನಿ. ಸೊ ನೀವು ನಿಮ್ಮ ಕೇಳುಗರಿಗಾಗಿ, ಅಂದರೆ ರೇಡಿಯೋ ಶಿವಮೊಗ್ಗದ ಕೇಳುಗರೆಲ್ಲರೂ ಕೂಡ ಒಂದು ಕುಟುಂಬ ಥರ ಆಗ್ಬಿಟ್ಟಿದ್ದೀವಿ. ಈಗ ಒಬ್ರು ಕೇಳುಗರಿಂದ ಇನ್ನೊಬ್ರು ಕೇಳುಗರು ಒಳ್ಳೆ ಸ್ನೇಹಗಳನ್ನ ಬೆಳೆಸ್ಕೊಳ್ತಾ ಇದ್ದಾರೆ. ಹೀಗೆಲ್ಲ ಇರುವಾಗ ನಿಮಗಾಗಿನೇ ನಿಮ್ಮ ನೆಚ್ಚಿನವರು ಆಯ್ಕೆಯನ್ನು ಕೊಡ್ತಿದ್ದಾರೆ, ಒಳ್ಳೆ ಗೀತೆಗಳನ್ನ, ಆ ಗೀತೆಯನ್ನು ನೀವು ಹಾಡಬೇಕು. ಸೊ ಲಾಸ್ಟ್ ಕಾಲರ್ ಶಾಂತಿ ಸರೋಜಿನಿ ಮ್ಯಾಮ್ ಕರೆ ಮಾಡಿದ್ರು, ಅವರು ಎರಡು ಕೂಡ ಸೂಪರ್ ಸಾಂಗ್ ಅನ್ನ ಕೊಟ್ಟಿದ್ದಾರೆ. ಒಂದು ಅಮ್ಮ ಎಂದರೆ, ಇನ್ನೊಂದು ಎಲ್ಲೆಲ್ಲಿ ನೋಡಲಿ. ಈ ಗೀತೆಯನ್ನ ಯಾರು ಹಾಡ್ತಾರೆ ಕೇಳೋಣ. ಸೊ ನೀವು ಕೂಡ ಈಗ ತಾನೇ ರೇಡಿಯೋ ಟ್ಯೂನ್ ಮಾಡಿದ್ರೆ ಯಾವ ಸಂಖ್ಯೆಗೆ ಕರೆ ಮಾಡಬೇಕು ಅಂತ ಕೇಳ್ತಿದ್ರೆ, ನಮ್ಮ ಸಂಖ್ಯೆ 9686096279 ಸಂಖ್ಯೆ ಮತ್ತೊಮ್ಮೆ 9686096279. ಈ ಒಂದು ಸಂಖ್ಯೆಗೆ ಕರೆ ಮಾಡಿ ನೆಟ್ವರ್ಕ್ ಇರುವಂತಹ ಜಾಗದಲ್ಲಿ ಮಾತಾಡಿ, ಜೊತೆಗೆ ರೇಡಿಯೋ ವಾಲ್ಯೂಮ್ನ ಕಡಿಮೆ ಮಾಡಿ ಮಾತಾಡಿ ಅಂತ ತಿಳಿಸ್ತಾ. ಹಾಗಿದ್ರೆ ನಮ್ಮ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡಿದ್ದಾರೆ ಕೇಳುವ. ಹಲೋ
9: ಹಲೋ,
1: ನಮಸ್ತೆ, ಗುಡ್ ಮಾರ್ನಿಂಗ್.
9: ನಮಸ್ತೆ, ಗುಡ್ ಮಾರ್ನಿಂಗ್ ಅರ್ಪಿತಂಗೆ, ಮತ್ತೆ ಎಫ್ಎಂ ಬಾನುಲಿ ಕೇಂದ್ರ ಆಧಾರಗೂ ಮತ್ತು ಕೇಳುಗರಿಗೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅರ್ಪಿತಾ.
1: ವೆರಿ ಗುಡ್ ಮಾರ್ನಿಂಗ್ ಮ್ಯಾಮ್, ಹೇಗಿದ್ದೀರಾ?
9: ಚೆನ್ನಾಗಿದ್ದೀನಿ, ಹೇಗಿದ್ದೀರಾ?
1: ನಾನು ಸೂಪರ್ ಆಗಿದ್ದೀನಿ. ಆಯ್ತಾ ತಿಂಡಿ?
9: ತಿಂಡಿ ತಿನ್ಬೇಕು, ಇಡ್ಲಿ ಚಟ್ನಿ ಸಾಂಬಾರ್. ನಿಮ್ದು
1: ಏನ್ ತಿಂಡಿ ಅಂದ್ರಿ?
9: ಇಡ್ಲಿ, ಇಡ್ಲಿ ಚಟ್ನಿ ಸಾಂಬಾರ್.
1: ಇಡ್ಲಿ ಚಟ್ನಿ ಸಾಂಬಾರ್.
9: ನಿಮ್ದು?
1: ನಮ್ದು ಇವತ್ತು ಅಕ್ಕಿ ರೊಟ್ಟಿ ಟೊಮೆಟೆಕಾಯಿ ಚಟ್ನಿ. ಬಿಸಿ ಬಿಸಿಯಾಗಿ ಟಿಫನ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಗಿದೆ ಹಾಗಿದ್ರೆ?
9: ಗೊತ್ತಾಗಿಲ್ಲ, ಅರ್ಧಂಬರ್ಧ ಗೊತ್ತಾಗಿದೆ ಅಷ್ಟೇ.
1: ಏನಪ್ಪ ಅಂದ್ರೆ, ಲಾಸ್ಟ್ ಕಾಲರ್ ಯಾರು ಕರೆ ಮಾಡಿರ್ತಾರೆ ಅವರು ಅವರ ನೆಚ್ಚಿನ ಗೀತೆಗಳ ಆಯ್ಕೆಯನ್ನ ಕೊಡ್ತಾರೆ. ನೀವು ಆ ಗೀತೆಯಲ್ಲಿ ಒಂದು ಗೀತೆಯನ್ನ ಆಯ್ಕೆ ಮಾಡ್ಕೊಂಡು ಹಾಡ್ಬೇಕು. ಸೊ ಲಾಸ್ಟ್ ಕಾಲರ್ ಶಾಂತಿನಿ ಮ್ಯಾಮ್ ಕರೆ ಮಾಡಿದ್ರು, ಅವರು ಅಮ್ಮ ಎಂದರೆ ಈ ಒಂದು ಗೀತೆ ಅಥವಾ ಎಲ್ಲೆಲ್ಲಿ ನೋಡಲಿ ಈ ಗೀತೆ, ಈ ಎರಡರಲ್ಲಿ ಒಂದು ಗೀತೆ ನೀವು ಹಾಡ್ಬೇಕು. ಯಾವ ಗೀತೆ ಹಾಡ್ತೀರಾ?
9: ಹಾಡ್ಕೊಟ್ಟಿದ್ದಾರೆ.
1: ಯಾವುದು?
9: ಎಲ್ಲ

ಆ ಕೆಂಪು ತಾವರೆ ಆ ನೀರಿಗಾದರೆ ಈ ಹೊನ್ನ ತಾವರೆ ನನ್ನಾಸೆ ಆಸ.

ನಿಂಚೆಂಬಳ್ಳಿಗೆ ಮೇಘದ ಆಸರೆ ಈ ಹೆಣ್ಣ ಬಾಳಿಗೆ ನಿನ್ನ ತೋ

0: ಸೂಪರ್. ಈಗ ನೀವು ಹೇಳಿ ಶಾಂತಿನಿ ಅವರೇ, ನಿಮಗಾಗಿ ಈ ಸಾಂಗ್ ಅಂತ.
1: ಶಾಂತಿನಿ ಅವರೇ, ನಿಮಗಾಗಿ ಸಾಂಗ್ ಡೆಲಿಕೇಟ್ ಮಾಡಿದೀನಿ, ತುಂಬಾ ಥ್ಯಾಂಕ್ಸ್ ಸೆಲೆಕ್ಟ್ ಮಾಡಿದ್ದಕ್ಕೆ ಹಾಡು.
0: ಸೂಪರ್. ಹಾಗಿದ್ರೆ ಶಾಂತಮ್ಮ, ನೀವು ನೆಕ್ಸ್ಟ್ ಕಾಲರ್ ಗೆ ಯಾವ ಗೀತೆಯನ್ನ ನೀಡ್ತಿದ್ದೀರಾ?
1: ನಾನು ಲಕ್ಷ್ಮೀ ಅವ್ರದ್ದು ಹಾಡು ಹೇಳ್ತಾ ಇದೀನಿ.
0: ಎರಡ್ ಗೀತೆ ಕೂಡ, ಅಕಸ್ಮಾತ್ ಅವ್ರಿಗೆ ಈ ಸಾಂಗ್ ಬರ್ಲಿಲ್ಲ ಅಂದ್ರೆ ಆ ಸಾಂಗ್ ಹಾಡ್ಬೋದಲ್ವಾ?
1: ನಾನು ನೀನು.
0: ಓಕೆ ಓಕೆ, ಸೂಪರ್. ಎರಡು ಕೂಡ ಒಳ್ಳೆ ಗೀತೆಯನ್ನ ನೀಡಿದೀರಾ, ಧನ್ಯವಾದಗಳು. ಎಸ್, ಶಾಂತಾ ಮ್ಯಾಮ್ ಕರೆ ಮಾಡಿ ಶಾಂತಿನಿ ಅವ್ರಿಗೆ ಡೆಡಿಕೇಟ್ ಕೂಡ ಮಾಡಿದ್ರು. ಸೊ ನೆಕ್ಸ್ಟ್ ಕಾಲರ್ ಯಾರು ಕೇಳುವ? ಹಲೋ,
2: ಗುಡ್ ಮಾರ್ನಿಂಗ್ ಮ್ಯಾಮ್.
0: ವೆರಿ ಗುಡ್ ಮಾರ್ನಿಂಗ್.
2: ರೇಖಾ ಗಣೇಶ್ ಸಿಗೇಟಿ, ಶಿವಮೊಗ್ಗದಿಂದ.
0: ರೇಖಾ ಮ್ಯಾಮ್ ಹೇಗಿದ್ದೀರಾ?
2: ಚೆನ್ನಾಗಿದ್ದೀನಿ ಮೇಡಮ್, ನೀವ್ ಹೇಗಿದ್ದೀರಾ?
0: ನಾನು ಸೂಪರ್ ಆಗಿದ್ದೀನಿ. ಆಯ್ತಾ ತಿಂಡಿ?
2: ಹಾ ಮ್ಯಾಮ್ ಆಯ್ತು. ಉಪ್ಪಿಟ್ಟು?
0: ಉಪ್ಪಿಟ್ಟು ಸಂಡೆ ಸ್ಪೆಷಲ್ ಉಪ್ಪಿಟ್ಟು?
2: ಹಾಗೇನಿಲ್ಲ, ಸುಮ್ನೆ ಇವತ್ತು ಮಾಡೋಣ ಅಂತ.
0: ಓಕೆ ಓಕೆ. ಸೊ ಮೇಡಮ್, ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
2: ಹಾ ಮೇಡಮ್ ಗೊತ್ತಾಯ್ತು.
0: ಸೊ ಲಾಸ್ಟ್ ಕಾಲ್ ಶಾಂತಾ ಮೇಡಮ್ ಅವರು ನಿಮ್ಗೆ ಒಮ್ಮೆ ನಿನ್ನನ್ನು ಆ ಸಾಂಗು, ನೆಕ್ಸ್ಟ್ ನಾನು ನೀನು ಒಂದಾದ ಮೇಲೆ, ಈ ಎರಡ್ ಗೀತೆಯಲ್ಲಿ ಯಾವ ಗೀತೆಯನ್ನ ಹಾಡ್ತಿದ್ದೀರಾ?
2: ಮೊದಲನೇ ಹಾಡೇ ಹಾಡ್ತೀನಿ ಮೇಡಮ್,
0: ಒಮ್ಮೆ ನಿನ್ನನ್ನು.
2: ಹಾ ಮ್ಯಾಮ್.
0: ಸೂಪರ್, ಹಾಡಿ ಮ್ಯಾಮ್.
2: ಶಾಂತಾ ಮೇಡಮ್ಗೋಸ್ಕರ.
0: ಯಸ್, ಸೂಪರ್ ಹಾಡಿ. ಇದು ಬರಬೇಕಾಗಿರೋದು
2: ನಮ್ಮ ಶಿವಮೊಗ್ಗ ಕಾರ್ಯಕ್ರಮಕ್ಕೂ ಕೂಡ.
0: ಓಕೆ, ಹಾಡಿ ಮ್ಯಾಮ್.
2: ಶಿವಮೊಗ್ಗ FM ಗೂ ಕೂಡ.

0: ಅರ್ಪಿತಾ ಮೇಡಮ್ ನಿಮ್ಮನ್ನ ನೋಡೋ ಆಸೆ.
1: ಆಹಾ, ಬನ್ನಿ ರೇಡಿಯೋ ಶಿವಮೊಗ್ಗಕ್ಕೆ ನೋಡೋರಂತೆ.
0: ಹಾಗೆ ಶಾಂತಾ ಮೇಡಮ್ಗೆ ಧನ್ಯವಾದಗಳು.
1: ಓಕೆ,
0: ಚೆನ್ನಾಗಿದೆ.
1: ರೇಖಾ ಮ್ಯಾಮ್, ನೀವು ಗೀತೆಯನ್ನ ಚೆನ್ನಾಗಿ ಹಾಡಿದ್ರಿ, ಹಾಗಿದ್ರೆ ನೆಕ್ಸ್ಟ್ ಕಾಲರ್ಗೆ ಯಾವ ಗೀತೆಯನ್ನ ಕೊಡ್ತೀರಾ?
0: ಹಾ ಮೇಡಮ್, ಒಂದು ಶ್ರುತಿ ಅವ್ರದ್ದು ಹೇಳ್ತೀನಿ.
1: ಯಾವುದು?
0: ತಾಯಿ ಇಲ್ಲ, ಬೆಳಬೆಳಗ್ಗೆನೆ ಈ ತರ ಹಾಡಾಡಿದ್ರೆ ಬೈಕೊಂಬಿಟ್ಟಾರು. ಮತ್ತೆ
1: ಸೊ ನಿಮ್ಮ ನೆಚ್ಚಿನ ಗೀತೆಗಳನ್ನ ಹೇಳಿ.
0: ನನಗೆ ಮೈ ಫೇವರೇಟ್ ಶ್ರುತಿ ಮೇಡಮ್, ಹಾಗಾಗಿ ಅವ್ರ ಪರವಾಗಿ ಅವ್ರ ಹಾಡು ಒಂದು.
1: ಯಾವ್ದು?
0: ತಾಯಿ ಇಲ್ಲ ತವರು ಇಲ್ಲ ಅಂತ.
1: ತಾಯಿ ಇಲ್ಲ ತವರು ಇಲ್ಲ. ಓಕೆ, ನೆಕ್ಸ್ಟ್.
0: ಇನ್ನೊಂದು ಜಾನಕಮ್ಮರಿಗೋಸ್ಕರ. ಯಾವ್ದು? ಜಾನಕಿ ಮೇಡಮ್ ಅವ್ರದ್ದು ಯಾವ್ದಾದ್ರು ಸರಿ ಮೇಡಮ್.
1: ಸೊ ತಾಯಿ ಇಲ್ಲ ತವರು ಇಲ್ಲ, ಯಾವ ಸಿನಿಮಾ ಸಾಂಗ್ ಅದು?
0: ಅದು ಮೋಸ್ಟ್ಲಿ ತಾಯಿ ಇಲ್ಲದ ತವರು ಅನ್ಸುತ್ತೆ.
1: ತಾಯಿ ಇಲ್ಲದ ತವರು. ಓಕೆ, ಜಾನಕಮ್ಮರದ್ದು ಯಾವ್ದಾದ್ರು ಒಂದು ಗೀತೆ ನೀವೇ ಹೇಳ್ಬಿಡಿ, ಯಾಕಂದ್ರೆ ಅವ್ರಿಗೆ ಆಯ್ಕೆ ಮಾಡ್ಕೊಳಕಾಗಲ್ಲ.
0: ನಾ ಪ್ರೇಮದರ ಮನೆಯಲ್ಲಿ ವೈಭವ.
1: ಯಾವ ಗೀತೆ ಅದು? ಅಲ್ಲ, ನೆಕ್ಸ್ಟ್ ಕಾಲರ್ಗೆ ನೀವು ಆಯ್ಕೆ ಕೊಡ್ಬೇಕು ರೇಖಾ ಮ್ಯಾಮ್.
0: ಹಾ,
1: ಯಾವ ಗೀತೆ ಅದು ಅಂತ ನೆನ್ಪಾಗ್ತಿಲ್ವಾ?
0: ಚರಣ ಬರ್ತಾನೆ ಇಲ್ಲ ಮೇಡಮ್ ನನಗೆ, ಪಲ್ಲವಿ ಬರ್ತಿಲ್ಲ, ಚರಣ ಹಾಡ್ತಾ ಇದ್ದೀನಿ.
1: ಯಾವ ಸಿನಿಮಾದ ಗೀತೆ? ಜಾನಕಿ ಮೇಡಮ್ ಅವ್ರು ತುಂಬಾ ಗೀತೆಗಳಿದೆ.
0: ಹಾ ಮೇಡಮ್,
1: ಗೊತ್ತಾಗ್ತಾ ಇಲ್ವಾ?
0: ಹಾ ಮೇಡಮ್, ಜಾನಕಮ್ಮರ್ದ ಯಾವ್ದಾದ್ರು ಹಾಡಿದ್ರು.
1: ಜಾನಕಮ್ಮರ್ದ ಯಾವ್ದಾದ್ರು ಹಾಡ್ಲಾ? ಓಕೆ, ನೆಕ್ಸ್ಟ್ ಕಾಲರ್ಗೆ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್.
0: ಧನ್ಯವಾದಗಳು.
1: ಎಸ್, ರೇಖಾ ಮ್ಯಾಮ್ ಕರೆ ಮಾಡಿದ್ರು, ಜಾನಕಮ್ಮ ಅವ್ರು ಯಾವ ಗೀತೆನಾದ್ರು ಹಾಡ್ಲಿ ಅಂತ ಹೇಳಿದರೆ. ಸೊ ನೆಕ್ಸ್ಟ್ ಕಾಲರ್ ಯಾರು ಕೇಳುವಾ? ಹಲೋ.
2: ಹಾಯ್ ಅರ್ಪಿತಾ.
1: ಹಾಯ್ ಮ್ಯಾಮ್, ಗುಡ್ ಮಾರ್ನಿಂಗ್.
2: ಗುಡ್ ಮಾರ್ನಿಂಗ್, ಹ್ಯಾಪಿ ಸಂಡೇ.
1: ಹ್ಯಾಪಿ ಸಂಡೇ ಟು ಯು.
2: ಟಾಪಿಕ್ ತಂದಿದ್ದೀರಪ್ಪ ನೀವು.
1: ಹೌದಾ?
2: ಮೊದಲನೇ ಕಾಲರ್ ಆಗಿದ್ರೆ ನಿಮ್ಮ ನೆಚ್ಚಿನ ಗೀತೆನೆ ಹಾಡ್ಬೋದಿತ್ತು ನಾನು.
1: ಇರ್ಲಿ ಇರ್ಲಿ, ಪರವಾಗಿಲ್ಲ, ಎಲ್ಲವೂ ಕೂಡ ಒಂದಕ್ಕಿಂತ ಒಂದು ಒಳ್ಳೊಳ್ಳೆ ಗೀತೆಗಳನ್ನ ಕೊಡ್ತಾ ಇದಾರೆ ನಮ್ಮ ಕೇಳುಗರು.
2: ಹೌದು.
1: ಸೊ ಲಾಸ್ಟ್ ಕಾಲರ್ ರೇಖಾ ಮ್ಯಾಮ್ ಕರೆ ಮಾಡಿದ್ರು, ತಾಯಿ ಇಲ್ಲ ತವರು ಇಲ್ಲ ಅಂತ ಅದೊಂದು ಗೀತೆ ಕೊಟ್ಟಿದ್ದಾರೆ. ಅಥವಾ ಎಸ್ ಜಾನಕಿ ಅಮ್ಮ ಅವರದ್ದು
2: ತವರು ಇಲ್ಲ ನನಗೆ ಗೊತ್ತಿಲ್ಲ,
1: ಇಲ್ಲ ಅಂದ್ರೆ ಎಸ್ ಜಾನಕಮ್ಮ ಅವರದ್ದು ಯಾವ ಗೀತೆನಾದ್ರೂ ಹಾಡ್ಬೋದಂತೆ.
2: ಜಾನಕಿದ?
1: ಹಾ, ಯಾವ್ದು ಹಾಡ್ತೀರಾ?
2: ಪಲ್ಲವಿ. ಏನೋ ಪಲ್ಲವಿ.
1: ಸೂಪರ್, ಹಾಡಿ.

0: ಪರವಾಗಿಲ್ಲ ಕುಸುಮಾ ಮಮ್ಮಿ ಹೇಳಿ, ರೇಖಾ ಅವರೇ ನಿಮಗಾಗಿ ಜಾನಕಮ್ಮ ಅವರ ಗೀತೆನ ಡೆಡಿಕೇಟ್ ಮಾಡಿದೆ ಅಂತ.
1: ಹೌದಾ? ಯಾರೋ
0: ರೇಖಾ ಅವ್ರಿಗೆ. ಹೌದು,
1: ಹಾ ರೇಖಾ ಅವರೇ, ನಿಮಗೋಸ್ಕರ ಈ ಒಂದು ಸೂಪರ್ ಡೂಪರ್ ಎವರ್ ಗ್ರೀನ್ ಸಾಂಗ್ ಇದು, ಲಘು ಎಂದಿದೆ ಅಂತ ಹೇಳಿ ಪಲ್ಲವಿ ಏನೋ ಪಲ್ಲವಿ ಚಿತ್ರದ ಎಷ್ಟು ಜನಕ್ಕೆ
0: ಹಾಡಿರುವಂತ್ರಿ ನೋಡಿ.
1: ಹೌದು, ಲಕ್ಷ್ಮಿ ಅವರು ನನ್ನ ಫೇವರೇಟ್ ಕೂಡ, ಅನಿಲ್ ಕಪೂರ್ ನಟನೆ ಮಾಡಿದ್ದಾರೆ.
0: ಹಾಗಾಗಿ ಬಿಟ್ರೆ ಈಗ ಫಿಲಂ ಸ್ಟೋರಿ ಹೇಳ್ತೀರಾ ಅಂತ?
1: ಇಲ್ಲ
0: ಅಷ್ಟೇ. ಕುಸುಮಾ ಮ್ಯಾಮ್, ಈಗ ನೆಕ್ಸ್ಟ್ ಕಾಲರ್ ಗೆ ನೀವು ನಿಮ್ಮ ನೆಚ್ಚಿನ ಗೀತೆ ಯಾವ್ದು, ಯಾವ ಆಯ್ಕೆ ಕೊಡ್ತೀರಿ?
1: ನನ್ನ ನೆಚ್ಚಿನ ಗೀತೆ ಜೀವನ ಚಕ್ರದ್ದು. ಆನಂದ
0: ಆನಂದ. ಓಕೆ, ನೆಕ್ಸ್ಟ್ ಸಾಂಗ್
1: ಇದೊಂದು.
0: ನೆಕ್ಸ್ಟ್ ಸಾಂಗ್
1: ಇನ್ನೊಂದು. ಬಾಳು ಈಗೆ 100 ವರ್ಷ
0: ನಗುತ್ತಾ ನಗುತ್ತಾ ಬಾಳು. ಓಕೆ, ಥ್ಯಾಂಕ್ ಯು ಕುಸುಮಾ ಮ್ಯಾಮ್ ಕರೆ ಮಾಡಿದಕ್ಕೆ.
1: ಸೂಪರ್ ಕಾರ್ಯಕ್ರಮ ಅರ್ಪಿತ.
0: ಥ್ಯಾಂಕ್ ಯು ಮ್ಯಾಮ್. ಎಸ್, ಕುಸುಮಾ ಮ್ಯಾಮ್ ಕರೆ ಮಾಡಿ ಎರಡು ಒಳ್ಳೆಯ ಗೀತೆಯನ್ನ ಆಯ್ಕೆ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಕಾಲರ್ ಯಾವ ಗೀತೆಯನ್ನು ಹಾಡ್ತಾರೆ ಕೇಳುವ. ಹಲೋ
2: ಹಲೋ, ನಮಸ್ತೆ ರೀ ಮೇಡಮ್.
0: ಹಲೋ ನಮಸ್ತೆ ರೀ ಸರ.
2: ಆರಾಮದಿರಿ ಮೇಡಮ್?
0: ನಾನ್ ಫುಲ್ ಚಲೋ ಇದ್ದೀನಿ, ನೀವ್ ಹೇಗಿದ್ದೀರಿ?
2: ನಾವು ಆರಾಮದಿರಿ ಮೇಡಮ್. ಕಾರ್ಯಕ್ರಮ ಚಲೋ ಮೂಡ್ ಬರಕತ್ತೀರಿ, ಕಾರ್ಯಕ್ರಮ ಕೇಳ್ಕೋತ್ ಕೂತಿದ್ರೆ ಮೇಡಮ್, ಹಿಂಗಾಗಿ ನಮ್ಗೂ ಕರೆಕ್ಟ್ ಕನೆಕ್ಟ್ ಆಯ್ತ್ರಿ.
0: ನೋಡಿ, ಈಗ ನಮ್ಮ ಕೇಳುಗರಿಗಾಗಿ ಕೇಳುಗರೇ ಸಾಂಗ್ ಡೆಡಿಕೇಟ್ ಮಾಡಿ ಹಾಡ್ತಾ ಇದಾರೆ.
2: ಹೌದ್ರಿ, ಅವ್ರಿಗೆ ನಾವು ನಮ್ಗೆ ಅವರು ಡೆಲಿಗೇಟ್ ಮಾಡ್ಕೊಡ್ತಾರೆ.
0: ನೋಡಿ, ನಿಮ್ಮಲ್ಲಿರುವ ಸ್ನೇಹ ಇನ್ನಷ್ಟು ಗಟ್ಟಿ ಆಗ್ಲಿ, ಆ ಬಾಂಧವ್ಯ ಚೆನ್ನಾಗಿರ್ಲಿ ಅಂತ ಹೇಳಿ ಈ ಒಂದು ಕಾರ್ಯಕ್ರಮ
2: ಬೆಳಿತದ್ರಿ ಮೇಡಮ್. ರೇಡಿಯೋದ ಬೆಳಗ್ ಬಾಳ ಆದ್ರೆ ಯಾಕಪ್ಪ ಅಂದ್ರೆ ಹಂಗೆ ಬಾಂಧವ್ಯ ಬೆಳ್ಕೊತ ಹೋಗುದ್ರಿ ಮೇಡಮ್. ಯಾಕಪ್ಪ ಅಂದ್ರೆ ಡೈಲಿ ಕರಿ ಮಾಡೋದು, ಅವ್ರದ್ ನಾವ್ ಕೇಳೋದು, ನಾವ್ ಅವ್ರದ್ ಕೇಳೋದು.
0: ಸೊ ಈಗ ಲಾಸ್ಟ್ ಕಲರ್ ಕುಸುಮಾ ಮ್ಯಾಮ್ ಕರೆ ಮಾಡಿದ್ರು, ಎರಡು ಒಳ್ಳೆ ಗೀತೆ ಆಯ್ಕೆ ಕೊಟ್ಟಿದ್ದಾರೆ. ಒಂದು ಆನಂದ ಆನಂದ ಆನಂದವೇ ಆಗಿತ್ತೆ, ಇನ್ನೊಂದು ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ. ಸೊ ಎರಡು ಗೀತೆಯಲ್ಲಿ ಯಾವ ಗೀತೆ ಆಯ್ಕೆ ಮಾಡ್ಕೊಂಡು ಹಾಡ್ತೀರಾ?
2: ನಾವು ನಗುತ್ತಾ ನಗುತ್ತಾ ಇದು ಹಾಡ್ತೀನಿ ಮೇಡಮ್. ಅದು
0: ಸೂಪರ್ ಹಾಡಿ ಸರ್.
2: ನಗುತ್ತಾ ನಗುತ್ತಾ ಬಾಳು
0: ನೀನು.
2: ಬರಲ್ದಲ್ರಿ ಮೇಡಮ್,
0: ನಾನ್ ಜೊತೆಗೆ ಹಾಡ್ತೀನಿ ಹಾಡಿ.
2: ಹಾಡುದಲ್ರಿ ಇದು?
0: ಹಾ, ರಾಜ್ಕುಮಾರ್ ಸರ್ ಅದು. ನಾನು ಜೊತೆಗೆ ಹಾಡ್ತೀನಿ ಹಾಡಿ, ಆಗ ನೆನಪಾಗುತ್ತೆ.
2: ಹಾ ಹುಣ್ರಿ ಮೇಡಮ್.
0: ನಗುತ್ತಾ ನಗುತ್ತಾ ಬಾಳು ನೀನು
2: ಹೀಗೆ ಎಂದು ಬಾಳಲ್ಲಿ ಉಲ್ಲಾಸ ಬರಲ್ದಲ್ಲಿ.
0: ನಾನ್ ಹಾಡ್ತೀನಿ ಅನ್ನತ್ತೆ ಹಾಡಿ ಹೋಗ್ಲಿ.
2: ಓಕೆ ಓಕೆ ಮೇಡಮ್.
0: ನಗುತ್ತಾ

0: ಹಾಡಿ.
1: ಆಯ್ತಾಯ್ತು ಮ್ಯಾಮ್, ಬಿಟ್ಟೆ ಬರಲ್ರಿ.
0: ಪರವಾಗಿಲ್ಲ, ಈಗ ಹೇಳಿ. ಕುಸುಮ ಮ್ಯಾಮ್, ನಿಮ್ಗಾಗಿ ಈ ಸಾಂಗ್ ಡೆಡಿಕೇಶನ್ ಅಂತ.
1: ಹೌದ್ರಿ, ನಮ್ಗೆ ಡೆಡಿಕೇಟ್ ಮಾಡಿ ಚಲೋ ಹಾಡ ಆದ್ರೆ ನಮ್ಗ ಅವು ನೆನ್ ಬರಲ್ರಿ ಮೇಡಮ್. ಯಾಕಪ್ಪ, ನಾವು ಹಳೆ ಹಾಡ ರಾಜ್ಕುಮಾರ್ ಹಾಡ್ತಿರ್ತೇವ್ರಿ.
0: ಸೊ ಕುಸುಮ ಮ್ಯಾಮ್ಗೆ ಒಂದು ಥ್ಯಾಂಕ್ಸ್ ಹೇಳಿ ಗೀತೆ ಕೊಟ್ಟಿದ್ದಕ್ಕೆ.
1: ಥ್ಯಾಂಕ್ ಯು ರೀ ಅವ್ರಿಗೆ, ಧನ್ಯವಾದ ರೀ. ಯಾಕಪ್ಪ ಅಂದ್ರೆ ಗೀತೆ ಒಳ್ಳೆ ಗೀತೆ ಕೊಟ್ಟದಕ್ಕ್ರಿ.
0: ಓಕೆ, ಈಗ ನೆಕ್ಸ್ಟ್ ನೀವು ಯಾವ ಗೀತೆಯನ್ನ ಹಾಡ್ತೀರಾ ಅಲ್ಲ ಆಯ್ಕೆ ಕೊಡ್ತೀರಾ?
1: ನಾವು ಆಯ್ಕೆ ರೀ ಪ್ರೇಮದ ಕಾಣಿಕೆ ತಿಂದ್ರಿ ಮೇಡಮ್. ಇದು ರೀ ಚಿನ್ನ ಎಂದು
0: ಚಿನ್ನ ಎಂದು ನಗತಿರೋ ಸೂಪರ್. ನೆಕ್ಸ್ಟ್
1: ಸಂಘ ಬಿಡದಿರು ಸರಸದ ಸಮಯದಿ ಸದಾ ವಿರಸ.
0: ಸರ್ ಸಾಂಗ್ ಹಾಡ್ಬೇಡಿ, ಸಾಂಗ್ ಯಾವ್ದಂತ ಹೇಳಿ ಸಾಕು.
1: ಅದೇ ಅದೇ ಹಾಡ್ರಿ ಮೇಡಮ್.
0: ಇನ್ನೊಂದ್ ಗೀತೆ,
1: ಇನ್ನೊಂದು ಗೀತೆ ರೀ. ಇದು ರೀ ಮೇಡಮ್, ನಮ್ ಬಡವರು ಬಂದದು ನಗಬೇಡ ನಗಬೇಡ ಅವನ ನೋಡುತ್ತಾ ನೀನು.
0: ಓಕೆ ಓಕೆ, ನೆಕ್ಸ್ಟ್ ಕಾಲರ್ಗೆ ನೀಡ್ತೀನಿ ಯಾವ ಗೀತೆ ಹಾಡ್ತಾರೆ ಕೇಳುವ. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ. ಓಕೆ, ಎಸ್ ನವಾಜ್ ಸರ್ ಕರೆ ಮಾಡಿದ್ರು. ಸೊ ಎರಡು ಗೀತೆಯನ್ನ ನೀಡಿದ್ದಾರೆ, ಯಾವ ಗೀತೆಯನ್ನು ಹಾಡ್ತಾರೆ ಕೇಳುವ. ಹಲೋ
2: ಹಲೋ, ನಮಸ್ತೆ ಅರ್ಪಿತಾ ಮೇಡಮ್.
0: ನಮಸ್ತೆ, ವೆರಿ ಗುಡ್ ಮಾರ್ನಿಂಗ್.
2: ವೆರಿ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್.
0: ಆಯ್ತಾ ತಿಂಡಿ?
2: ಆಯ್ತಮ್ಮ, ರೊಟ್ಟಿನೂ ಈ ಪಡವಲ್ಕಾಯಿ.
0: ಪಡವಲ್ಕಾಯಿ ಪಲ್ಯನ?
2: ಪಡವಲ್ಕಾಯಿನೂ ಬೇಳೆ ಹಾಕಿ ತೊವೆ ತರ.
0: ಸೂಪರ್ ಸೂಪರ್. ಸೊ ಮೀನಾ ಮ್ಯಾಮ್, ಲಾಸ್ಟ್ ಕಾಲರ್ ನವಾಜ್ ಸರ್ ಕರೆ ಮಾಡಿ ನಿಮ್ಗೆ ಎರಡು ಗೀತೆಗಳ ಆಯ್ಕೆ ಕೊಟ್ಟಿದ್ದಾರೆ. ಒಂದು ಚಿನ್ನ ಎಂದು ನಗುತ್ತೀರು ಆ ಸಾಂಗ್, ಇನ್ನೊಂದು ನಗಬೇಡ ನಗಬೇಡ ಅಂತ ಪಡೋರಲ್ಲಿ ಪಾಂಡವರು ಗೀತೆ.
2: ಯಾವ್ದಾದ್ರು
0: ಒಂದ್ ಹಾಡ್ಬೇಕು.
2: ನಗಬೇಡ ನಗಬೇಡ ನಗಬೇಡ ಅವನ ನೋಡುತ್ತಾ ನೀನು ನಕ್ಕರೆ ಊರೇ ನಗುವುದು ನೀನು ಬಿದ್ದರೆ.
0: ಸೂಪರ್,
2: ಅಷ್ಟೇನಾ ಹಾಡೋದು?
0: ಅಷ್ಟೇ. ಸೊ ಒಂದ ಹಾಡ್ ಆಡ್ಬೇಕಷ್ಟೇ. ಸೊ ನೀವು ಒಳ್ಳೆ ಗೀತೆನೆ ಆಯ್ಕೆ ಮಾಡ್ಕೊಂಡ್ರಿ. ನೆಕ್ಸ್ಟ್ ಹಾಗೆ ಈಗ ಹೇಳಿ ನವಾಜ್ ಸರ್ ನಿಮಗಾಗಿ ಈ ಸಾಂಗ್ ಅಂತ.
2: ನವಾಜ್ ಸರ್ ನಿಮಗಾಗಿ ಈ ಸಾಂಗ್.
0: ಓಕೆ, ಸೊ ನೆಕ್ಸ್ಟ್ ಕಾಲರ್ಗೆ ನೀವು ಯಾವ ಸಾಂಗ್ ಕೊಡ್ತಿದ್ದೀರಾ? ನಿಮ್ಮ ನೆಚ್ಚಿನ ಗೀತೆ ಆಗಿರ್ಬೇಕು.
2: ಶ್ರಾವಣ ಮಾಸ ಬಂದಾಗ.
0: ಓಕೆ, ಬರ್ತಾ ಇದೆ ಶ್ರಾವಣ ಮಾಸ,
2: ಅದಕ್ಕೆ ನೆಕ್ಸ್ಟ್ ಇಲ್ಲಾಂದ್ರೆ ಹೊಸ ಬಾಳಿನ
0: ಹೊಸ. ಸೂಪರ್ ಸೂಪರ್, ಎರಡು ಒಳ್ಳೆ ಗೀತೆಯನ್ನ ನೀಡಿದ್ರಿ. ಧನ್ಯವಾದಗಳು ಮೀನಾ ಮ್ಯಾಮ್ ಕರೆ ಮಾಡಿದಕ್ಕೆ.
2: ಓಕೆ, ಧನ್ಯವಾದಗಳಪ್ಪ ನಿಮಗೂ.
0: ಓಕೆ, ಎಸ್ ಮೀನಾ ಮ್ಯಾಮ್ ಕರೆ ಮಾಡಿದ್ರು. ನೆಕ್ಸ್ಟ್ ಕಾಲರ್, ಹಲೋ.
3: ನಮಸ್ತೆ.
0: ನಮಸ್ತೆ. ಗುಡ್ ಮಾರ್ನಿಂಗ್ ಸರ್, ತಿಂಡಿ ಆಯ್ತಾ?
3: ಗುಡ್ ಮಾರ್ನಿಂಗ್ ಮೇಡಮ್, ತಿಂಡಿ ಆಯ್ತು ಮೇಡಮ್.
0: ಏನ್ ಟಿಫನ್ ಇವತ್ತು?
3: ಒಪ್ಪೇಟ್ ಒಪ್ಪೇಟ್
0: ಒಪ್ಪೇಟ್ ಒಪ್ಪೇಟ್. ನಮ್ದು ರೊಟ್ಟಿ ರೊಟ್ಟಿ
3: ರೊಟ್ಟಿ ಪಲ್ಯ ಎಂತದು?
0: ಟೊಮೆಟೊ ಕಾಯಿ ಚಟ್ನಿ ಚಟ್ನಿ.
3: ಓ ಸೂಪರ್, ಅದು ಮೂರು ರೊಟ್ಟಿ ಹೋಗ ಆರಾಮಾಗಿ.
0: ಇಲ್ಲ, ಸದ್ಯಕ್ಕೆ ಒಂದೇ ತಿನ್ನಕಾಗಿದ್ದು, ಒಂದ್ ತಿನ್ಕೊಂಡ್ ಬಂದೆ.
3: ಹೌದು, ನಾನ್ ನಿಜಲ್ಲ ಮೂರು ಇಲ್ಲ ಮೂರುವರೆ. ಬಾಳ್ಸ್ಬಿಡದೆ.
0: ಸೂಪರ್ ಸೂಪರ್ ಸರ್. ಸೊ ಸತೀಶ್ ಸರ್, ಲಾಸ್ಟ್ ಕಲರ್ ಬೀನಾ ಮ್ಯಾಮ್ ಕರೆ ಮಾಡಿದ್ರು ನಿಮ್ಗೆ. ಶ್ರಾವಣ ಮಾಸ ಬಂದಾಗ ಆಗಿತೆ ಅಥವಾ ಹೊಸ ಬಾಳಿನ ಒಂದು ಗೀತೆ ಅಲ್ಲ ರಾಜ್ಕುಮಾರ್ ಅವ್ರದ್ದು. ಆ ಗೀತೆ ಕೊಟ್ಟಿದ್ರ, ಎರಡರಲ್ಲಿ ಯಾವ ಗೀತೆನ ಹಾಡ್ತೀರಾ?
3: ಇದು ಹಾಡ್ತೀನಿ ಮೇಡಮ್, ಹೊಸ ಬಾಳಿ. ಇದು ರಾಜ್ಕುಮಾರ್ ಅವ್ರದ್ದು.
0: ಹಾಡಿ ಹಾಡಿ.
3: ಅದ ಹಾಡ್ತೀನಿ ಮೇಡಮ್.
0: ಖಂಡಿತ ಹಾಡಿ.
3: ಹೊಸ ಬಾಳಿನ ಹೊಸಿಲಲ್ಲಿ ನಿಂತಿರುವ ಹೊಸ ಜೋಡಿಗೆ ಶುಭವಾಗಲಿ. ಹೊಸ ಆಸೆಯ ಕಡಲಲ್ಲಿ ತೇಲುತ್ತಿಹ ನವ ಜೋಡಿಗೆ ಶುಭವಾಗಲಿ. ಹೊಸ ಬಾಳಿನ ಹೊಸಿಲಲ್ಲಿ ನಿಂತಿರುವ ಹೊಸ ಜೋಡಿಗೆ ಶುಭವಾಗಲಿ. ಶ್ರಾವಣ ಈ ಶ್ರಾವಣ ಮಾಸವು ಬಂದ ದಿನದಲ್ಲಿ. ಅಯ್ಯೋ, ಎದಕ್ಕೋ
0: ಪರವಾಗಿಲ್ಲ ಸರ್, ಪಲ್ಲವಿ ತುಂಬಾ ಚೆನ್ನಾಗಿ ಹಾಡಿದ್ರಿ.
3: ಹೌದಾ ಮೇಡಮ್?
0: ಹೌದು
3: ಮೇಡಮ್. ಬೀನಾ ಮೇಡಮ್ ತುಂಬಾ ಥ್ಯಾಂಕ್ಸ್ ಮೇಡಮ್, ಒಳ್ಳೆ ಹಾಡು ಕೊಟ್ಟರು. ಎರಡು ಒಳ್ಳೆ ಹಾಡೆ, ಅದು ಶ್ರಾವಣ ಮಾಸ ಬಂದಾಗ ಅದು ಸೂಪರ್ ಹಾಡೆ
0: ಅಲ್ವಾ. ಬೀನಾ ಮ್ಯಾಮ್ಗಾಗಿ ಒಳ್ಳೆ ಗೀತೆಯನ್ನ ಕೂಡ ಹಾಡಿದ್ರಿ. ಹಾಗೆ ನಿಮ್ಮ ನೆಚ್ಚಿನ ಗೀತೆ ಹೇಳಿ.
3: ನಮ್ಮ ನೆಚ್ಚಿನ ಗೀತೆ ರಾಜ್ಕುಮಾರ್ ದೇ ಮೇಡಮ್. ಆಕಸ್ಮಿಕದಲ್ಲಿ ಇದು ಬಂತಲ್ಲ ಮೇಡಮ್, ಇದು ಇದು ಮೇಡಮ್
0: ಆಕಸ್ಮಿಕದಲ್ಲಿ ತುಂಬಾ ಸಾಂಗ್ ಇದೆ. ಹುಟ್ಟಿದರೆ ಕನ್ನಡದಲ್ಲಿ ಹುಟ್ಟಬೇಕು ಈ ಸಂಜೆಯ ಬಾಳುವಂತ ಹೂವೇನ.
3: ಮೇಡಮ್ ಬಾಳುವಂತ ಹೂವೆ ಒಂದು, ಇನ್ನೊಂದು ಇನ್ನೊಂದು ವಿಷ್ಣುವರ್ಧನ್ದು ಬಂಧನ ಆಗ್ತಿರೋದು ಮೇಡಮ್. ಒಂದು
0: ಯಾವ ಗೀತೆ?
3: ಬಣ್ಣ ಬಣ್ಣ ಬಣ್ಣ
0: ಬಣ್ಣ ಬಣ್ಣ. ಓಕೆ, ಸೊ ಥ್ಯಾಂಕ್ ಯು ಸತೀಶ್ ಸರ್ ಕರೆ ಮಾಡಿದ್ದಕ್ಕೆ.
3: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್.
0: ಓಕೆ, ಸೊ ಕೇಳುಗರೆ ನೆಕ್ಸ್ಟ್ ಕಾಲ್ ಯಾರು ಮಾಡ್ತಿರೋ ಅವರು ಬಾಳುವಂತ ಹೂವೇ ಬಾಡುವಾಸಿಯೇಕೆ ಈ ಗೀತೆ ಅಥವಾ ಬಣ್ಣ ನನ್ನ ಒಲವಿನ ಬಣ್ಣ ಈ ಎರಡು ಗೀತೆಯಲ್ಲಿ ಒಂದು ಗೀತೆಯನ್ನು ಆಯ್ಕೆ ಮಾಡ್ಕೋಬಹುದು. ಸೊ ಸತೀಶ್ ಸರ್ ಎರಡು ಕೂಡ ಸೂಪರ್ ಹಿಟ್ ಸಾಂಗ್ ಅನ್ನೇ ಕೊಟ್ಟಿದ್ದಾರೆ, ಆದರೆ ನೀವು ಗೀತೆ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಅಂದರೆ ಸ್ವಲ್ಪ ರೆಡಿ ಆಗೋಕ್ಕೆ ಟೈಮ್ ಬೇಕಲ್ವಾ? ಇನ್ನೊಂದು ಬ್ರೇಕ್ ತಗೊಂಡು ಬೇಗ ವಾಪಸ್ ಬನ್ನಿ, ನಾನು ನಿಮಗಾಗಿ ಇಲ್ಲೇ ಕಾಯ್ತಾ ಇರ್ತೀನಿ. ನೀವು ಕೇಳ್ತಾ ಇರೋದು ಮಾಧುರ ಗಾನ ಕಾರ್ಯಕ್ರಮ, ನಾನು ನಿಮ್ಮ ಆರ್ ಜೆ ಅರ್ಪಿತಾ, ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಒಳಗೆ ಮಿಂಚು

0: पीएम फसल बीमा योजना से करीब 2,00,000 करोड़ रूपये क्लेम के रूप में किसानों को मिले हैं।
1: मुंगारु हंगामी ना बेले वीमे गागी ईग नोंदणी माडिकोळ्ळिरि।
2: बैंक सामान्य सेवा केंद्र ग्राम अवन केंद्र ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
5: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
4: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
5: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
4: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
5: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಬಿಪಿಎಲ್ ಹಾಗೂ ಎಪಿಎಲ್ ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ ಟಿಟಿಕೆ, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
6: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689999 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಕ್ಕೂ ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
7: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
7: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
9: ಎಸ್, ವೆಲ್ಕಮ್ ಬ್ಯಾಕ್. ನೀ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಮಧುರ ಗಾನ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ ಜೆ ಅರ್ಪಿತಾ. ಪ್ರೀತಿಯ ಕೇಳುಗರೆ, ಇವತ್ತಿನ ಮಧುರ ಗಾನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನೆಚ್ಚಿನ ಗೀತೆಗಳ ಮಧುರ ಗಾನವನ್ನ ಹಾಡಿಸ್ತಾ ಇದೆ ನಮ್ಮ ಪ್ರೀತಿಯ ಕೇಳುಗರು. ಒಬ್ಬರಿಗಿಂತ ಒಬ್ಬರು ತುಂಬಾ ಒಳ್ಳೆ ಗೀತೆಗಳ ಆಯ್ಕೆ ಕೊಡ್ತಾ ಇದ್ದಾರೆ. ಆಯ್ದ ಗೀತೆಗಳನ್ನ ಅಷ್ಟೇ ಚೆನ್ನಾಗಿ ಹಾಡುವಂತ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಈ ಕಾರ್ಯಕ್ರಮ ಮುಂದುವರೆಸಿನಿ. ನೀವು ಕರೆ ಮಾಡಬೇಕಾದ್ರೆ ನಮ್ಮ ಸಂಖ್ಯೆ 9686069729 ಈ ಸಂಖ್ಯೆ ಕರೆ ಮಾಡಿ ಅಂತ ತಿಳಿಸ್ತಾ ನಮ್ಮ ನೆಕ್ಸ್ಟ್ ಕಾಲರ್ ರೆಡಿ ಇದಾರೆ. ಯಾರು ಕೇಳುವ? ಹಲೋ
10: ಹಲೋ ಮೇಡಮ್.
9: ಹಲೋ, ನಮಸ್ತೆ.
10: ನಮಸ್ತೆ ಮೇಡಮ್, ಗಂಗಾವತಿಯಿಂದ ಮೇಡಮ್ ಸುಧಾ ಮಾತಾಡ್ತಾ ಇದ್ದೀನಿ.
9: ಸುಧಾ ಮೇಡಮ್, ಹೇಗಿದ್ದೀರಾ?
10: ಚೆನ್ನಾಗಿದ್ದೀನಿ ಮೇಡಮ್, ನೀವು ಚೆನ್ನಾಗಿದ್ದೀರಾ?
9: ನಾನು ಸೂಪರ್ ಆಗಿದ್ದೀನಿ. ಆಯ್ತಾ ಮ್ಯಾಮ್ ತಿಂಡಿ?
10: ಆಯ್ತು ನೋಡ್ರಿ, ನಮ್ದು ಇವತ್ತು ಉಪ್ಪಿಟ್ಟೆ.
9: ಉಪ್ಪಿಟ್ಟು ಏನ್ ಇವತ್ತು ಎಲ್ಲ ಕಡೆ ಉಪ್ಪಿಟ್ಟು ಜಾಸ್ತಿ ಇದೆ. ಸುಧಾ ಮ್ಯಾಮ್, ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
10: ಗೊತ್ತಿದೆ ಮೇಡಮ್.
9: ಸೊ ಲಾಸ್ಟ್ ಕಲರ್ ನಮ್ಮ ಸತೀಶ್ ಸರ್ ಕರೆ ಮಾಡಿ ಎರಡು ಅದ್ಭುತವಾದ ಗೀತೆಗಳ ಆಯ್ಕೆ ನೀಡಿದರೆ. ಒಂದು ಬಾಳುವಂತ ಹೂವೆ ಬಾಡುವಾಸೆ ಏಕೆ, ಇನ್ನೊಂದು ಬಣ್ಣ ಬಣ್ಣ ನನ್ನ ಒಲವಿನ ಬಣ್ಣ. ಸೊ ಯಾವ ಗೀತೆಯನ್ನ ಆಯ್ಕೆ ಮಾಡ್ಕೊಳ್ತಿದ್ದೀರಾ?
10: ಬಣ್ಣ ಬಾಳುವಂತ, ಎರಡು ಒಳ್ಳೆ ಗೀತೆಗಳೇ.
9: ನೀವ್ ಯಾವ ಹಾಡ್ತೀರಾ?

0: ದಾರಿಯಲ್ಲಿ ಬಾಳು ಸಾಧ್ಯವೇ, ಅವಳಿದು ನಿಮೇಲೆ ಯಾನ ಯೋಗ್ಯವೇ. ಬಾಳುವಂತ ಹೂವೇ ಬಾಡುವ ಸೇಕೆ, ಆಡುವಂತ ಕೋಮಿಲೆ ಅಳುವ ಸೇಕೆ. ಹಾ ಮೇಡಮ್,
1: ವಾವ್ ಸೂಪರ್ ಮ್ಯಾಮ್, ತುಂಬಾ ಚೆನ್ನಾಗಿ ಹಾಡಿದ್ರಿ. ಸೊ ಹೇಳಿ ಸತೀಶ್ ಸರ್, ನಿಮಗಾಗಿ ಈ ಸಾಂಗ್ ಅಂತ.
2: ಸತೀಶ್ ಸರ್ ಒಳ್ಳೆ ಹಾಡ್ ಕೊಟ್ಟಿದ್ರಿ, ಥ್ಯಾಂಕ್ ಯು ನಿಮ್ಗೋಸ್ಕರ ಈ ಹಾಡು.
1: ಸೊ ಸುಧಾ ಮ್ಯಾಮ್, ನೀವು ನೆಕ್ಸ್ಟ್ ಕಾಲರ್ಗೆ ಯಾವ ಗೀತೆಯನ್ನ ನೀಡ್ತಿದ್ದೀರಾ?
2: ಬಾನಲ್ಲೂ ನೀನೆ ಒಂದು.
1: ಬಾನಲ್ಲೂ ನೀನೆ, ಭುವಿಯಲ್ಲೂ ನೀನೆನಾ?
2: ಹಾ ಮೇಡಮ್, ಒಂದು.
1: ಓಕೆ,
2: ಆಮೇಲೆ ಪ್ರೇಮಲೋಕದಿಂದ ಬಂದೆ.
1: ಸೊ ನೆಕ್ಸ್ಟ್ ಲಕ್ಕಿ ಕಲರ್ ಯಾರಿದ್ದಾರೆ ಗೊತ್ತಿಲ್ಲ, ಅವ್ರಿಗೆ ಈ ಗೀತೆಯನ್ನ ಕೊಡೋಣ. ಥ್ಯಾಂಕ್ ಯು ಸೋ ಮಚ್ ಸುಧಾ ಮ್ಯಾಮ್ ಕರೆ ಮಾಡಿದ್ದಕ್ಕೆ. ಎಸ್, ಸುಧಾ ಮ್ಯಾಮ್ ಕರೆ ಮಾಡಿ ಒಳ್ಳೆ ಗೀತೆಯನ್ನ ಹಾಡಿದ್ರು. ಹಾಗಿದ್ರೆ ನಮ್ಮ ನೆಕ್ಸ್ಟ್ ಕಾಲರ್ ಯಾರು, ಹೇಗೆ ಹಾಡ್ತಾರೆ, ಯಾವ ಗೀತೆ ಆಯ್ಕೆ ಮಾಡ್ಕೊಳ್ತಾರೆ ಕೇಳೋಣ. ಹಲೋ.
3: ಹಲೋ ಮೇಡಮ್, ನಮಸ್ತೆ.
1: ನಮಸ್ತೆ, ಹೇಗಿದ್ದೀರಾ ಮ್ಯಾಮ್?
3: ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ?
1: ನಾನು ಸೂಪರ್ ಆಗಿದ್ದೀನಿ. ಆಯ್ತಾ ಟಿಫನ್?
3: ಅಡಿಗೆ ಮೇಡಮ್, ನಮ್ದು ಅನ್ನ ಸಾರು ಮುದ್ದೆ. ಇವತ್ತು
1: ಸಂಡೆ ಅಂತನಾ? ಓಕೆ ಗುಣ ಮ್ಯಾಮ್, ಲಾಸ್ಟ್ ಕಲರ್ ಸುಧಾ ಮ್ಯಾಮ್ ಕರೆ ಮಾಡಿದ್ರು.
3: ಹೇಳಿ,
1: ಅವರು ಬಾನಲ್ಲೂ ನೀನೆ, ಭುವಿಯಲ್ಲೂ ನೀನೆ, ಅಥವಾ ಪ್ರೇಮಲೋಕದಿಂದ ತಂದ ಪ್ರೇಮದ ಸಂದೇಶ, ಈ ಎರಡು ಗೀತೆ ಕೊಟ್ಟಿದ್ದಾರೆ. ಇದರಲ್ಲಿ ನಿಮ್ಮ ಆಯ್ಕೆ ಯಾವುದು?
3: ಬಾನಲ್ಲೂ ನೀನೆ.
1: ಸೂಪರ್, ಹಾಡಿ ಮ್ಯಾಮ್.
3: ಓಕೆ, ಥ್ಯಾಂಕ್ ಯು. ಬಾನಲ್ಲೂ ನೀನೆ, ಭುವಿಯಲ್ಲೂ ನೀನೆ, ಬಾನಲ್ಲೂ ನೀನೆ.

ಭುವಿಯಲ್ಲೂ ನೀನೇ, ಬಿರುಗಾಳಿ ಬೀಸಿ ಎದುರಾದರೆ

0: ನೀನು ಭಯ ಪಡೆನು ನಾನು, ರವಿಯಲ್ಲೂ ನೀನೇ ಶಶಿಯಲ್ಲೂ ನೀನೇ ಎಲ್ಲೆಲ್ಲೂ ನೀನೇ ನಂದಲ್ಲೂ ನೀನೇ ಬಾನಲ್ಲೂ ನೀನೇ ಧುನಿಯಲ್ಲೂ ನೀನೇ.
1: ಸಾಕಲ್ಲ ಮೇಡಮ್?
2: ಎಸ್ ಮ್ಯಾಮ್. ಈ ಒಂದು ಸಾಂಗ್ ಸುಧಾ ಮ್ಯಾಮ್ಗೆ ಡೆಡಿಕೇಶನ್, ಹೇಳಿ ಅವ್ರ ಹೆಸರು ಹೇಳಿ.
1: ಓ ಮೇಡಮ್, ಸುಧಾ ಮೇಡಮ್ಗೆ ತುಂಬಾ ಥ್ಯಾಂಕ್ಸ್. ಅವ್ರ ಪರಿಚಯ ಇಲ್ಲ, ಬಟ್ ಇಂಡೈರೆಕ್ಟ್ ಆಗಿ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಒಂದು ಒಳ್ಳೆ ಹಾಡನ್ನ, ನನ್ನ ಗಾನವನ್ನ ವ್ಯಕ್ತಪಡಿಸೋದಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರು.
2: ಎಸ್, ಹಾಗಿದ್ರೆ ಗುಣಾ ಮ್ಯಾಮ್, ನೀವು ನೆಕ್ಸ್ಟ್ ಕಾಲರ್ಗೆ ಯಾವ ಗೀತೆಯನ್ನ ಆಯ್ಕೆ ನೀಡ್ತಿದ್ದೀರಾ?
1: ಮೇಡಮ್, ನಾನು ವಾಲ್ಮೀಕಿ ಚಲನಚಿತ್ರದ ಜಲಲ ಜಲಧಾರೆ ಹಾಡಲ್ಲ, ಅಥವಾ ವೀರಕೇಸರಿ ಚಿತ್ರದಿಂದ ಸ್ವಾಭಿಮಾನದನಲ್ಲೇ ಸಾಕು ಸಂಯಮ ಬಲ್ಲೆ, ಈ ಎರಡು ಹಾಡನ್ನ ಕೊಡ್ತಾ ಇದ್ದೀನಿ ಮೇಡಮ್.
2: ಸ್ವಾಭಿಮಾನದ ನಲ್ಲೇ
1: ಸಾಕು ಸಂಯಮ ಬಲ್ಲೆ.
2: ಸಾಕು ಸಂಯಮ ಬಲ್ಲೆ, ಓಕೆ ಮ್ಯಾಮ್. ಜಲಲ ಜಲಧಾರೆ ಅದ್ ಯಾವ ಗೀತೆ? ಯಾವ ಸಿನಿಮಾ?
1: ವಾಲ್ಮೀಕಿ ಚಲನಚಿತ್ರದ್ದು.
2: ವಾಲ್ಮೀಕಿ, ಓಕೆ ಮ್ಯಾಮ್. ನೆಕ್ಸ್ಟ್ ಕಾಲರ್ ಗೆ ಗೀತೆ ಕೊಡೋಣ, ಯಾರು ಯಾವ ಗೀತೆಯನ್ನು ಹಾಡ್ತಾರೆ ಕೇಳೋಣ. ಥ್ಯಾಂಕ್ ಯು ಗುಣಾ ಮ್ಯಾಮ್ ಕರೆ ಮಾಡಿದಕ್ಕೆ.
1: ಓಕೆ
2: ಓಕೆ. ಎಸ್ ಗುಣಾ ಮ್ಯಾಮ್, ಒಳ್ಳೆ ಗೀತೆಯ ಆಯ್ಕೆಯನ್ನ ನೀಡಿದರೆ. ಹಾಗಿದ್ರೆ ನೆಕ್ಸ್ಟ್ ಯಾವ ಕಾಲರ್ ಯಾವ ಗೀತೆಯನ್ನ ಆಯ್ಕೆ ಮಾಡ್ಕೊಂಡು ಹಾಡ್ತಾರೆ ಕೇಳುವ. ಎಸ್ ಹಲೋ.
3: ಹಲೋ,
2: ನಮಸ್ತೆ, ಗುಡ್ ಮಾರ್ನಿಂಗ್.
3: ಗುಡ್ ಮಾರ್ನಿಂಗ್ ಮೇಡಮ್,
2: ಹೇಗಿದ್ದೀರಾ ಮೇಡಮ್?
3: ಮೇಡಮ್
2: ಆಯ್ತಾ ಟಿಫನ್?
3: ಮೇಡಮ್ ಟಿಫನ್ ಆಯ್ತು.
2: ಏನ್ ಟಿಫನ್?
3: ಹೆಸರು ಕಾಳಿನ ದೋಸೆ ಮೇಡಮ್.
2: ಹೆಸರು ಕಾಳಿನ ದೋಸೆ
3: ಮಾಡಿ ಮಾಡಿ. ಯಾಕೋ ನೆನ್ನೆನು ಕಾಲ್ ಸಿಕ್ಲಿಲ್ಲ, ನಾನು ಆಶಾ ಮೇಡಮ್ ನಂಗೆ ಸಿಕ್ತಾಕ್ತಿನೋ ಅನ್ಕೊಂಡಿದ್ದೆ.
2: ಏ ಇಲ್ಲ ಇಲ್ಲ ಮ್ಯಾಮ್, ಆತರ ಎಲ್ಲ ಏನು ಇಲ್ಲ.
3: ಯಾಕೋ ಸಿಕ್ ಟಫ್ ಇರೋದೇ ಬಂದ್ಬಿಡ್ತು. ಇಷ್ಟ ತನಕ ಅದ್ ಸಿಗುತ್ತೆ, ಇದ್ ಸಿಗುತ್ತೆ, ನಂಗೆ ಈಸಿ ಅದ್ ಸಿಗುತ್ತೆ ಅಂತ ನನ್ ಗುಣಗುನು ಗುಡ್ತಾ ಇದ್ದೆ. ಬಣ್ಣ ಬಣ್ಣ ಬಣ್ಣ ಸಿಗ್ಲಿಲ್ಲ.
2: ಇರ್ಲಿ, ಈಗ ಗುಣಾ ಮ್ಯಾಮ್ ಅವರು ಜಲ್ಲಲ ಜಲ್ಲದಾರೆ ಅಥವಾ ಸ್ವಾಭಿಮಾನದ ನಲ್ಲಿ ಈ ಗೀತೆನ್ ಕೊಟ್ಟಿದ್ದಾರೆ, ಯಾವ ಗೀತೆನ ಆಯ್ಕೆ ಮಾಡ್ಕೊಳ್ತೀರಾ?
3: ಸ್ವಾಭಿಮಾನದಲ್ಲೇ ಅದೇ ಒಂದ್
2: ಅದೇ ಹಾಡಿ ನಾನ್ ನಿಮ್ನೊಟ್ಟಿಗೆ ಸಾಥ್ ಕೊಡ್ತೀನಿ, ಓಕೆನಾ? ಹೇಳಿ.
3: ಸ್ವಾಭಿ

0: ಅಷ್ಟೇ ಮೇಡಮ್, ಅದು ಬರತ್ತೆ ನನಗೆ.
1: ಮೂಡಿ ಚಂದಿರ ನಿನಗಾಗಿ ಅಂತ ಇದೆ ಗೊತ್ತಾದು?
0: ಇಲ್ಲ ಮೇಡಮ್.
1: ಪರವಾಗಿಲ್ಲ, ಒಳ್ಳೆ ಪ್ರಯತ್ನ ಪಟ್ರಿ. ಸೊ ನೀವು ಹೇಳಿ ಗುಣಾ ಮ್ಯಾಮ್ ನಿಮಗಾಗಿ ಈ ಸಾಂಗ್ ಡೆಡಿಕೇಶನ್ ಅಂತ.
0: ಗುಣಾ ಮ್ಯಾಮ್ ನಿಮಗಾಗಿ ಈ ಸಾಂಗ್.
1: ಓಕೆ, ಸೊ ಹಾಗಿದ್ರೆ ಈಗ ಕಲ್ಪನಾ ಅವರು ನೆಕ್ಸ್ಟ್ ಕಾಲರ್ಗೆ ಯಾವ ಗೀತೆಯನ್ನ ಕೊಡ್ತಾರೆ?
0: ನಾನು ಇದೆ ಕೊಟ್ಬಿಡ್ತೀನಿ ಬಿಡ್ರಿ ಮೇಡಮ್. ಎರಡು ಕನಸಿಂದ ಫಿಲಂ ಇಂದ ಮೇಡಮ್.
1: ಯಾವ ಗೀತೆ?
0: ಪೂಜಿಸಲೆಂದೆ ಹೂಗಳ ತಂದೆ.
1: ಪೂಜಿಸಲೆಂದೆ. ಓಕೆ, ನೆಕ್ಸ್ಟ್ ಸಾಂಗ್
0: ಆನಂದ್ ಫಿಲಂ ಇಂದ ಮೇಡಮ್, ನೀಲ ಮೇಘ.
1: ನೀಲ ಮೇಘ ಶ್ಯಾಮ. ಸೂಪರ್, ಥ್ಯಾಂಕ್ ಯು ಕಲ್ಪನಾ ಮ್ಯಾಮ್, ಎರಡು ಒಳ್ಳೆ ಗೀತೆಯನ್ನ ನೀಡಿದಕ್ಕಾಗಿ. ಎಸ್, ಸೊ ನೆಕ್ಸ್ಟ್ ಕಾಲರ್ ರೆಡಿ ಇದಾರೆ. ಕಲ್ಪನಾ ಮ್ಯಾಮ್ ನೀಡಿರುವಂತಹ ಆಯ್ಕೆಯಲ್ಲಿ ಯಾವ ಗೀತೆಯನ್ನ ಆಯ್ಕೆ ಮಾಡ್ಕೊಂಡು ಹಾಡ್ತಾರೆ ಕೇಳುವ? ಹಲೋ, ನಮಸ್ತೆ. ವೆರಿ ಗುಡ್ ಮಾರ್ನಿಂಗ್. ಎರಡೆರಡು ಧ್ವನಿ ಕೇಳಿಸಿದ್ಯಲ್ಲ ನನ್ಗೆ. ಈಗ ಮ್ಯಾಮ್ ನಿಮ್ ಹೆಸರು?
2: ನನ್ನ ಹೆಸರು ರೇಖಾ ಅಂತ, ಕೃಷಿನಗರ.
1: ರೇಖಾ ಕೃಷಿನಗರ ಅವರು. ಎಸ್ ಮ್ಯಾಮ್, ತಿಂಡಿ ಆಯ್ತಾ? ಚಿತ್ರಾನ್ನ ಮೆಣಸಿನಕಾಯಿ. ಸೊ ರೇಖಾ ಮ್ಯಾಮ್, ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಗಿದ್ಯಾ?
2: ಗೊತ್ತಾಯ್ತು, ಗೊತ್ತಾಯ್ತು.
1: ಸೊ ಲಾಸ್ಟ್ ಕಲರ್ ಕಲ್ಪನಾ ಮ್ಯಾಮ್ ಕರೆ ಮಾಡಿ ಪೂಜಿಸಲೆಂದೇ ಹೂಗಳ ತಂದೆ ಅಥವಾ ನೀಲ ಮೇಘ ಶ್ಯಾಮ ಈ ಗೀತೆಯ ಆಯ್ಕೆಯನ್ನ ನೀಡಿದರೆ. ನೀವು ಈಗ ಹಾಡ್ತಾ ಇರುವಂತಹ ಗೀತೆ ಯಾವುದು?
2: ಪೂಜಿಸಲೆಂದೇ ಹೂಗಳ ತಂದೆ.
1: ಅದ ಹಾಡ್ತೀರಾ? ಸೂಪರ್, ಹಾಡಿ.
2: ಮತ್ತೆ ನಾನು ಇಬ್ರು ಹಾಡ್ತೀವಿ ಮೇಡಮ್.
1: ಓಕೆ, ಹಾಡಿ ಮ್ಯಾಮ್.
0: ಪೂಜಿಸಲೆಂದೇ

0: ಇಷ್ಟೇನಾ?
1: ಅಷ್ಟೇ,
0: ಪರವಾಗಿಲ್ಲ. ರೇಖಾ ಮ್ಯಾಮ್, ನಿಮ್ಮ ಅತ್ತೆ ಅವರ ಹೆಸರೇನು?
1: ಹಾಡ್ ಬಂದು ನಮಗೆ ಸಿಗ್ಲಿಲ್ಲ ಕಾಲು.
0: ಅವ್ರ ಹೆಸರೇನು?
1: ರತ್ನಮ್ಮ ಅಂತ.

0: ರತ್ನಮ್ಮ ಅವ್ರಿಗೂ ರೇಖಾ ಅವ್ರಿಗೂ ಧನ್ಯವಾದಗಳು. ಹಾಗೆ ರೇಖಾ ಮೇಡಮ್
1: ಹೇಳಿ ಮೇಡಮ್,
0: ಸೊ ಈ ಸಾಂಗ್ ಕಲ್ಪನಾ ಮ್ಯಾಮ್ಗೆ ಡೆಡಿಕೇಶನ್ ಅಂತ ಹೇಳಿ.
1: ಕಲ್ಪನಾ ಮೇಡಮ್ ನಮಗೆ ಒಳ್ಳೆ ಹಾಡನ್ನ ಕೊಟ್ರಿ, ಥ್ಯಾಂಕ್ ಯು, ನಿಮಗೋಸ್ಕರ ಡೆಡಿಕೇಟ್ ಮಾಡಿದೀವಿ.
0: ಸೂಪರ್, ಹಾಗಾದ್ರೆ ನೆಕ್ಸ್ಟ್ ಕಾಲರ್ ಗೆ ಯಾವ ಸಾಂಗ್ ನ ಕೊಡ್ತಿದ್ದೀರಾ?
1: ನೆಕ್ಸ್ಟ್ ಕಾಲರ್ ಗ ಅರಳುವ ಹೂಗಳೇ,
0: ಓಕೆ,
1: ನೂರೊಂದು ನೆನಪು,
0: ಎರಡು ಫೀಲಿಂಗ್ ಸಾಂಗ್ ಏನಾ? ಓಕೆ, ನೋಡೋಣ ಯಾರಿಗೆ ಬರುತ್ತೆ ಈ ಸಾಂಗ್ ಅಂತ. ಥ್ಯಾಂಕ್ ಯು ರೇಖಾ ಮ್ಯಾಮ್ ಕರೆ ಮಾಡಿದಕ್ಕೆ,
1: ಕಾಲ್ ಸಿಕ್ಕಿ ತುಂಬಾ ಖುಷಿ ಆಯ್ತು.
0: ಥ್ಯಾಂಕ್ ಯು, ಒಟ್ಟಿಗೆ ಮಾತಾಡಿ ನಮಗೂ ಖುಷಿ ಆಯ್ತು ಮ್ಯಾಮ್, ಧನ್ಯವಾದಗಳು.
1: ಥ್ಯಾಂಕ್ ಯು.
0: ಓಕೆ, ಸೊ ನೆಕ್ಸ್ಟ್ ಕಾಲರ್ ಯಾರು ರೆಡಿ ಇದಾರೆ ಕೇಳುವ. ಹಲೋ,
2: ಹಲೋ,
0: ನಮಸ್ತೆ.
2: ನಮಸ್ತೆ ಮೇಡಮ್, ರೇಡಿಯೋ ಆಫ್ ಮಾಡ್ತೀನಿ.
0: ಹಲೋ, ಎಲ್ಲಿ ಮಾತಾಡ್ತಿದ್ದೀರಾ? ತಿಂಡಿ ಆಯ್ತಾ?
2: ಆಯ್ತು ಮೇಡಮ್, ನೀರ್ ದೋಸೆ ಮೇಡಮ್. ಇವತ್ತು
0: ನೀರ್ ದೋಸೆ?
2: ಹೌದು ಮೇಡಮ್.
0: ಓಕೆ,
2: ನೀರ್ ದೋಸೆ ಪಲ್ಯ ಮೇಡಮ್.
0: ನೀರ್ ದೋಸೆ ಪಲ್ಯ, ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ? ಸುರೇಖಾ ಮ್ಯಾಮ್ ನಿಮ್ಗೆ ಎರಡು ಗೀತೆಗಳ ಆಯ್ಕೆಯನ್ನ ನೀಡಿದರೆ, ಒಂದು ಅರಳುವ ಹೂಗಳೇ, ಹಾಗೆ ಇನ್ನೊಂದು ನೂರೊಂದು ನೆನಪು ಎದೆಯಾಳದಿಂದ. ನಿಮ್ಮ ಆಯ್ಕೆ ಯಾವುದು?
2: ಅರಳುವ ಹೂಗಳೇ ಆಲಿಸಿರಿ, ಬಾಳೊಂದು ಹೋರಾಟ ಮರೆಯದಿರಿ, ಬೆಳಕಿನ ಕಿರಣಗಳೇ ಬನ್ನಿಸಿರಿ, ಇರುಳಿಂದೆ ಬೆಳಕುಂಟು ತೋರಿಸಿರಿ, ನಾಳೆ ನಂಬಿಕೆಯೊಂದೇ
0: ನಮ್ಮ ಗೆಲ್ಲುವ
2: ಭರವಸೆಯೊಂದೇ.
0: ಎಸ್, ಸೂಪರ್, ಒಳ್ಳೆ ಪ್ರಯತ್ನ ಪಟ್ರಿ ಅನಂತರಾಜು. ಸರಿ ಹೇಳಿ ರೇಖಾ ಮೇಡಮ್ ಅವರೇ, ನಿಮಗಾಗಿ ಈ ಸಾಂಗ್ ಅಂತ.
2: ರೇಖಾ ಮೇಡಮ್ ಅವರೇ, ನಿಮಗಾಗಿ ಈ ಸಾಂಗ್.
0: ಸೂಪರ್. ಸೊ ಈಗ ಅನಂತರಾಜು ಅವರು ನೆಕ್ಸ್ಟ್ ಕಾಲರ್ ಗೆ ಯಾವ ಗೀತೆ ಆಯ್ಕೆಯನ್ನ ನೀಡ್ತಿದ್ದಾರೆ?
2: ಮೇಡಮ್ ನಾನು ಇದು ಪಿ ಸುಶೀಲ ಆಡಿರೋದು, ನಾ ಮೆಚ್ಚಿದ
0: ಹುಡುಗನಿಗೆ
2: ತಂದಿರು.
0: ಸಾಂಗ್ ಹಾಡಂಗಿಲ್ಲ, ಯಾವ ಸಾಂಗ್ ಅಂತ ಹೇಳ್ಬೇಕಷ್ಟೇ.
2: ಹಾ ಮೇಡಮ್, ನಾ ಮೆಚ್ಚಿದ ಹುಡುಗನಿಗೆ ಮೇಡಮ್.
0: ನೆಕ್ಸ್ಟ್
2: ನೆಕ್ಸ್ಟ್ ಇದು ಯಾ ಇದು ರಾಮಚಾರಿ ಚಿತ್ರದಿಂದ, ಯಾರಿವಳು ಯಾರಿವಳು ಸೂಜಿ ಮಲ್ಲಿಕಾರ್ಜುನ,
0: ಯಾರಿವಳು ಯಾರಿವಳು ಯಾರದು ಯಾರಿವಳು, ಯಾರು ಇಲ್ವಾ?
2: ಇಲ್ಲ ಮೇಡಮ್.
0: ನಿಮಗ್ ಮದ್ವೆ ಆಗಿದ್ಯಾ? ಮತ್ ನಿಮ್ ಹೆಂಡತಿ ಹೆಸರು ಹೇಳ್ಬೋದಲ್ಲ?
2: ಅನಿತಾ ಮೇಡಮ್.
0: ಮತ್ತೆ ಅದ್ರಲ್ಲೂ ನಾಚ್ಕೊಳ್ತೀರಲ್ಲ ಸರ್. ಥ್ಯಾಂಕ್ ಯು ಸರ್ ಕರೆ ಮಾಡಿದಕ್ಕೆ.
2: ಥ್ಯಾಂಕ್ ಯು ಮೇಡಮ್.
0: ಓಕೆ, ಎಸ್, ಅನಂತರಾಜು ಸರ್ ಕರೆ ಮಾಡಿ ಎರಡು ಒಳ್ಳೆಯ ಗೀತೆನ ನೀಡಿದ್ದಾರೆ. ನೆಕ್ಸ್ಟ್ ಕಾಲರ್ ಯಾರು ಕೇಳುವ? ಹಲೋ,
3: ಹಲೋ,
0: ಹಲೋ, ನಮಸ್ತೆ, ಗುಡ್ ಮಾರ್ನಿಂಗ್.
3: ನಮಸ್ತೆ
0: ವೇದಾ ಮ್ಯಾಮ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ಎರಡು ಗೀತೆಗಳ ಆಯ್ಕೆ ಸಿಕ್ಕಿದೆ, ಒಂದು ನಾ ಮೆಚ್ಚಿದ ಹುಡುಗನಿಗೆ, ಇನ್ನೊಂದು ಯಾರಿವಳು ಯಾರಿವಳು ಸೂಚಿ ಮಲೆ ಕಣ್ಣವಳು. ಸೊ ನೀವ್ ಯಾವ ಗೀತೆಯನ್ನ ಹಾಡ್ತೀರಾ?
3: ಯಾರಿವಳು ಯಾರಿವಳು ಸೂಜಿ ಮಲೆ ಕಣ್ಣವಳು, ರಾಮನಲ್ಲಿ ತೋಟದಲ್ಲಿ ಗಮ್ಮನೆಂದು ಕರಳಿದಳು, ಮಾತಿನಲ್ಲಿ ಹೇಳಲಿಕ್ಕೆ ಪದ ಮತ್ತು ನಂಗೆ
0: ಅಂದದ ಸಾಲು,
3: ಹೇಳಲು ಏನದು ಸಾಲದು ಅಂದದ ಸಾಲು.
0: ಹೌದು,
3: ಹಾಡಿನಲ್ಲಿ ಹೇಳಿದರೆ ಅಂದದ ಸಾಲು.
0: ಪರವಾಗಿಲ್ಲ, ಒಳ್ಳೆ ಪ್ರಯತ್ನ ಪಟ್ರಿ. ಈಗ ನೆಕ್ಸ್ಟ್ ಕಾಲರ್ ಗೆ ಯಾವ ಗೀತೆಯನ್ನು ಇಡ್ತಿದ್ರಾ?
3: ನಾನು ಎರಡು ಕೊಡ್ಬೇಕಾ?
0: ಎರಡು ಕೊಡ್ಬೇಕು, ಯಾಕಂದ್ರೆ ಒಂದ್ ಗೊತ್ತಿಲ್ಲ ಅಂದ್ರೆ ಇನ್ನೊಂದಾದ್ರೂ ಹಾಡ್ಬೋದಲ್ವಾ? ಹೌದು,
3: ರವಿ ಕಾಣದೆಲ್ಲ ಕವಿ ಕಾಣು,
0: ಅದ್ ಯಾವ ಗೀತೆ?
3: ಇದೆ ಒಂದೇ ರಕ್ತದಿಂದ.
0: ರವಿ ಕಾಣದೆಲ್ಲ,
3: ರವಿ ಕಾಣದೆಲ್ಲ ಕವಿ ಕಾಣುವ, ನಾ ಹೇಳುದಿಲ್ಲ.
0: ಸರಿ ಸರಿ, ನೆಕ್ಸ್ಟ್ ಗೀತೆ ಯಾವುದು?
3: ಅದು ಒಂದೇ ರಕ್ತದಿಂದ, ಬೇಗ ಪಿಕ್ಚರ್ ಹೆಸರು ಹಾಕ್ತೀನಿ.
0: ಇನ್ನೊಂದು,
3: ಪ್ರಿಯ ಪ್ರಿಯ ಓ ಪ್ರಿಯ ಓ ಪ್ರಿಯ ಪ್ರಿಯ
0: ಓ ಪ್ರಿಯ,
3: ಇದು ಬೇಗ ಪಿಕ್ಚರ್ ಹೆಸರು.
0: ಪರವಾಗಿಲ್ಲ ಪರವಾಗಿಲ್ಲ, ಕೇಳಿದಿ ಕೇಳಿದಿ. ಥ್ಯಾಂಕ್ ಯು ಮ್ಯಾಮ್ ಕರೆ ಮಾಡಿದಕ್ಕೆ. ಸೊ ನೀವು ಅನಂತರಾಜು ಸರ್ಗೆ ಡೆಡಿಕೇಶನ್ ಮಾಡಿದ್ರಾ? ಓಕೆ, ಕರೆ ಕಟ್ ಆಯ್ತು. ಅನಂತರಾಜು ಸರ್ ನಿಮಗೋಸ್ಕರ ವೇದಾ ಮ್ಯಾಮ್ ಸಾಂಗ್ ಕೂಡ ಡೆಡಿಕೇಟ್ ಮಾಡಿದ್ರು. ನೆಕ್ಸ್ಟ್ ಕಾಲರ್ ಯಾರು ಕೇಳುವ? ಹಲೋ,
4: ಹಲೋ, ನಮಸ್ತೆ.
0: ನಮಸ್ತೆ, ಗುಡ್ ಮಾರ್ನಿಂಗ್. ಹೇಗಿದ್ರ ಸರ್?
4: ಬೆಳಗಿಂದ ಫೋನ್ ಮಾಡ್ತಿದ್ದೆ.
0: ಏನ್ ಮಾಡುದು, ಎಲ್ಲರೂ ಕೂಡ ಪ್ರಯತ್ನ ಪಡ್ತಿರ್ತಾರಲ್ವಾ? ಆಯ್ತಾ ಟಿಫನ್? ಎಸ್ ಎಸ್, ಮಲ್ನಾಡಿ ಫೇಮಸ್ ಸರ್ ಅಕ್ಕಿ ರೊಟ್ಟಿ. ನಿಮ್ ಕಡೆ ನೀರ್ ದೋಸೆ ಆದ್ರೆ ನಮ್ ಕಡೆ ಅಕ್ಕಿ ರೊಟ್ಟಿ.
4: ಅಕ್ಕಿ ರೊಟ್ಟಿ ಕಾಯಿ ಚಟ್ನಿ,
0: ಇವತ್ತು ಟೊಮೆಟೊ ಕಾಯಿ ಚಟ್ನಿ.
4: ಸೂಪರ್.
0: ಓಕೆ ವಿಶ್ವನಾಥ್,
4: ಎನರ್ಜಿ ಫುಡ್ ತಿಂದು ಆಗಿದ್ರಿ.
0: ಮತ್ತೆ ನಾವ್ ಎನರ್ಜೆಟಿಕ್ ಆಗಿರ್ಬೇಕಲ್ವಾ ನಿಮ್ಮೊಟ್ಟಿಗೆಲ್ಲ ಮಾತಾಡ್ಲಿಕ್ಕೆ? ಸೊ ಈಗ ಲಾಸ್ಟ್ ಕಾಲರು ವೇದಾ ಶೆಟ್ಟಿ ಅವರು ಕರೆ ಮಾಡಿದ್ರು. ನಿಮ್ಮೂರವ್ರೆ, ರವಿ ಕಾಣದೆಲ್ಲ ಕವಿ ಕಾಣುವ ಅಂತ ಒಂದ್ ಗೀತೆ ಕೊಟ್ಟಿದ್ದಾರೆ, ಅಥವಾ ಪ್ರಿಯಾ ಪ್ರಿಯಾ ಓ ಪ್ರಿಯಾ ಕೊಟ್ಟಿದ್ದಾರೆ, ಯಾವ ಗೀತೆ ಹಾಡ್ತೀರಾ?
4: ಯಾವ್ದು ಕೊಟ್ಟಿದ್ದಾರೆ?
0: ರವಿ

0: ಜನಿಸಿದೆ.
1: ಇನ್ನೊಂದು ಯಾವುದು?
0: ಇನ್ನೊಂದು ರವಿ ಕಾಣದಿಲ್ಲ ಕವಿ ಕಾಣುವ ಅಂತ. ನಾನಂತೂ ಗೀತೆ ಕೇಳಿಲ್ಲ, ಒಂದೇ ರಕ್ತದ ಗೀತೆ ಅಂತೆ. ಹೌದು, ಪ್ರಿಯಾ ಪ್ರಿಯಾ ಓ ಪ್ರಿಯಾ ಸಾಂಗ್ ಡೆಡಿಕೇಟ್ ಮಾಡಿದ್ರಿ. ಸೊ ಹೇಳಿ ವೇದ ಶೆಟ್ಟಿ ಅವರೇ, ನಿಮಗಾಗಿ ನಿಮ್ಮ ನೆಚ್ಚಿನ ಗೀತೆಯನ್ನು ಹಾಡಿದ್ದು ಅಂತ.
1: ಖುಷಿಯಾಗಿ ಬರೋಣ.
0: ಹಾ, ಸೊ ಈಗ ನೀವು ನಿಮ್ಮ ನೆಚ್ಚಿನ ಗೀತೆಯನ್ನ ನೀಡಿ ಬೇಗ.
1: ನೀ ಬಂದರೆ
0: ನೀ ಬಂದರೆ ಮೆಲ್ಲಗೆ. ನೆಕ್ಸ್ಟ್
1: ಅದು
0: ಆಮೇಲೆ
1: ಇನ್ನೊಂದು ಚೆಲುವೇ ನಿನ್ನ ಕೊಡಲು ಮಾತುಗಳು ಬರೆದವಳು.
0: ಓಕೆ ಓಕೆ, ಸೊ ಎರಡು ಕೂಡ ಗೀತೆಯನ್ನ ನೀಡಿದೆ, ಒಳ್ಳೆ ಗೀತೆನ. ಹ್ಮ್, ಥ್ಯಾಂಕ್ ಯು ಸರ್ ಕರೆ ಮಾಡಿದಕ್ಕೆ.
1: ಓಕೆ,
0: ಎಸ್. ಸೊ ನಮ್ಮ ವಿಶ್ವನಾಥ್ ಸರ್ ಕರೆ ಮಾಡಿದ್ರು, ಅವರು ಎರಡು ಗೀತೆಯನ್ನ ಕೊಟ್ಟಿದ್ದಾರೆ. ಆದರೆ ನೆಕ್ಸ್ಟ್ ಕಾಲರ್ ರಿಸೀವ್ ಮಾಡೋಣ ಅಂದರೆ ಸಮಯದ ಅಭಾವ, ಸಮಯ ಕೂಡ ಮುಗೀತು. ಸೊ ಈ ಒಂದು ಗೀತೆಯನ್ನು ಹಾಡೋಕ್ಕೆ ನೆಕ್ಸ್ಟ್ ಕಾಲರ್ ಇಲ್ಲ, ಅದಕ್ಕಾಗಿ ಈ ಗೀತೆಯನ್ನು ನಾನೇ ಹಾಡಬೇಕಾಗಿದೆ. ಅದು ನಮ್ಮ ವಿಶ್ವನಾಥ್ ಸರ್ಗಾಗಿ ಒಂದು ಒಳ್ಳೆ ಪ್ರಯತ್ನ ಪಡುವ. ಸೊ ಎಲ್ಲರ ನೆಚ್ಚಿನ ಗೀತೆ ಕೂಡ ತುಂಬ ಚೆನ್ನಾಗಿತ್ತು, ಒಬ್ರಿಗಿಂತ ಒಬ್ಬರು ತುಂಬ ಒಳ್ಳೆ ಗೀತೆಯನ್ನು ಆಯ್ಕೆ ಮಾಡಿಕೊಂಡ್ರು. ಓಕೆ ಸರ್, ನನ್ನದೊಂದು ಚಿಕ್ಕ ಪ್ರಯತ್ನ. ನೀ ಬಂದರೆ ಮೆಲ್ಲನೆ

0: ನಿನ್ನ ಸೇರಿತು, ನೀ ಬಂದರೆ ಮೆಲ್ಲನೆ ಎದೆ ಚಿಮ್ಮಿತು ಜಲ್ಲನೆ, ನನ್ನ ಮನದಾಗಿ ಆಸೆ ಕಾರಂಜಿಯಾಗಿ ಹೊಮ್ಮಿ ಬಂದಿತು, ಈ ನನ್ನ ಜೀವ ನಿನ್ನ ಸೇರಿತು.
1: ಓಕೆ ವಿಶ್ವನಾಥ್ ಸರ್, ನಿಮ್ಮ ನೆಚ್ಚಿನ ಗೀತೆಯನ್ನು ಆಯ್ಕೆ ಮಾಡಿಕೊಂಡಿದ್ರಿ. ಸೊ ನಾನು ನಿಮ್ಮ ಗೀತೆಯನ್ನು ಹಾಡಿದೆ, ಖುಷಿ ಆಯಿತು ಅಂತ ಅನ್ಕೊಳ್ತೀನಿ ನಿಮಗೆ. ಸೊ ನಮ್ಮ ಪ್ರೀತಿಯ ಕೇಳುಗರ, ಇವತ್ತು ನನಗೆ ತುಂಬಾ ಖುಷಿ ಆಯಿತು, ಯಾಕಂದರೆ ನಮ್ಮ ನೆಚ್ಚಿನ ಕೇಳುಗರು ಒಬ್ರಿಗಿಂತ ಒಬ್ರು ಒಂದು ಒಳ್ಳೊಳ್ಳೆ ಗೀತೆಯ ಆಯ್ಕೆಯನ್ನು ನೀಡಿದ್ರು, ಹಾಗೆ ಹಾಡೋಕೆ ಕೂಡ ಪ್ರಯತ್ನ ಪಟ್ಟರು. ನನಗಂತೂ ಇವತ್ತಿನ ಮಧುರ ಗಾನ ಸೂಪರ್ ಆಗಿ ಇಷ್ಟ ಆಯಿತು ರೀ. ನಿಮ್ಮೆಲ್ಲರ ಜೊತೆ ಮಾತಾಡಿದ್ದು, ನಿಮ್ಮ ಹಾಡುಗಳನ್ನ ಕೇಳಿದ್ದು ಎಲ್ಲವೂ ಖುಷಿ ಆಯಿತು. ಹಾಗಿದ್ರೆ ನಿಮಗೆ ಈ ಒಂದು ಕಾರ್ಯಕ್ರಮ ಹೇಗನ್ನಿಸ್ತು? ಈ ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಈ ಒಂದು ಗೀತೆ ಈ ಒಂದು ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ ನಾನು ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ. ನಿಮ್ಮ ಅನಿಸಿಕೆಗಳನ್ನ ಕಳಿಸೋದನ್ನ ಮರಿಬೇಡಿ, ಸರಿನಾ? ಸೊ ಇವತ್ತು ಸಂಡೇ, ಹೆಚ್ಚು ಫ್ಯಾಮಿಲಿ ಜೊತೆ ಸಮಯ ಕಳೀರಿ ಅಂತ ತಿಳಿಸ್ತಾ, ಎಲ್ಲರೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ, ಹಾಗೇನೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ರಾತ್ರಿ ಒಂದ್ 10 ಗಂಟೆ ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆನೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಜನ ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
3: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
4: ಕಾವ್ಯ, ಏನಾಯ್ತು, ಯಾಕೆ ಇಷ್ಟು ದುಃಖದಲ್ಲಿದೆಯಾ?
5: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
4: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
6: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಕ್ಕೂ ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಕ್ಕೂ ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಕ್ಕೂ ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
4: 4,000 ಕ್ಕೂ ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಕ್ಕೂ ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
6: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
5: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
7: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
8: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
9: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
8: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಹಲೋ ಗೆಳೆಯರೇ.
1: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅವನು ಬಾಯಿಗೋಸಿ ನೀರು ಬಿಡ್ರಲ್ಲ ನೀಗಿರ್ಕಾಂಬಿಟ್ಟನು.
1: ಹಾಡ್ನಾಗ ಹೊಸ ದಮ್ ಇರ್ಲಿ, ರಿದಮ್ ಇರ್ಲಿ.
2: ಶಿಷ್ಯ ಎರಡೇಟ್ ಹಾಕಲೇ.

0: കോടികളെ രാധിക.
1: ಅರೆ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
2: ಅದ ವಚನ ವಿಹಾರಕ್ಕೆ ಹೋಗ್ಬೇಕು. ಅದಕ್ಕೆ
3: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
2: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
4: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
2: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡು ಬಂದಿದ್ದಕ್ಕೆ.
2: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನೂ 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು. ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಯಾವ್ದು ಮೆಸೇಜ್ ಬಂತು?
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
2: ನಿಮ್ಮ ಮನೆ ಮನದ ಕೈ ರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
3: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡಿಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ಯಾಕೆ ಈ ಸ್ವೀಟ್ ಬಿಸ್ನೆಸ್ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
1: ಓಕೆ
4: ಡ್ಯೂಡ್, ನಾನು ಯಾಕೆ ಯಾವುದಾದ್ರೂ ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗೆ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ? ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ, ಸೋಮವಾರದಿಂದ ಶನಿವಾರ

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಹಲೋ ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಬಂದು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗೆ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡು ಹೋಗ್ತೀನಿ ಆಯ್ತಾ?
0: ಓ, ನಿನ್ಗೆ ಇನ್ನು ವಿಷಯನೇ ಗೊತ್ತಿಲ್ಲ ಹಂಗಾರೆ.
1: ಏನು ಏನು ವಿಷಯ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು, ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
3: ಸಮಾಚಾರ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಹೆಂಗಮ್ಮ ಮಲ್ಗೆ ಮಾರು,
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತ ನಿಂತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
2: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
3: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
0: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
1: ಹೌದು, ನಾನು ಕ್ಯಾನ್ಸರ್ ನ ಸೋಲಿಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
5: ಹೌದಾ, ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
1: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ ಸಿಬ್ಬಂದಿಗಳ ನಗುಮೊಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
0: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು.
6: ಬ್ರೋ, ಅವನಿಗಿನ್ನೂ 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
7: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
9: ನಮಸ್ತೆ, ಗುಡ್ ಆಫ್ಟರ್ನೂನ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ತಾಯಿ ಹಾಲು ಜಗತ್ತಿನಲ್ಲಿ ಬೆಲೆ ಕಟ್ಟಲಾಗದ ಆಹಾರ. ತಾಯಂದಿರು ಯಾವುದೇ ಪೂರ್ವಗ್ರಹಕ್ಕೆ ಒಳಗಾಗದೆ ತಮ್ಮ ಜವಾಬ್ದಾರಿ ಮೆರೆಯಬೇಕು ಎಂದು ಸಾರ್ವಜನಿಕ ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿ ದಯಾನಂದ್ ಹೇಳಿದರು. ಸೊರಬ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆಯೋಜಿಸಿದ್ದ ವಿಶ್ವ ಸ್ತನ್ಯಪಾನ ದಿನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಶಿಶುಗಳು ತಮ್ಮ ಜೀವನದ ಆರಂಭದಲ್ಲಿ ಅತ್ಯುತ್ತಮ ಪೋಷಣೆ ಪಡೆಯುವುದನ್ನು ಖಚಿತಪಡಿಸಿಕೊಳ್ಳಲು ಸ್ತನ್ಯಪಾನವು ಸಾಮಾನ್ಯ ಮತ್ತು ನೈಸರ್ಗಿಕ ಮಾರ್ಗ. ಇದು ಆರೋಗ್ಯಕರ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಎಲ್ಲ ತಾಯಂದಿರು ಮಗುವಿನ ಲಾಲನೆ ಪಾಲನೆಯಲ್ಲಿ ಹಾಲುಣಿಸುವುದನ್ನು ಮೊದಲ ಆದ್ಯತೆಯಾಗಿ ಪರಿಗಣಿಸಬೇಕು ಎಂದು ಸಲಹೆ ನೀಡಿದರು. ಆರೋಗ್ಯ ರಕ್ಷಾ ಸಮಿತಿ ಸದಸ್ಯ ರವಿ ಕಲ್ಲಂಬಿ ಮಾತನಾಡಿ, ಅರಿವಿನ ಕೊರತೆಯಿಂದ ಮಗುವಿಗೆ ತಾಯಿ ಹಾಲು ಉಣಿಸುವಲ್ಲಿ ಬಹಳಷ್ಟು ಮಹಿಳೆಯರು ಜಾಗೃತಿ ವಹಿಸುತ್ತಿಲ್ಲ. ಆರೋಗ್ಯವಂತ ಮಗುವಿಗೆ ತಾಯಿಯ ಎದೆಹಾಲು ಶ್ರೇಷ್ಠ ಎಂಬುದರ ಬಗ್ಗೆ ಅರಿವು ಮೂಡಿಸುವಲ್ಲಿ ಇಂತಹ ಕಾರ್ಯಕ್ರಮಗಳು ಪೂರಕ ಎಂದರು. ಮಕ್ಕಳ ತಜ್ಞ ಡಾಕ್ಟರ್ ಮಹಲಿಂಗ ಕೊಳ್ಳೆ, ಮೂಳೆ ತಜ್ಞ ಡಾಕ್ಟರ್ ಪ್ರಭು ಸಾವುಕಾರ್, ಡಾಕ್ಟರ್ ಪ್ರತಿಮಾ, ಡಾಕ್ಟರ್ ದವಳ್, ಡಾಕ್ಟರ್ ಚಂದನ್ ಮತ್ತಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಮುಂದಿನ ವಿವರ. ಶಾಶ್ವತ ನೀರಾವರಿ ಯೋಜನೆ ಅನುಷ್ಠಾನ ಪರಿಣಾಮ ತಾಲೂಕಿನ ಕೆರೆಕಟ್ಟೆಗಳು ತುಂಬುತ್ತಿವೆ ಎಂದು ಶಾಸಕ ಬಿವೈ ವಿಜಯೇಂದ್ರ ಹೇಳಿದರು. ಶಿಕಾರಿಪುರ ತಾಲೂಕಿನ ಅಂಬ್ಲಿಗೋಳ ಜಲಾಶಯಕ್ಕೆ ಬಾಗಿನ ಅರ್ಪಿಸಿ ಮಾತನಾಡಿ, ರೈತರಿಗೆ ಅನುಕೂಲ ಒದಗಿಸಲು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ನೀರಾವರಿ ಯೋಜನೆಗೆ ಹೆಚ್ಚಿನ ಪ್ರಾಮುಖ್ಯ ನೀಡಿದ್ದರು. ಈ ವರ್ಷ ಆರಂಭದಲ್ಲಿ ಸರಿಯಾಗಿ ಮಳೆ ಆಗಿರಲಿಲ್ಲ. ಈಗ ಹೆಚ್ಚಿನ ಮಳೆ ಬಂದಿರುವುದು ಸಂತಸ ತಂದಿದೆ. ಕೃಷಿ ಚಟುವಟಿಕೆಗಳಿಗೆ ಅನುಕೂಲವಾಗಲಿದೆ ಎಂದು ತಿಳಿಸಿದರು. ಲೋಕಸಭಾ ಸದಸ್ಯ ಬಿವೈ ರಾಘವೇಂದ್ರ ಮಾತನಾಡಿ, ರಾಜ್ಯ ಸರ್ಕಾರ ಅಭಿವೃದ್ಧಿ ಕಾರ್ಯಗಳಿಗೆ ಹೆಚ್ಚಿನ ಅನುದಾನ ನೀಡುತ್ತಿಲ್ಲ. ಕ್ಷೇತ್ರದಲ್ಲಿ ಆಗಬೇಕಿರುವ ಕಾಮಗಾರಿಗಳಿಗೆ ಸರ್ಕಾರ ಅನುದಾನ ನೀಡಬೇಕು ಎಂದರು. ಮುಂದಿನ ವಿವರ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನನ್ನ ಸಹೋದರ ಸಮಾನರು. ಅವರಿಗೆ ನಮ್ಮ ತಂದೆ ಮಾಜಿ ಸಿಎಂ ಎಸ್ ಬಂಗಾರಪ್ಪ ಅವರ ಮೇಲೆ ಅಪಾರ ಗೌರವ ಇರುವ ಕಾರಣ ಸಂಪುಟದಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಎಂದು ಸಚಿವ ಮಧು ಬಂಗಾರಪ್ಪ ಹೇಳಿದರು. ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಂಗಾರಪ್ಪ ಅವರ ಕಾಲದಿಂದಲೂ ನಮ್ಮ ಹಾಗೂ ಡಿಕೆ ಶಿವಕುಮಾರ್ ಕುಟುಂಬದ ನಡುವೆ ಆತ್ಮೀಯ ಬಾಂಧವ್ಯವಿದ್ದು ಹೈಕಮಾಂಡ್ ನನ್ನ ಮೇಲೆ ವಿಶ್ವಾಸವಿಟ್ಟು ಸಂಪುಟದಲ್ಲಿ ಸಚಿವ ಸ್ಥಾನ ನೀಡಿದೆ ಎಂದರು. ಈ ಹಿಂದೆ ಸಚಿವನಾಗಿದ್ದಾಗ ಯಾವುದೇ ನಿರೀಕ್ಷೆ ಇಲ್ಲದೆ ಶಿಕ್ಷಣ ಖಾತೆ ನೀಡಿದ್ದರು. ಈ ಬಾರಿಯೂ ಯಾವುದೇ ನಿರೀಕ್ಷೆಗಳಿಲ್ಲ. ಶಿಕ್ಷಣ ಖಾತೆ ಸಹಿತ ಯಾವುದೇ ಜವಾಬ್ದಾರಿ ಕೊಟ್ಟರೂ ನಿಭಾಯಿಸುತ್ತೇನೆ. ನಾನು ಮೊದಲ ಬಾರಿ ಸಚಿವನಾಗಿದ್ದಾಗ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿ ವಿಚಾರವಾಗಿ ಎಲ್ಲ ರೀತಿಯ ಸಹಕಾರವನ್ನು ಕಾರ್ಯಕರ್ತರು ನೀಡಿದ್ದರು. ಈ ಬಾರಿಯೂ ಅಂತಹದೇ ಸಹಕಾರವನ್ನು ಅವರಿಂದ ಬಯಸುತ್ತೇನೆ ಎಂದು ಹೇಳಿದರು. ಮುಂದಿನ ವಿವರ. ತೀರ್ಥಹಳ್ಳಿ ಪಟ್ಟಣದಲ್ಲಿ ಆಗಸ್ಟ್ 2ರಂದು ಸಂಭವಿಸಿದ ಗುಡ್ಡ ಕುಸಿತದಲ್ಲಿ ನೆಲೆ ಕಳೆದುಕೊಂಡು ನಿರಾಶ್ರಿತರಾಗಿದ್ದ ಕುಟುಂಬಕ್ಕೆ ಸಾಮಾಜಿಕ ಕಾರ್ಯಕರ್ತ ಕುರುವಳ್ಳಿ ನಾಗರಾಜ್ ಕೆಲಕಾಲ ತಂಗಲು ತನ್ನ ಮನೆಯನ್ನೇ ಬಿಟ್ಟುಕೊಡುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ. ಗುಡ್ಡ ಕುಸಿದ ದುರ್ಘಟನೆಯಲ್ಲಿ ಮೂವರು ಕಾರ್ಮಿಕರು ಮೃತರಾಗಿದ್ದು ರಮೇಶ್ ಎಂಬುವರ ಮನೆ ಮೇಲೆ ರಕ್ಷಣಾ ಗೋಡೆ ಉರುಳಿದೆ. ಪರಿಣಾಮ ಮನೆ ಸಂಪೂರ್ಣ ಕುಸಿದು ಮಲಗಿದ್ದ ರಮೇಶ್ ಪೆಟ್ಟು ಬಿದ್ದಿತು. ರಮೇಶ್ ಕುಟುಂಬದ ಸಂಕಷ್ಟಕ್ಕೆ ನೆರವಾಗಿರುವ ಕುರುವಳ್ಳಿ ನಾಗರಾಜ್ ಸ್ನೇಹಿತರ ನೆರವಿನೊಂದಿಗೆ ಅಗತ್ಯ ಗೃಹೋಪಯೋಗಿ ವಸ್ತುಗಳನ್ನು ನೀಡಿ ಮಾನವೀಯತೆ ಮೆರೆದರು. ಮುಂದಿನ ವಿವರ. ರಿಪ್ಪನ್ಪೇಟೆ ಸಮೀಪದ ಕೆಂಚನಾಲದಲ್ಲಿ ಶ್ರೀ ಮಾರಿಕಾಂಬಾದೇವಿಯ ಮಳೆಗಾಲದ ಜಾತ್ರಾ ಮಹೋತ್ಸವ ಆಗಸ್ಟ್ 11ರಂದು ನಡೆಯಲಿದೆ. ವರ್ಷದಲ್ಲಿ ಎರಡು ಬಾರಿ ಜಾತ್ರೆ ನಡೆಯುವುದು ಇಲ್ಲಿನ ವಿಶೇಷ. ಮಂಗಳವಾರ ಬೆಳಗ್ಗೆ 6ಕ್ಕೆ ದೇವಿ ಸನ್ನಿಧಿಯಲ್ಲಿ ವಿಶೇಷ ಅಲಂಕಾರ ಪೂಜೆ, ಮಂಗಳಾರತಿ ಹಾಗೂ ವಿವಿಧ ಧಾರ್ಮಿಕ ವಿಧಿವಿಧಾನ ನಡೆಯಲಿದೆ ಎಂದರು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
10: ಎಲ್ಲರಿಗೂ ನಮಸ್ಕಾರ. ಸಿರಿ ಕ್ರಿಯೇಷನ್ಸ್ಗೆ ಆತ್ಮೀಯ ಸ್ವಾಗತ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಮಾಚಿನಹಳ್ಳಿಯ ಪಂಚಮ್ಮ ದೇವಾಲಯ ಟ್ರಸ್ಟ್ನ 10ನೇ ವಾರ್ಷಿಕೋತ್ಸವ ಅಂಗವಾಗಿ ಆಗಸ್ಟ್ 9-11 ವಿವಿಧ ಧಾರ್ಮಿಕ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಆಗಸ್ಟ್ 10ರ ಬೆಳಗ್ಗೆ 8ರಿಂದ ಫಲ ಸಮರ್ಪಣೆ, ಮಹಾಗಣಪತಿ ಪೂಜೆ, ಅಂಕುರಾರ್ಪಣೆ, ಕೌತುಕ ಬಂಧನ, ಧ್ವಜಾರೋಹಣ, ಗೃಹಯಜ್ಞ, ಪೂರ್ಣಾಹುತಿ ನಡೆಯಲಿದೆ. ಸಂಜೆ 5ಕ್ಕೆ ಪಚ್ಚಯಮ್ಮ ಉತ್ಸವ ಬಿಂಬಕ್ಕೆ ಅಭಿಷೇಕ, ನವಕಲಶ ಸ್ಥಾಪನೆ, ಮಂಡಲಾರಾಧನೆ, ಮಹಾಮಂಗಳಾರತಿ ಜರುಗಲಿದೆ. 11ರ ಬೆಳಗ್ಗೆ 8ರಿಂದ ಮಹಾಗಣಪತಿ ಹವನ, ಕಾರ್ತಿಕೇಯ ಹವನ, ನಾಗಮ್ಮದೇವಿ ಹವನ, ಪಚ್ಚಯಮ್ಮ ದೇವಿಗೆ ಮೂಲಮಂತ್ರ ಹವನ, ನವಕಲಶಾಭಿಷೇಕ, ಮೃಗಯಾತ್ರೆ, ಡೋಲೋತ್ಸವ ನಡೆಯಲಿದೆ ಎಂದು ಮಾಹಿತಿ ನೀಡಿದ್ದಾರೆ. ಮುಂದಿನ ವಿವರ. ಅಧಿಕಾರಿಗಳು ರೈತರ ಬಗ್ಗೆ ಕಾಳಜಿ ವಹಿಸಿ ತಕ್ಷಣ ಮಳೆ ಮಾಪನಗಳನ್ನು ಸರಿಪಡಿಸಬೇಕು ಎಂದು ಸಚಿವ ಮಧು ಬಂಗಾರಪ್ಪ ಸೂಚಿಸಿದರು. ಶಿಕಾರಿಪುರ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಪ್ರಕೃತಿ ವಿಕೋಪದ ಬಗ್ಗೆ ನಡೆದ ಅಧಿಕಾರಿಗಳ ಸಭೆಯಲ್ಲಿ ಅವರು ಮಾತನಾಡಿ, ಕಳೆದ ವರ್ಷ ಮಳೆ ಮಾಪಕಗಳು ಸರಿ ಇರದ ಕಾರಣ ಅಕ್ಕಪಕ್ಕದ ಮಳೆ ಮಾಪನ ಕೇಂದ್ರಗಳ ವರದಿ ಆಧರಿಸಿ ಮಳೆ ಪರಿಸ್ಥಿತಿ ನಿರ್ಣಯ ಮಾಡಲಾಗಿತ್ತು. ಇದು ಸರಿಯಾದ ಕ್ರಮವಲ್ಲ. ಇದರಿಂದ ಇನ್ಶೂರೆನ್ಸ್ ಕಂಪನಿಗಳಿಗೆ ವರದಾನವಾಗಿ ರೈತರಿಗೆ ಅನ್ಯಾಯವಾಗುತ್ತದೆ ಎಂದರು. ಶಾಸಕ ಬಿವ ವಿಜಯೇಂದ್ರ ಮಾತನಾಡಿ, ಪ್ರಕೃತಿ ವೈಪರೀತ್ಯದಿಂದ ರೈತರಿಗೆ ತೊಂದರೆಯಾಗಿದೆ. ಅಧಿಕಾರಿಗಳು ರೈತರಿಗೆ ಅನಾನುಕೂಲವಾಗುವ ಹಾಗೆ ಸಹೃದಯತೆಯಿಂದ ಸ್ಪಂದಿಸಬೇಕು ಎಂದರು. ಮುಂದಿನ ವಿವರ. ರಿಪ್ಪನ್ಪೇಟೆಯ ಬೆಳ್ಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಲ್ಲುಹಳ್ಳ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಿದ್ಯಾರ್ಥಿಗಳು ಸ್ಥಳೀಯ ರೈತರೊಬ್ಬರ ಕೆಸರುಗದ್ದೆಗಿಳಿದು ಭತ್ತದ ಸಸಿ ನಾಟಿ ಕಾರ್ಯದಲ್ಲಿ ಪಾಲ್ಗೊಂಡರು. ಶಿಕ್ಷಕರ ಮಾರ್ಗದರ್ಶನದಲ್ಲಿ ಶಿಕ್ಷಣ ಇಲಾಖೆ ಯೋಜನೆಯಂತೆ ವಿದ್ಯಾರ್ಥಿಗಳಿಗೆ ನೈಜ ಅನುಭವ ಮೂಲಕ ಕಲಿಕೆ. ಪ್ರಾತ್ಯಕ್ಷಿಕೆಯಲ್ಲಿ ಪಾಲ್ಗೊಂಡ ಮಕ್ಕಳು ರೈತರ ಜೊತೆಗೂಡಿ ಮಲೆನಾಡು ಭಾಗದ ಪ್ರಮುಖ ಆಹಾರ ಬೆಳೆ ಭತ್ತ ಕೃಷಿಯ ಬಗ್ಗೆ ಪ್ರಾಯೋಗಿಕ ಮಾಹಿತಿ ತಿಳಿದುಕೊಂಡರು. ಬೀಜ ಮೊಳಕೆಯಿಂದ ಸಸಿ ಮಡಿ ನಿರ್ಮಾಣ, ನೆಲಹಸನು, ಗೊಬ್ಬರ ನೀರು ನಿರ್ವಹಣೆ, ಔಷಧೋಪಚಾರಗಳ ಬಳಕೆ, ಆರೈಕೆ, ಬೆಳೆ ಕಟಾವು, ಧಾನ್ಯ ಸಂಸ್ಕರಣೆ, ಮೇವು ಮತ್ತು ಆಹಾರವಾಗಿ ಬಳಕೆಯ 5-6 ತಿಂಗಳ ರೈತರ ಸಮಯ ಪಾಲನೆ, ಪರಿಶ್ರಮ, ತಾಳ್ಮೆ, ಲಾಭ ನಷ್ಟಗಳ ನಿರೀಕ್ಷೆ, ಸವಾಲುಗಳು ಮುಂತಾದ ವಿಷಯಗಳನ್ನು ಮಕ್ಕಳು ರೈತರಿಂದ ಸಮಗ್ರವಾಗಿ ತಿಳಿದುಕೊಂಡರು. ಮುಖ್ಯ ಶಿಕ್ಷಕಿ ಫೌಜಿಯಾ ಸರಾವತ್ ಮಾತನಾಡಿ, ನಾವು ಪ್ರತಿದಿನ ಸೇವಿಸುವ ಅನ್ನದ ಹಿಂದೆ ರೈತರ ಅಪಾರ ಪರಿಶ್ರಮ ಅಡಗಿದೆ. ರೈತರ ಶ್ರಮವನ್ನು ಗೌರವಿಸುವ ಮನೋಭಾವ ಮಕ್ಕಳಲ್ಲಿ ಬೆಳೆಸುವುದು ಶಿಕ್ಷಣದ ಪ್ರಮುಖ ಉದ್ದೇಶವಾಗಿದೆ. ನೈಜ ಅನುಭವದ ಮೂಲಕ ಕಲಿಕೆ ಮಕ್ಕಳಲ್ಲಿ ಜೀವನ ಕೌಶಲ, ಶ್ರಮದ ಮೌಲ್ಯ, ಪ್ರಕೃತಿಯ ಬಗ್ಗೆ ಕಾಳಜಿ ಹಾಗೂ ಕೃಷಿಯ ಬಗ್ಗೆ ಆಸಕ್ತಿ ಮೂಡಿಸುತ್ತದೆ ಎಂದರು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ಗಳನ್ನ ನೀಡ್ತೀನಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಇನ್ನೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಜನತೆ ಸಾಂಸ್ಕೃತಿಕ ಅಭಿರುಚಿ ಬೆಳೆಸಿಕೊಂಡರೆ ಮಾನಸಿಕ ಆರೋಗ್ಯ ಕಾಪಾಡಿಕೊಳ್ಳಬಹುದು ಎಂದು ಸಾಹಿತಿ ಡಾಕ್ಟರ್ ಪಿ ಶಾಂತಾರಾಮ್ ಪ್ರಭು ಅಭಿಪ್ರಾಯಪಟ್ಟರು. ಅವರು ನಗರದ ಶ್ರೀ ಮಂಜುನಾಥ ಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ಭೂಮಿಕಾ ಸಾಂಸ್ಕೃತಿಕ ವೇದಿಕೆಯ ರಜತ ಮಹೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿ, ಆಧುನಿಕ ಯುಗದಲ್ಲಿ ಮಾನವನ ಬಯಕೆಗಳಿಗೆ ಮಿತಿಯೇ ಇಲ್ಲವಾಗಿದೆ. ಈ ದುರಾಸೆಯೇ ಅನಾರೋಗ್ಯಕರ ಪೈಪೋಟಿಗೆ ಕಾರಣವಾಗಿದೆ. ಮನುಷ್ಯ ಸಂಬಂಧದಲ್ಲಿ ಪ್ರೀತಿ ವಿಶ್ವಾಸಗಳ ಕೊರತೆಯುಂಟಾಗಿದೆ ಎಂದರು. ಉತ್ತಮ ಸಾಹಿತ್ಯ ಕೃತಿಗಳನ್ನು ಓದುವುದರಿಂದ, ಕಲಾ ಪ್ರದರ್ಶನಗಳನ್ನು ಆಸ್ವಾದಿಸುವುದರಿಂದ ಮಾನಸಿಕ ನೆಮ್ಮದಿ ಪಡೆಯಲು ಸಾಧ್ಯವಾಗುತ್ತದೆ. ಮಹರ್ಷಿ ವಾಲ್ಮೀಕಿ ವಿರಚಿತ ರಾಮಾಯಣ ಕೃತಿಯು ಆದರ್ಶಮಯ ಜೀವನ ಕುರಿತು ಹೇಳುತ್ತದೆ. ಮಹರ್ಷಿ ವ್ಯಾಸರ ಮಹಾಭಾರತದಲ್ಲಿ ನೈತಿಕತೆಯ ಚೌಕಟ್ಟಿನೊಳಗೆ ಜೀವನ ನಡೆಸುವಂತೆ ಶ್ರೀಕೃಷ್ಣ ಹೇಳುತ್ತಾರೆ. ಟಿಎಸ್ ಎಲಿಯಟ್, ಜಾನ್ ಕಿಟ್ಸ್ ಮೊದಲಾದವರ ಕಾವ್ಯಗಳಲ್ಲಿ ಅಮೋಘವಾದ ಜೀವನ ದರ್ಶನವಿದೆ. ಸಾಹಿತ್ಯದ ಓದಿನಿಂದ ಆತ್ಮವಿಕಾಸ ಹಾಗೂ ಮನೋವಿಕಾಸ ಸಾಧ್ಯ ಎಂದರು.

ಮುಂದಿನ ವಿವರ. ನಿತ್ಯವೂ ಪೌಷ್ಟಿಕ ಆಹಾರ ಸೇವನೆಯಿಂದ ಉತ್ತಮ ಆರೋಗ್ಯ ಪಡೆಯಬಹುದು ಎಂದು ಎಡೆಹಳ್ಳಿ ಲಯನ್ಸ್ ಕ್ಲಬ್ ಅಧ್ಯಕ್ಷ ಕೆಎಸ್ ಶಂಕರಪ್ಪ ಹೇಳಿದರು. ಹೊಳೆಹೊನ್ನೂರು ಪಟ್ಟಣದ ಸಮೀಪದ ಅರಹತೊಳಲು ಗ್ರಾಮದ ಸರಕಾರಿ ಪ್ರೌಢಶಾಲೆಯಲ್ಲಿ ಎಡೆಹಳ್ಳಿ ಲಯನ್ಸ್ ಕ್ಲಬ್ ಹಾಗೂ ಪಟ್ಟಣದ ಸರಕಾರಿ ಸಮುದಾಯ ಆರೋಗ್ಯ ಕೇಂದ್ರದ ವತಿಯಿಂದ ನಡೆದ ರಕ್ತಹೀನ ಮುಕ್ತ ಶಾಲೆ ಹಾಗೂ ಆರೋಗ್ಯ ಶಿಕ್ಷಣ ಸಂಚಿಕೆ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಅಸಮತೋಲಿತ ಆಹಾರ ಪದ್ಧತಿಯಿಂದಾಗಿ ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲಿ ರಕ್ತಹೀನತೆ ಹೆಚ್ಚಾಗಿ ಕಂಡುಬರುತ್ತದೆ. ಅಲ್ಲದೆ ಕುರುಕಲು ತಿಂಡಿಗಳು, ಬೇಕರಿ ಹಾಗೂ ಕರಿದ ಪದಾರ್ಥಗಳನ್ನು ಮಕ್ಕಳು ಹೆಚ್ಚಾಗಿ ಸೇವಿಸುವುದರಿಂದ ರಕ್ತದ ಕೊರತೆ ಉಂಟಾಗುತ್ತದೆ. ಇದು ಮಕ್ಕಳ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆಗೆ ಅಡ್ಡಿ ಆಗುತ್ತದೆ. ಆದ್ದರಿಂದ ಉತ್ತಮ ಪೌಷ್ಟಿಕಾಂಶವುಳ್ಳ ಹಸಿರು ಸೊಪ್ಪು, ತರಕಾರಿಗಳು, ಹಣ್ಣುಗಳು ಹೆಚ್ಚಾಗಿ ಸೇವಿಸಬೇಕು ಎಂದರು. ಮುಂದಿನ ವಿವರ. ಗುರು ಕೇವಲ ವ್ಯಕ್ತಿಯಲ್ಲ, ನಮ್ಮನ್ನು ಸರಿಯಾದ ದಾರಿಯಲ್ಲಿ ಮುನ್ನಡೆಸುವ ಶಕ್ತಿ. ಗುರು ಕೃಪೆ ದೊರೆತಾಗ ಜೀವನದಲ್ಲಿ ಮುನ್ನಡೆಯಲು ದಾರಿ ಸಿಕ್ಕಂತಾಗುತ್ತದೆ ಎಂದು ಹಿರಿಯ ತಬಲಾ ವಾದಕ ಪಂಡಿತ್ ಮೋಹನ್ ಹೆಗಡೆ ಹುಣಸೇಕೊಪ್ಪ ಹೇಳಿದರು. ಸಾಗರದ ಕಡುಪಲಿ ನಾದಮಂಟಪದಲ್ಲಿ ವೇದನಾದ ಪ್ರತಿಷ್ಠಾನ ಶ್ರೀ ಸದ್ಗುರು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ವಿದ್ಯಾಲಯದ ವತಿಯಿಂದ ಆಯೋಜಿಸಿದ್ದ ಗುರು ಪೂರ್ಣಿಮೆಯಲ್ಲಿ ಗುರು ವಂದನೆ ಸ್ವೀಕರಿಸಿ ಮಾತನಾಡಿದರು. ಗುರುತ್ವ ಶಕ್ತಿ ಎಂದರೆ ಎಲ್ಲರನ್ನೂ ತನ್ನತ್ತ ಸೆಳೆಯುವ ಸಾಮರ್ಥ್ಯ. ಮಕ್ಕಳನ್ನು ಸಂಗೀತದತ್ತ ಸೆಳೆದು ಅವರಿಗೆ ಜ್ಞಾನ ಮತ್ತು ಮಾರ್ಗದರ್ಶನ ನೀಡುವ ಶಕ್ತಿ ಗುರುವಿನಲ್ಲಿರುತ್ತದೆ. ಈ ಗುರುತ್ವ ಮತ್ತು ಗುರುತನ ಎಲ್ಲರಿಂದಲೂ ತುಂಬಿಸಿಕೊಳ್ಳಲು ಸಾಧ್ಯವಿಲ್ಲ. ಅಂಥ ಗುರುಶಕ್ತಿಗೆ ಗೌರವ ಸಲ್ಲಿಸುವ ಪರಂಪರೆ ಹಿಂದಿನಿಂದಲೂ ನಡೆದುಕೊಂಡು ಬಂದಿದೆ ಎಂದರು. ಮುಂದಿನ ವಿವರ. ವಿದ್ಯಾರ್ಥಿನಿಯರು ಜೀವನದಲ್ಲಿ ಸವಾಲುಗಳು ಮತ್ತು ಅಡೆತಡೆಗಳು ಬಂದಾಗ ಕುಗ್ಗದೆ ಆತ್ಮವಿಶ್ವಾಸದಿಂದ ಮುನ್ನಡೆಯಲು ಪ್ರೇರಣೆ ಅತ್ಯಗತ್ಯ. ನಮ್ಮ ಕನಸುಗಳನ್ನು ಸಾಧನೆಯಾಗಿ ಪರಿವರ್ತಿಸುವ ಶಕ್ತಿ ಹೊಂದಬೇಕು ಹಾಗೂ ನಮ್ಮ ಜೀವನವನ್ನು ಆದರ್ಶವಾಗಿ ರೂಪಿಸಿಕೊಳ್ಳಬೇಕು. ಸೋಲು ಅಂತ್ಯವಲ್ಲ, ಅದು ಯಶಸ್ಸಿನ ಕರೆದೊಯ್ಯುವ ಹೊಸ ಆರಂಭ ಎಂದು ಜಿಲ್ಲಾ ಪಂಚಾಯತಿನ ಉಪಕಾರ್ಯದರ್ಶಿಗಳಾದ ಸುಜಾತ ಕೆಆರ್ ಅವರು ಅಭಿಮತ ವ್ಯಕ್ತಪಡಿಸಿದರು. ಅವರು ಸ್ಕೌಟ್ಸ್ ಭವನದಲ್ಲಿ ಆಯೋಜಿಸಿದ್ದ ಜಿಲ್ಲಾ ಮಟ್ಟದ ವಿದ್ಯಾರ್ಥಿನಿಯರಿಗೆ ಹಮ್ಮಿಕೊಳ್ಳಲಾದ ಪ್ರೇರಣಾ ಶಿಬಿರ ಉದ್ಘಾಟಿಸಿ ಮಾತನಾಡಿದರು. ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಜೀವನ ಕಲೆ ಹಾಗೂ ಕೌಶಲ್ಯವನ್ನು ಕಲಿಸುವುದರ ಜೊತೆಗೆ ಸಮಾಜದಲ್ಲಿ ಉತ್ತಮ ವ್ಯಕ್ತಿಗಳನ್ನಾಗಿ ನಿರ್ಮಾಣ ಮಾಡುತ್ತದೆ. ವಿದ್ಯಾರ್ಥಿಗಳು ಪ್ರತಿದಿನ ಹೊಸ ಹೊಸ ಉತ್ಸಾಹದಿಂದ ದಿನವನ್ನು ಆರಂಭಿಸಿದರೆ ಯಶಸ್ಸು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ ಎಂದು ನುಡಿದರು. ಎರಡು ದಿನದ ಸಮಾರಂಭದಲ್ಲಿ ಕರ್ನಾಟಕ ರಾಜ್ಯ ರೋರಿಂಗ್ ರೇಂಜ್ ರಿಂಗ್ ಸಂಯೋಜಕ ಹಾಗೂ ಶಿಬಿರದ ನಾಯಕರಾದ ಶ್ರೀಮತಿ ಮಲ್ಲೇಶ್ವರಿ ಜುಜಾರೆ ಪ್ರೇರಣಾ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತನಾಡಿ ಮಾಹಿತಿಯನ್ನು ನೀಡಿದರು. ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯವಾಗಲಿದ್ದು, ನಿಮಗೆ ಇಷ್ಟೋ ತನಕ ಮಾಹಿತಿಯನ್ನ ಕೊಟ್ಟಿದ್ದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಈಗ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ಪ್ರಸಾರ ಮುಂದುವರೆಯಲಿದ್ದು, ವಂದನೆಗಳೊಂದಿಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
0: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
1: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
0: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
0: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
0: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
2: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
4: ಹೌದು, ಪ್ರಾರಂಭ ಆಗಿ 8 ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
2: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
4: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.

கனகதாச பரத கோவிந்தா கோவிந்த. சாஸ்திரங்கள் எல்லவுகளல்லு ಭಗವಂತನ ಅಪ್ರತಿಮವಾದ ಚರಣ ಮಹಿಮೆಯನ್ನೇ ಸಾರಿದ್ದಾಗಿದೆ. ಶ್ರೀ ಕನಕದಾಸರ ಪರಮ ಪವಿತ್ರವಾದ ಈ ಕೀರ್ತನೆಯಲ್ಲಿ ಭಗವಂತನ ಚರಣ ಮಹಿಮೆಯನ್ನೇ ಪುನಃ ಪುನಃ ಸಾರಲಾಗಿದೆ. ಇಡೀ ಮಾನವ ಕೋಟಿಯನ್ನೇ ಕರೆದು ಕನಕದಾಸರು ಭಜಿಸಿ ಬದುಕೆಲೋ ಮಾನವ ಅಂತ ಅಪ್ಪಣೆ ಕೊಟ್ರು. ಅಜಭವಾದಿಗಳು ಅನವರತ ಕೊಂಡಾಡುವ ಲಕ್ಷ್ಮಿಯು ಸೇವಿಸುವ ಚರಣ ಕಮಲ, ಅದನ್ನು ಭಜಿಸಿದರೇನೆ ಬದುಕು, ಇಲ್ಲವಾದರೆ ಬದುಕಿಯು ಸತ್ತಂತೆ. ಅಂಥ ಹರಿಯ ಅಂಗರಿಯನ್ನು ಸಾಕ್ಷಾತ್ಕರಿಸಿಕೊಂಡಂತಹ ಕನಕದಾಸರ ಪುಣ್ಯ ಚರಿತ್ರೆ, ಅವರ ಉಪದೇಶ ವಾಕ್ಯ, ಇದನ್ನು ಭಜನೆಯೊಂದಿಗೆ ಪ್ರಾರಂಭ ಮಾಡೋಣ.

ಉಡುಪಿ ಶ್ರೀಕೃಷ್ಣ ಗೋವಿಂದ ಗೋವಿಂದ. ಪ್ರಹ್ಲಾದರನ್ನು ವ್ಯಾಸರಾಯರಾಗುವಂತೆಯೂ

ಕಲಿಯುಗದಲ್ಲಿ ಜಾತಿ ಮತ ಭೇದಗಳೆಲ್ಲವನ್ನೂ ತೊಡೆದು ಭಕ್ತಿಯಿಂದಲೇ ಪ್ರತಿಯೊಬ್ಬನಿಗೂ ಭುಕ್ತಿ ಶಕ್ತಿ ಮುಕ್ತಿ ಇಹ ಪರ ಪ್ರಾಪ್ತಿ ಎಂಬುದನ್ನು ತೋರುವ ಸಲುವಾಗಿ ಯಮಧರ್ಮರಾಜನ ಯಾವ ಅವತಾರವಾದ ದ್ವಾಪರಾಯುಗದ ಭಕ್ತ ವಿದುರನಿದಾನೋ ಆ ವಿದುರನೇ ಕನಕದಾಸರಾಗಿ ಕರ್ನಾಟಕದಲ್ಲಿ ಅವತರಿಸುವಂತೆಯೇ ಭಗವಾನ್ ಶ್ರೀಕೃಷ್ಣನು ಅಪ್ಪಣೆ ಕೊಟ್ಟ. ಧಾರವಾಡ ಜಿಲ್ಲೆಯ ಬಾಡ ಎಂಬ ಗ್ರಾಮ, ಬೀರಪ್ಪ ಮತ್ತು ಬಚ್ಚಮ್ಮ ಎಂಬ ದಂಪತಿಗಳು, ಅಂತಹ ಪಾವನವಾದ ಮುದ್ದು ಹಳ್ಳಿಯಲ್ಲಿ ಬಹುಕಾಲದಿಂದ ನೆಲೆಗೊಂಡ ಬಾಡದ ಆದಿಕೇಶವ ಮೂರ್ತಿ. ಅಲ್ಲಿಯೇ ಹುಟ್ಟಿ ಬೆಳೆದ ಈ ಬಾಲಕ ತಿಮ್ಮಪ್ಪ ತಿರುಮಲೆಯಪ್ಪ ಶ್ರೀನಿವಾಸರ ಕಾರುಣ್ಯದಿಂದ ಹುಟ್ಟಿರುವುದರಿಂದ ಅವನಿಗೆ ಪ್ರಾರಂಭದಲ್ಲಿ ತಿಮ್ಮಪ್ಪ ಅಂತ ನಾಮಕರಣ ಮಾಡಿ ಆ ನಾಮಕರಣಕ್ಕೆ ಸರಿಯಾಗಿ ಆತ ಬೆಳೆದು ದೊಡ್ಡವನಾಗುತ್ತಿರುವಂತೆಯೇ ಆತ ತಿಮ್ಮಪ್ಪ ನಾಯಕ ಎಂಬ ಖ್ಯಾತಿಗೊಂಡು ಪಾಳೆಯಗಾರನಾಗಿ ಢಣಾಯಕನೆಂದೆನಿಸಿಕೊಂಡ. ಭಗವಂತನ ಆಶ್ಚರ್ಯಜನಕವಾದಂಥ ಮಾಯೆ ಇದು. ಹೇಗೆ 40 ವರ್ಷದ ತನಕ ಪುರಂದರದಾಸರಿಗೆ ತಾವು ನಾರದ ಎಂಬ ವಿಸ್ಮರಣೆ ತಂದೊಡ್ಡಿತೋ, ಅಂತೆಯೇ ವಿದುರನು ಕನಕದಾಸನಾಗಿ ಹುಟ್ಟಿದ್ದರೂ ಕೂಡ ಯೌವನದ ಅನೇಕ ವರ್ಷಗಳ ತನಕ ಅವನಿಗೆ ಭಾಸವಾಗಲೇ ಇಲ್ಲ ತಾನು ಯಾರೆಂಬುದನ್ನು. ಹೀಗಿರುವಾಗ ಒಂದೊಮ್ಮೆ ಕೆಲಸಗಾರರೊಂದಿಗೆ ಒಂದು ಭೂಮಿಯನ್ನು ಒಂದೇ ಪ್ರಕಾರವಾಗಿ ಏನುಂಟು ನೋಡೋಣ, ಇಲ್ಲಿ ಏನೋ ಸದ್ದಿದೆ ಅಂತ ಅಗೆಸುವ ಸಮಯದಲ್ಲಿ ಕಂಡು ಬಂತೊಂದು ಕನಕದ ಕೊಪ್ಪರಿಗೆ. ಅಪಾರ ಭಂಡಾರ ದ್ರವ್ಯ, ಕೇಶವನ ಆದಿ ಕೇಶವನ ಬಾಡದ ಆದಿ ಕೇಶವನ ಕಾರುಣ್ಯದಿಂದ ದೊರೆಯಿತೆಂದು ಕನಕ ಕೊಪ್ಪರಿಗೆ ದೊರೆತಿರೋದರಿಂದ ತಿಮ್ಮಪ್ಪ ನಾಯಕನು ಢಣಾಯಕ ಕನಕ ನಾಯಕನೆಂದು ಖ್ಯಾತಿಗೊಂಡಿದ್ರೆ ದೇವರು ಕೊಟ್ಟ ಐಶ್ವರ್ಯ ದೇವರ ಸೇವೆಗೆ ಮೀಸಲಾಗಿಡಬೇಕು ಅಂತ ನಿರ್ಧಾರ ಮಾಡಿದ. ಕಾಗಿನೆಲೆ ಎಂಬ ಸಮೀಪದ ಊರಿನಲ್ಲಿ ಆ ಬಾಡದ ಮೂಲ ವಿಗ್ರಹಕ್ಕೆ ಬಹಳ ದೊಡ್ಡ ಒಂದು ದೇವಸ್ಥಾನ ಮಾಡಿದ ಮತ್ತು ಬಾಡದ ಆದಿಕೇಶವನನ್ನು ಕಾಗಿನೆಲೆಗೆ ಕರೆದೊಯ್ದು ಅಲ್ಲಿ ಸಂಭ್ರಮದಿಂದ ಪ್ರತಿಷ್ಠೆಗೈಸಿದ. ಅಂದಿನಿಂದ ಕನಕ ಮಾಡುವ ಎಲ್ಲ ಕೀರ್ತನೆಗಳು ಪೂಜೆಗಳು ಎಲ್ಲಕ್ಕೂ ಆ ಕಾಗಿನೆಲೆಯ ಆದಿಕೇಶವನೇ ಮೂಲನಾದ ಮುಖ್ಯನಾದ. ಕನಕ ನಾಯಕನಿಗೆ ತಾನು ದಾಸನಾಗಬೇಕೆಂಬ ಹಂಬಲವೇ ಇರಲಿಲ್ಲ. ನಾನು ಈ ಗಡ್ಡನಾಯಕ ನಾಯಕ ಮುಂದೆ ರಾಜಾಧಿರಾಜನಾಗಬೇಕು, ಕೇಶವ ನಿನಗೆ ತೆಪ್ಪೋತ್ಸವ ಮಾಡಿಸ್ತೇನೆ, ದೀಪೋತ್ಸವ ಮಾಡಿಸ್ತೇನೆ, ಗುಡಿ ಗೋಪುರಾದಿಗಳನ್ನು ಕಟ್ಟಿಸಿ ನಿನ್ನ ಸೇವೆಯನ್ನಾಗಲೇ ಮಾಡಿದ್ದೇನೆ, ನನಗೆ ವಿಜಯ ಸಂಪಾದಿಸಿ ಕೊಡು ಅಂತ ಆತ ಕೇಳುತ್ತಿರುವಂತೆಯೇ ಮನಸ ಚಿಂತಿತಂ ಕಾರ್ಯಂ ದೈವಂ ಅನ್ಯತು ಚಿಂತಯೇತ್. ನಾನೊಂದ ಬಗೆದರೆ ದೈವ ಬೇರೊಂದೇ ಬಗೆಯುತ್ತದೆ. ಯಾವುದು ನನಗೆ ಒಳ್ಳೆಯದು ಎಂಬುದು ದೈವ ಬಲ್ಲುದು ಭಗವಂತನಿಗೆ ತಿಳಿದಿದೆ. ಆದ್ದರಿಂದಲೇ ಯುದ್ಧವೊಂದಕ್ಕೆ ಹೋದಾಗ ಜಯ ದೊರೆಯದೆ ಅಪಜಯ ದೊರೆತು ಹಿಂಭಾಗದಿಂದ ವೈರಿಯಾದವನು ಕತ್ತಿಯಿಂದ ಬೆನ್ನನ್ನು ಇರಿದ, ನೆತ್ತ ರೋಕುಳಿಯಲ್ಲಿ ಕನಕನ ಗಾತ್ರ ಧರೆಗೆ ಬಿತ್ತು, ಸೇನೆಯೆಲ್ಲ ಪಲಾಯನಗೈದಿತು. ನರಳುವ ಕನಕ ಗಾಯದ ಅಪಾರ ವೇದನೆಯನ್ನು ಸಹಿಸಲಾರದೆ ಕೂಗಿಕೊಂಡ, ಬಾಡದಾದಿ ಕೇಶವ ಕಾಗಿನೆಲೆಯ ಕೇಶವ ಎನ್ನ ಕೇಶವ ಚನ್ನ ಕೇಶವ ಕೃಷ್ಣ ಕೇಶವ ವಿಷ್ಣು ಕೇಶವ
ಕಣ್ತೆರೆವಾಗ ನಿಂತಿದ್ದ ಕೇಶವ ಬೀರೊಂದಾಕಾರ ತಾಳಿ. ತಿಂಗಳಾರರ ತನಕ ಪ್ರತಿನಿತ್ಯ ನಿನ್ನ ಕನಸಿನಲ್ಲಿ ಬಂದು ಕೇಳಿದೆ, ನನ್ನ ದಾಸನಾಗು, ನನ್ನ ದಾಸನಾಗು, ನನ್ನ ದಾಸನಾಗೆಂದು. ಪ್ರತಿ ಬಾರಿಯೂ ನಾನೇಕೆ ತಿರುಪಿ ಎತ್ತುವ ದಾಸನಾಗಲಿ, ನಾನೇಕೆ ಭಿಕ್ಷೆ ಬೇಡುವ ದಾಸನಾಗಲಿ ಅಂತ ತಿರಸ್ಕರಿಸಿದೆ. ಯುದ್ಧದಲ್ಲಿ ಕೆಡೆಬಿದ್ದ ನಿನಗೆ ಇನ್ನಾದರೂ ವಿರಕ್ತಿ ಹುಟ್ಟೀತೇ? ಇನ್ನಾದರೂ ನನ್ನ ದಾಸನಾಗುವೆಯಾ? ಸಾವಿನ ದಾಡೆ, ಇನ್ನೊಂದು ಕ್ಷಣದಲ್ಲೋ ಮತ್ತೊಂದು ಕ್ಷಣದಲ್ಲೋ ಜರ್ಜರಿತನಾಗುವವನಿದ್ದೇನೆ, ನಾನೇ ದಾಸನಾಗಬೇಕೆಂದು ಕೇಳುವ ನಿನಗೆ ನಾಚಿಕೆಯಾಗಲೊಲ್ಲದೆ ಯಾರಯ್ಯ ನೀನು? ಕೃಷ್ಣಕೇಶವನೆಂದ ಸಾವಿನ ದಾಡೆಯಿಂದ ನಿನ್ನನ್ನು ತಪ್ಪಿಸಿದವ ನಾನೇ. ಹಾಗಿದ್ರೆ ನೋವಿನ ದಾಡೆಯಿಂದ ತಪ್ಪಿಸಲಾರೆ ಏಕೆ? ತಪ್ಪಿಸಬಲ್ಲೆ. ನೀ ದಾಸನಾಗುವೆಯಾ? ನೋವಿನಿಂದ ನೀನು ನನ್ನನ್ನು ಪಾರಾಗಿಸಿ ಉತ್ತಮ ಆರೋಗ್ಯ ಆಯುಷ್ಯಾದಿ ಭಾಗ್ಯಗಳನ್ನು ಕರುಣಿಸುವುದಿದ್ದಲ್ಲಿ ಆ ಪವಾಡವನ್ನು ಕಂಡು ತಕ್ಷಣ ನಾನು ನಿನ್ನ ದಾಸನಾಗುವೆ. ಚರಣರಜ ಸ್ಪರ್ಶ ಮಾತ್ರದಿಂದ ಕಲ್ಲಾದ ಅಹಲ್ಯೆಯನ್ನು ಉದ್ಧಾರ ಮಾಡಿರುವ ಕೃಷ್ಣನು ಸ್ಪರ್ಶ ಮಾತ್ರದಿಂದ ಕುಬ್ಜೆಯ ಡೊಂಕನ್ನು ತಿದ್ದಿದ ಮಾಧವನು ಈಗ ಕನಕನ ಗಾಯ ನೋವು ಎಲ್ಲವನ್ನು ಮಾಯಗೈಸಿದ ಸ್ಪರ್ಶ ಮಾತ್ರದಿಂದ. ಅದ್ಭುತ ಶೌರ್ಯ, ರೂಪ, ಯೌವನ ಸಂಪತ್ತು ಮುಂತಾದವುಗಳಿಂದ ಕ್ಷಣಾರ್ಧದಲ್ಲೇ ಗಾಯ ಮಾಯವಾಗಿ ನಿಂತಂತ ಕನಕನು ಈ ಅಚ್ಚರಿಯ ಪವಾಡವನ್ನು ಆಶ್ಚರ್ಯಪಟ್ಟು ಅರ್ಥವಿಸಲಾರದೆ ಇದು ಕಾಗಿನಲೆಯ ಆದಿಕೇಶವನ ಲೀಲೆ ಇರಬೇಕು ಅಂತ ತಿಳ್ಕೊಂಡು ಇನ್ನೇನು ಆ ಸ್ವಾಮಿಗೆ ನಮಸ್ಕಾರ ಮಾಡಬೇಕು ಅಂತಿರುವಾಗ ಅಲ್ಲಿಂದ ಅದೃಶ್ಯನಾಗಿದ್ದಾನೆ. ಓಡೋಡಿ ಬಂದ ಗುಡಿಗೆ ಕದವಿತ್ತು, ತಲೆಯನ್ನೇ ಆ ಬಾಗಿಲಿಗೆ ಜಜ್ಜಿಕೊಳ್ಳುತ್ತಾ ಕೂಗಿ ಕರೀತಾನೆ. ಆ ಕೂಗಿ ಕರೆದದ್ದೇ ಕೀರ್ತನೆಯಾಯಿತು.

ತಕ್ಷಣವೇ ಬೀಗ ಮುದ್ರೆಯಿಂದ ಒಡಗೊಂಡಂತ ಆ ಕದವು ತೆರೆಯಲ್ಪಟ್ಟಿತು. ಮಿಂಚಿನ ಗೊಂಚಲಂತೆ ಪ್ರಕಾಶವಾಯಿತು. ದೀಪಗಳೆಲ್ಲ ತಾವಾಗಿ ಜ್ವಲಿಸಲಾರಂಭಿಸಿದವು, ಘಂಟೆಗಳು ತಾವಾಗಿ ಬಾರಿಸಲಾರಂಭಿಸಿದವು. ಮೃಣ್ಮಯವು ಚಿನ್ಮಯವಾಯಿತು, ಕಲ್ಲು ಕೃಷ್ಣಕೇಶವನಾಯಿತು. ಆ ಮುದ್ದು ಕೃಷ್ಣನ ಸನಿಹಕ್ಕೆ ಕನಕ ಓಡೋಡಿ ಬಂದು ಪಾದ ಮುಟ್ಟಬೇಕಂದ್ರೆ ತಡೆ ತಡೆ. ಅನೇಕ ತಿಂಗಳುಗಳಿಂದ ಕನಸಿನಲ್ಲಿ ಬಂದ ನನ್ನನ್ನು ನಾನು ದಾಸನಾಗಲೊಲ್ಲೆ ಎಂಬುದಾಗಿ ತಿರಸ್ಕರಿಸಿದ ಢಣಾಯಕ ನೀನು. ಇನ್ನಾದರೂ ನನ್ನ ದಾಸನಾಗುವೆಯಾ? ಈ ಬಾರಿ ಕನಕನು ಸಣ್ಣ ಮಗುವಿನಂತೆ ಅಳುತ್ತಳುತ್ತಾ, ಹೌದು ಸ್ವಾಮಿ, ನನಗೀಗ ಅರ್ಥವಾದುದು ಈಶ ದಾಸ ಸಂಬಂಧ. ನೀರನ್ನು ಬಿಟ್ಟು ಮೀನು ಬದುಕಲಾರದು, ತಾಯಿಯನ್ನು ಬಿಟ್ಟು ಹುಟ್ಟಿದ ಆಗ ತಾನೇ ಹುಟ್ಟಿದ ಕೂಸು ಆನಂದದಿಂದ ಸುಖದಿಂದ ಬದುಕಲಾರದು. ನಿನ್ನ ಶರಣವನ್ನು ಒಂದು ಕ್ಷಣವೂ ಅಗಲಿರಬಾರದು ಭಕ್ತರಾದವರು. ಬೇರೇನನ್ನು ಬೇಕಾದರೂ ತ್ಯಜಿಸಬಹುದು.

ಕಾಗಿನಲೆ ಆದಿ ಕೇಶವ ಗೋವಿಂದ ಗೋವಿಂದ. ಸ್ವಾಮಿಯು ಕನಕನನ್ನು ಆತನ ಮಸ್ತಕವನ್ನು ತನ್ನ ಶರಣಾರವಿಂದಲಿ ಇಡಲು ಸಮ್ಮತಿ ಕೊಟ್ಟ. ಆದರೆ ಹೇಳಿದ, ಕನಕ ಹಾಡು ನನ್ನ ಕೇಶವಾದಿ ನಾಮಗಳನ್ನು, ನಿನ್ನ ಹಾಡೇ ಪ್ರಿಯವೆನಗೆ, ನಾನು ಗಾನಲೂಲ ಅಂತಂದ. ಆಗ 24 ಪರಮಾತ್ಮನ ನಾಮಗಳು ಅವುಗಳ ಮೇಲೆ ಕೀರ್ತನವನ್ನು ರಚಿಸಿ ಹಾಡಿದರು. ಅದರಲ್ಲಿ ಪ್ರಧಾನವಾದ ಕೆಲವೇ ನುಡಿಗಳನ್ನು ಇಲ್ಲಿ ಹಾಡುವುದಾಗ್ತದೆ. ಕನಕ ಹಾಡಿದ, ಕೇಶವ ಕುಣಿದನು.

ಸಹಸ್ರನಾದ ಭಗವಾನ್ ಕಾಗಿನೆಲೆ ಆದಿಕೇಶವನ ಪರಿಪೂರ್ಣವಾದ ಅನುಗ್ರಹವನ್ನು ಸಂಪಾದನೆ ಮಾಡಿಕೊಂಡ ಕನಕದಾಸರು ಭಗವದಾಜ್ಞೆಗೆ ಅನುಗುಣವಾಗಿ ಪ್ರಹ್ಲಾದರ ಅವತಾರವಾಗಿರುವ ವ್ಯಾಸತೀರ್ಥರು ಅಥವಾ ವ್ಯಾಸರಾಯರ ಸನ್ನಿಧಿಗೆ ಆಗಮಿಸಿದ. ಮದನಪಳ್ಳಿ ತಾಲೂಕಿನಲ್ಲಿ ವ್ಯಾಸ ಸಮುದ್ರವನ್ನು ಕಟ್ಟಿಸುತ್ತಾ ನಿಂತಿರುವ ವ್ಯಾಸರಾಯರ ಬಳಿಗೆ ಆಗಮಿಸಿದ ಢಣಾಯಕ ಕನಕನು, ಗುರುಗಳೇ, ಮಂತ್ರವಂತೆ ಉಪದೇಶವಂತೆ ಕಾಗಿನೆಲೆಯ ಆದಿಕೇಶವನೇ ನನ್ನಲ್ಲಿಲ್ಲಿಗೆ ಕೊಟ್ಟು ಕಳುಹಿದ ಎನ್ನಲು ವ್ಯಾಸರಾಯರು ಹೇಳಿದರು, ಕುರುಬನಿಗೇನೋ ಕೋಣ ಮಂತ್ರ ಅಂತ. ಅಲ್ಲಿಯೇ ಆಗಲೇ ಪದ್ಮಾಸೀರನಾಗಿ ಕುಳಿತು ಕೋಣ ಕೋಣ ಕೋಣ ಅಂತ ಜಪ ಮಾಡಿ ತಾನೇ ಯಮದೇವರ ಅವತಾರವಿರೋದರಿಂದ ಯಮನ ವಾಹನವಾದಂತಹ ಕೋಣವನ್ನು ಸಾಕ್ಷಾತ್ಕರಿಸಿಕೊಂಡು ಗುರುವಿನ ಬಳಿಗೆ ಬಂದ. ಗುರುವಿನ ಸನ್ನಿಧಿಗೆ ಬಂದು ಇದು ಇಲ್ಲಿದೆ, ಮಂತ್ರಸಿದ್ಧಿಯಾಗಿದೆ, ಕೋಣ ಬಂದಿದೆ. ಭಾರಿ ಅಡ್ಡಲಾಗಿರುವ ಬಂಡೆಯನ್ನು ಕೀಳಿಸಿ ಆ ಠಾವಿಗೆ ಕೋಣನ ತೂಬೆಂದು ಹೆಸರು ಕೊಟ್ಟು ಹರಿಯನ್ನು ಗುರುದೀಕ್ಷೆಯಾಗುವ ಮುನ್ನವೇ ಕಂಡಂತಹ ಕನಕ, ನೀನು ವಿದುರಾಂಶ, ಮಠಕ್ಕೆ ಬಾರೆಂದರು ಗುರುಗಳು. ಭಾರಿ ಮಡಿ ಬೈಲಿಗೆ ವಿಷಯ ಮಾತಾಡುತ್ತಿರುವ ಆ ಮಠದ ಭಾರಿ ವಿದ್ವಾಂಸರುಗಳು ವ್ಯಾಸತೀರ್ಥರ ಈ ವಿಚಿತ್ರ ವರ್ತನೆಯನ್ನು ಕಂಡು, ಪುರಂದರ ಕನಕರ ದಾಸಕೂಟ ಬೆಳೆಯುತ್ತಿದೆ, ಹೆಚ್ಚುತ್ತಿದೆ ಎಂಬುದಾಗಿ ನುಡಿಯಲಾರಂಭಿಸಿದರು. ಸರ್ವರ ಸಮ್ಮುಖದಲ್ಲಿ ಕನಕನ ಕಣ್ಣಲ್ಲಿ ಕಣ್ಣಿಟ್ಟು ವ್ಯಾಸತೀರ್ಥರು ದೃಕ್ದೀಕ್ಷೆಯನ್ನು, ಕೃಷ್ಣನು ಬೆರಳು ತೋರಿಸುತ್ತಾ ಇವನ ಮೇಲೆ ಅನುಗ್ರಹ ಮಾಡು ಅಂತ ಹೇಳುವ ಸಾಕ್ಷಾತ್ಕಾರ ಅನುಭವವನ್ನು, ಹಸ್ತಮಸ್ತಕ ಸಂಯೋಗ ಪೂರ್ವಕವಾಗಿ ಬಲ ಕಿವಿಯಲ್ಲಿ ಕೃಷ್ಣ ಮಂತ್ರವನ್ನು ಉಪದೇಶಿಸಿ ಇದೋ ತೀರ್ಥ ಇದೋ ಪ್ರಸಾದ ಅಂತ ಅನುಗ್ರಹ ಮಾಡುತ್ತಿರುವಂತೆಯೇ ಕನಕನು ವಿದುರ ವಿದುರನೇ ಯಮಧರ್ಮ ಎಂಬುದು ಸರ್ವರಿಗೂ, ಜ್ಞಾನಿಗಳಾಗಿರತಕ್ಕಂಥವರಿಗೆ ಕಾಣಲಾರಂಭಿಸಿತು. ಆ ಅನುಭವ, ದೀಕ್ಷೆಯ ಅನುಭವವನ್ನು ಬಹು ಸುಂದರವಾದ ಕೀರ್ತನೆಯಲ್ಲಿ ಕನಕದಾಸರು ನಿವೇದಿಸಿದ್ದಾರೆ.

ಗುರುಗಳ ಆಶೀರ್ವಾದವನ್ನು ಪ್ರಾಪ್ತಿ ಮಾಡಿಕೊಂಡು ಒಂದೆಡೆ ಕನಕನು, ಇನ್ನೊಂದೆಡೆ ಪುರಂದರದಾಸರು ಪರಮ ಪವಿತ್ರವಾದ ತೀರ್ಥಕ್ಷೇತ್ರಗಳ ಯಾತ್ರೆಯನ್ನು ಪ್ರಾರಂಭ ಮಾಡಿದ್ದಾರೆ. ಹರಿಭಕ್ತಿ ಸಾರ ಎಂಬ ಉದ್ಗ್ರಂಥವನ್ನು ರಚಿಸಿ ಸಾಮಾನ್ಯ ಜನರಿಗೂ ಪಂಡಿತೋತ್ತಮರಿಗೂ ತುಂಬ ಅರಿವನ್ನು ಅದರಲ್ಲಿ ತುಂಬಿದ್ದಾರೆ. ಬೇರೂರು ಚನ್ನಕೇಶವನ ಪರಿಪೂರ್ಣವಾದ ಅನುಗ್ರಹಕ್ಕೆ ಪಾತ್ರರಾಗಿರುವ ವೈಕುಂಠದಾಸರ ಮನೆಯ ಬಾಗಿಲ ಬಂಟತಾನೆಂದು ಅನೇಕ ಕಾಲದ ತನಕ ಅಲ್ಲಿದ್ದು ಆದಿಕೇಶವನ ಚನ್ನಕೇಶವನ ಸೇವೆಯನ್ನು ಮಾಡಿ ಒಂದು ದಿನ ಆ ಹರಿಭಕ್ತಿ ಸಾರವನ್ನು ರುಚಿಸುತ್ತಾ ಪವಡಿಸಿಕೊಂಡಿರಳು. ಸ್ವಪ್ನದಲ್ಲಿ ಭಕ್ತವತ್ಸಲನು ಕಲಿಯುಗ ವರದನು ಆದ ವೆಂಕಟೇಶ್ವರನು ಪ್ರಕಟನಾದ. ಹೇಳಿದ, ಕನಕ ನನ್ನ ಕಲ್ಯಾಣಕ್ಕೆ ಬಾ. ಸ್ವಾಮಿ, ಅದೇನು ಕಲ್ಯಾಣ ಕಲಿಯುಗದಲ್ಲಿ? ದ್ವಾಪರದಲ್ಲಿ ರುಕ್ಮಿಣಿ ಕಲ್ಯಾಣ, ತ್ರೇತಾಯುಗದಲ್ಲಿ ಸೀತಾ ಕಲ್ಯಾಣ, ಕಲಿಯುಗದಲ್ಲಿ ಏನು ಕಲ್ಯಾಣ? ಶ್ರೀನಿವಾಸನೆಂದ ಕಲಿಯುಗದಲ್ಲಿ ಪದ್ಮಾವತಿ ಕಲ್ಯಾಣವಪ್ಪ. ತಿರುಪತಿಗೆ ಬಾ, ಸಪ್ತಗಿರಿಗೆ ಬಾ, ನಾಳೆಯೇ ಹೊರಡು. ಆಗಲಿ ಬುದ್ಧಿ ಗೋವಿಂದ ಅಂತಂದ. ಮರುದಿನ ಆ ಹರಿಭಕ್ತಿ ಸಾರದ ಪಾವನವಾದ ಅನೇಕ ನುಡಿಗಳನ್ನು ಮಾರ್ಗದುದ್ದಕ್ಕೂ ಕೂಡ ಹಳ್ಳಿಗಳಲ್ಲಿ ಬೋಧನೆ ಮಾಡ್ತಾ ಮುಂದರಿದ ಕನಕ. ಆ ವಾಣಿಯು ಅಷ್ಟು ಸರಳ, ಅಷ್ಟು ಅದ್ಭುತ. ಹರಿಭಕ್ತಿ ಸಾರ

ಪೋಷಿಸಿ ಕಲಿಸಿ ಮೃದು ನುಡಿಗಳನ್ನು ಲಾಲಿಸಿ ಕೇಳುವ ಪರಿಣತರಂತೆ ನೀನೆ ನಗೆಗಳನ್ನು ಲಾ

ತಿಳುಹಿಮತಿಯನು ಎನ್ನ ಜೂಹೆಗೆ ತಿಳುಹಿ ಮತಿಯನು ಎನ್ನ ಜೂಹೆಗೆ ಮೊಳಗುವಲ್ಲದಿ ನಿನ್ನ ನಾ

ಮಾರ್ಗದುದ್ದಕ್ಕೂ ಭಗವನ್ನ ಮಹಿಮೆಯನ್ನು ಕೊಂಡಾಡುತ್ತಾ ಕುಂದ ಕುಟ್ಮಲರದನ ಪರಮಾನಂದ ಹರಿ ಗೋವಿಂದ ಸನಕ ಸನಂದ ವಂದಿತ ಸಿಂಧು ಬಂಧನ ಮಂದರಾದ್ರಿಧರ ಇಂದಿರಾಪತಿ ವಿಜಯ ಸಖ ಅರವಿಂದನಾಭ ಪುರಂದರ.

వెంకటరమణ గోవింద గోవింద. భగవాన్ వెంకటేశ్వరను ಕನಕನು ಬರುವ ವಾರ್ತೆಯನ್ನು ಮೊದಲನೆಯ ರಾತ್ರಿ ತಿರುಪತಿಯ ಮಹಂತರಿಗೆ ಸ್ವಪ್ನದಲ್ಲಿ ಬಂದು ಅಪ್ಪಣೆ ಕೊಟ್ಟು ಆಗಮಿಸುವ ನನ್ನ ದಾಸನನ್ನು ಸರ್ವ ಬಿರುದಾವಳಿಗಳೊಂದಿಗೆ ಕರೆತರಬೇಕು ಅಂತ ಅಪ್ಪಣೆ ಕೊಟ್ಟಿದ್ದಾನೆ. ಈ ದಿವ್ಯ ಸ್ವಪ್ನದ ಅಪ್ಪಣೆಗೆ ಅನುಗುಣವಾಗಿ ಮಹಂತರು ಸರ್ವ ಏರ್ಪ

ಪಾಡುಗಳನ್ನು ಮಾಡಿ ನಿಂತಿದ್ರೆ ಕನಕದ ಪಲ್ಲಕ್ಕಿ ಇಲ್ಲ, ಶಿಷ್ಯ ವೃಂದವಿಲ್ಲ, ಒಂದು ಹರಿದ ಕಂಬಳಿಯನ್ನು ಹೊದ್ದುಕೊಂಡು ಏಕತಾರಿ ಮೀಟಿಕೊಂಡು ಗೋವಿಂದ ಗೋವಿಂದ ಅಂತ ಕನಕನು ಮೆಟ್ಟಲು ಹತ್ತುತ್ತ ಬರುತ್ತಿರುವಂತೆಯೇ ಮಹಂತರು ಕೇಳಿದರು, ಕನಕನನ್ನು ಕಂಡೆ ಆ ದಾರಿಯಲ್ಲಿ. ಕನಕನ ಮುಂಡಿಗೆಗಳೆಂದು ಅನೇಕ ಅರ್ಥಗಳಿಂದ ಒಡಗೊಂಡ ನುಡಿ. ಕನಕದಾಸರು ಹೇಳ್ತಾರೆ, ಕನಕನು ಹಿಂದಿರುವವರಿಗೆ ಮುಂದು, ಮುಂದಿರುವವರಿಗೆ ಹಿಂದು. ಅದರ ಅರ್ಥ ತಿಳಿಯದೆ ಮಹಂತರು ಇದೇನೋ ಸುಮ್ಮನೆ ಕನಸಿರಬಹುದು ಅಂತ ಮರಳಿದರೆ, ಯಾರೊಬ್ಬರು ಕಲ್ಯಾಣಕ್ಕೆ ಆಮಂತ್ರಿಸುವವರಾಗಲಿ, ನೋಡಿಕೊಳ್ಳುವವರಾಗಲಿ, ಮನೆ ಕೊಡುವವರಾಗಲಿ, ಪಾನಕ ಕೊಡುವವರಾಗಲಿ, ಹೊದ್ದುಕೊಳ್ಳಿಕ್ಕೆ ಏನಾದರೂ ಕೊಡುವವರಾಗಲಿ ಯಾರೂ ಇಲ್ಲದೇ ಇರತಕ್ಕಂಥ ಆ ಸಮಯದಲ್ಲಿ ಕನಕದಾಸರು ಚೆನ್ನಾಗಿ ಪರಮಾತ್ಮನಲ್ಲಿ ವ್ಯಾಜ್ಯ ಸ್ತುತಿ ಮಾಡಿದರು. ಓ ತಿರುಪತಿಯ ಲೋಭಿ ಶೆಟ್ಟಿ, ಗೋವಿಂದ ಶೆಟ್ಟಿ, ಯಾಕಪ್ಪ ಕಲ್ಯಾಣಕ್ಕೆ ಬಾ ಅಂತ ನನ್ನನ್ನು ಕರೆದೆ? ಕಲ್ಯಾಣ ಮಂಟಪ ಇಲ್ಲ, ಕಲಶ ಕನ್ನಡಿಗಳಿಲ್ಲ, ಅಡಿಗೆ ಮನೇನೂ ಇಲ್ಲ, ಬಂದವರಿಗೆ ಪಾನಕವೂ ಇಲ್ಲ. ಒಳ್ಳೆ ಕಲ್ಯಾಣ ಇದು. ಈ ಕಲ್ಯಾಣಕ್ಕೆ ಬಂದವರಿಗೆ ಉಡುಗೆರೆ ಏನು ಅಂದರೆ ಪರ್ವತದ ಚಳಿ ಮಾತ್ರ ಎಂಬುದಾಗಿ ಕಂಬಳಿಯನ್ನು ಹೊದ್ದುಕೊಂಡು ಮಲಗಿದರು. ಆಯಾಸಕ್ಕಲ್ಲಿಯೇ ನಿದ್ದೆ ಬಂದಿದ್ದರೆ ಭಕ್ತವತ್ಸಲನು ಪ್ರತ್ಯಕ್ಷ ದೈವವು ಕಲಿಯುಗ ವರದನೂ ಆದ ಪದ್ಮಾವತಿ ವಲ್ಲಭನು ತಾನು ಹೊದ್ದುಕೊಂಡಿರತಕ್ಕಂಥ ಅತ್ಯಮೂಲ್ಯವಾದ ಪೀತಾಂಬರವನ್ನು ಕನಕದಾಸರಿಗೆ ಹೊದಿಸಿ ಅವರ ಹರಕು ಕಂಬಳಿಯನ್ನು ತಾನು ಹೊದ್ದುಕೊಂಡು ಗುಡಿಯಲ್ಲಿ ಹೋಗಿ ನಿಂತ. ಸುಪ್ರಭಾತ ಸಮಯದಲ್ಲಿ ನೋಡಿದರು ಶ್ರೀನಿವಾಸನ ಪೀತಾಂಬರ ಇಲ್ಲ, ಬದಲಿಗೆ ಹರಕು ಕಂಬಳಿ ಇದೆ. ಇದೇನೆಂದು ಅಚ್ಚರಿಗೊಂಡು ಬೆಟ್ಟವೆಲ್ಲ ಹುಡುಕುವಾಗ ದಾಸ ಮಲಗಿದ್ದಾನೆ ಗೊರೆಕ ಹೊಡಿತ. ಚೆನ್ನಾಗಿ ಥಳಿಸಿದರು. ಕನಕ ಎದ್ದು ಘೊಳ್ಳನೆ ನಕ್ಕ ಅಳುವ ಬದಲು, ಎಲ್ಲಿಂದ ತಂದೆ ಪೀತಾಂಬರ? ಕದ್ದೆಯ ಹೊದ್ದೆಯ ಅಂದ್ರೆ ನಾನು ಕದ್ದೂ ಇಲ್ಲ ಹೊದ್ದೂ ಇಲ್ಲ, ನನಗಿದು ಗೊತ್ತೂ ಇಲ್ಲ. ಇಲ್ಲ ಇಲ್ಲ ಅಂತ ಇಲ್ಲಿ ಹೇಳಬೇಡ, ಬಾ ನಡೆ ವೆಂಕಟದ ಮುಂದೆ, ಆ ದೇವರ ಮುಂದೆ ನೀನು ಏನು ಹೇಳ್ಕೊಳ್ಳುವುದುಂಟು ಹೇಳ್ಕೋ ಅಂತ ಎಳೆದೊಯ್ದು ಹೊಡೆದರೆ ಕನಕನ ಆನಂದಕ್ಕೆ ಪಾರವೇ ಇಲ್ಲ. ವೆಂಕಟೇಶ್ವರ ಬಹು ದುರ್ಲಭವಾದ ನಿನ್ನ ದರ್ಶನ ನನಗೆ ಸುಲಭವಾಯಿತು, ಏಟಿಸಿದ್ರು ಅಡ್ಡಿ ಇಲ್ಲ ಎಂಬುದಾಗಿ ಗರ್ಭಗೃಹದಲ್ಲಿ ನಿಂತು ಸ್ವಾಮಿಯಲ್ಲಿ ಒಂದು ಭಕ್ತಿಯ ನಿವೇದನ, ಮತ್ತೊಂದು ವ್ಯಾಜ್ಯ ಸ್ತುತಿಗೈದ. ಭಕ್ತಿಯ ನಿವೇದನದಲ್ಲಿ ಹೇಳ್ತಾನೆ,

ಹೀಗೆ ದಶಾವತಾರ ವರ್ಣನೆಯನ್ನು ಆನಂದ ಭೈರವಿರಾಗ ಕೀರ್ತನದಲ್ಲಿ ವೆಂಕಟೇಶ್ವರನಿಗೆ ಒಪ್ಪಿಸಿದ ನಂತರ ಚೆನ್ನಾಗಿ ವ್ಯಾಜ್ಯ ಸ್ತುತಿಗೈದ. ಬಂದೆ ಭಯ್ಯ ಗೋವಿಂದ ಶೆಟ್ಟಿ.

ವೆಂಕಟೇಶ್ವರನೇ ಗರ್ಭಗ್ರಹದಿಂದ ಅಪ್ಪಣೆ ಕೊಟ್ಟ ಕನಕದಾಸನು ನಿರಪರಾಧಿ. ಆತನು ನಮ್ಮ ಪರಮ ಭಕ್ತ. ನಾವೇ ಕಂಬಳಿಯನ್ನು ಕೊಂಡು ಪೀತಾಂಬರವನ್ನು ಹೊದಿಸಿದವರು ನಮ್ಮ ಭಕ್ತವರೇಣ್ಯನಿಗೆ. ಹೀಗೆ ತಿರುಪತಿಯಲ್ಲೆಲ್ಲ ಕನಕನ ಭಕ್ತಿಯ ಮಹಿಮೆ, ವೆಂಕಟೇಶ್ವರನ ಒಲುಮೆ, ಇವುಗಳ ಕುಳಿತು ದೊಡ್ಡ ಕಥೆಯೇ ಆಯಿತು. ಮುಂದೆ ಕನಕದಾಸರು ಉಡುಪಿ ಕ್ಷೇತ್ರಕ್ಕೆ ಬಂದರು. ದ್ವಾರಕಿ ಕೃಷ್ಣ, ರುಕ್ಮಿಣಿ ಕರಾರ್ಚಿತ ಕೃಷ್ಣ, ಮಧ್ವಾಚಾರ್ಯರಿಂದ ಅರ್ಚಿತನಾದ ಕೃಷ್ಣನು ಪೂರ್ವಾಭಿಮುಖನಾಗಿ ಪ್ರತಿಷ್ಠಿತನಾಗಿದ್ದ. ಈಗಲೋ ಕನಕನಿಗೆ ಕುರುಬನೆಂಬುದಕ್ಕಾಗಿ ಬ್ರಾಹ್ಮಣರು ಒಳಪ್ರವೇಶಕ್ಕೆ ಅವಕಾಶ ಕೊಡದೇ ಇರಲು ಸಿರಿಯ ಮದವೆ ಮುಕುಂದ ದ್ವಾರಕೆಯ ವೈಭವ ಎಲ್ಲವುಗಳನ್ನು ಜೊತೆ ಸೇರಿಸಿಕೊಂಡೀಗ ಕಡಗೋಲ ಕೃಷ್ಣನಾಗಿ ಬಂದು ಅಷ್ಟಮಠದ ಯತಿಗಳಿಂದ ಸೇವೆ ಕೊಳ್ಳುವನೆಂಬ ಬಿಂಕದಿಂದ ಕುರುಬನಾನೆಂದು ನನ್ನನ್ನು ತಳ್ಳಿದೆಯ ಹೊರಗೆ ಎಂಬುದಾಗಿ ಕೃಷ್ಣ ದೇವಸ್ಥಾನದ ಹೆಬ್ಬಾಗಲ ಪ್ರವೇಶ ಇಲ್ಲದೆ ಇರುವಾಗ ಉಡುಪಿ ಕ್ಷೇತ್ರದಲ್ಲಿ ದೇಗುಲದ ಪಶ್ಚಿಮ ದಿಕ್ಕಿಯ ಆ ಕಿಟಕಿ ಯಾವುದುಂಟು, ಪಶ್ಚಿಮ ದಿಕ್ಕಿನ ಕಿಟಕಿಯ ಸನಿಹದಲ್ಲಿ ನಿಂತು ಜನರೆಲ್ಲರಿಗೂ ಅರ್ಥವಾಗುವಂತೆ ದೇಶ ಐಕ್ಯತಾ, ಭಾವ ಐಕ್ಯತಾ, ವಿಶ್ವೈಕ್ಯ ಸಂಬಂಧವನ್ನು ತರಲು ಭಕ್ತಿಯೇ ಮುಖ್ಯವೆಂತೆಂಬುದಾಗಿ ಸಾರಿದ ಹಾಗೂ ಹೇಳಿದ.

ಕನಕದಾಸರಿ ರೀತಿಯಾಗಿ ಭಕ್ತಿಯೇ ಜ್ಞಾನವೇ ವೈರಾಗ್ಯವೇ ಒಬ್ಬನ ಕುಲವನ್ನು ನಿರ್ಣಯ ಮಾಡುವುದೇ ಹೊರತು ಇತರ ಯಾವುದು ಪರಮಾತ್ಮ ನೋಡು ಪರಮಾತ್ಮ ಎದ್ದಿಗೂ ಇತರ ಯಾವ ವಿಚಾರಗಳನ್ನು ಕಾಂಬವನಲ್ಲ ಎಂಬುದಾಗಿ ಅಪ್ಪಣೆ ಕೊಟ್ಟು ಸ್ತುತಿಗೈದೊಡನೆಯೇ ಘಂಟೆ ಬಾರಿಸಿತು. ದೀಪಗಳು ಮತ್ತೊಮ್ಮೆ ಬೆಳಗಿದವು. ಪೂರ್ವಾಭಿಮುಖನಾದ ಕೃಷ್ಣನು ಪಶ್ಚಿಮಾಭಿಮುಖನಾಗಿ ದರ್ಶನ ಕೊಟ್ಟ. ಪಡುವಣ್ಣ

0: ಗೋಪಿ ಶ್ರೀಕೃಷ್ಣ ಗೋವಿಂದ
1: ಗೋವಿಂದ.
0: ಹೀಗೆ ಕೃಷ್ಣನ ಸೇವೆಯನ್ನು ಗೈದ ಮಹಾನುಭಾವರಾದ ಕನಕದಾಸರು ಅನೇಕ ಸಹಸ್ರ ಕೀರ್ತನೆಗಳನ್ನು ರಚಿಸಿ, ನಳಚರಿತ್ರೆಯನ್ನು ರಚಿಸಿ, ಮೋಹನ ತರಂಗಿಣಿ ಎಂಬ ಗ್ರಂಥವನ್ನು ರಚಿಸಿ, ತಮ್ಮ ಅತ್ಯುತ್ತಮವಾದ ಹರಿಭಕ್ತಿಸಾರ ಗ್ರಂಥದೊಂದಿಗೆ ವೃದ್ಧಾಪ್ಯದಲ್ಲಿ ಕಾಗಿನೆಲೆಯ ಆದಿಕೇಶವ ಸನ್ನಿಧಿಗೆ ಮರಳಿದರು. ಆ ಹರಿಭಕ್ತಿಸಾರದ ನುಡಿಗಳು ಇಂದಿಗೂ ಕರ್ನಾಟಕದ ಮನೆ ಮಾತಾಗಿದೆ. ಮುಖ್ಯವಾಗಿ ಇವೆರಡು ಹರಿಭಕ್ತಿಸಾರದ ನುಡಿಗಳು ಎಲ್ಲ ಮನೆಯಲ್ಲಿಯೂ ಕೂಡ ಕೊಂಡಾಡಲ್ಪಡುತ್ತವೆ.

ನಿಜವಾದನೆಂಟ ಪರಮಾತ್ಮ ಒಬ್ಬನೇ. ಆತ ದೇಹ ಬಿಟ್ಟಗಲಿದನೆಂದರೆ ತಕ್ಷಣವೇ ಉಂಟಾಗ್ತದೆ ಸಾವು. ಮತ್ತೆ ಕನಕದಾಸರು ಹೇಳಿಕೊಡ್ತಾರೆ ನಮಗೆ, ಮಣ್ಣು ಮಣ್ಣಿನೋಳುವುದೀ ಸಾಲ.

0: ಇದುವರೆಗೂ ನೀವು ಕೇಳಿದ್ದು ಕನಕದಾಸರ ಹರಿಕತೆ, ಗಾಯನ ಸಂತ ಕೇಶವದಾಸರು. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
2: ಹೂನೆ, ರೆಡಿ ಆಗ್ತಾ ಇದೆ.
1: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
0: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
2: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
4: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
0: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
4: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
0: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240142, ಮೊಬೈಲ್ ಸಂಖ್ಯೆ 9535191545.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳ ಕೆಲಸ ಮಾಡೋದು? ನಮ್ಮ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡಿಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದ

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗ್ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ಕರ್ಮವೆ ತನ್ನಾವು ಸಿರೆಂದೆನುವ ಸಜ್ಜಕೆ ಎಂದು ತಲೆಬಾಗಿಸುವ ಧರ್ಮವೆ ತನ್ನಾವು ಸಿರೆಂದೆನುವ ದ್ರೋಹಿಗಳೆದೆಯ ನಡುಗಿಸಿ ನಗುವ ಅನ್ಯಾಯವನ್ನು ಮೆಟ್ಟಿ ಮೆರೆಯುವ ಮೆಟ್ಟಿ ಮೆರೆಯುವ

0: ಹೆಂಗಮ್ಮ ಮಲ್ಗೆ ಮಾರು?
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತ ನಿಂತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ನೀವು ಉದ್ದಿಮೆದಾರರ, ನೀವು ವ್ಯಾಪಾರಸ್ಥರ, ನೀವು ರೈತೋದ್ಯಮಿಗಳೇ,
1: ನಿಮ್ಮದು ಸ್ಟಾರ್ಟ್ಅಪ್ ಬಿಸ್ನೆಸ್, ನಿಮ್ಮ ಮಾರುಕಟ್ಟೆ ವಿಸ್ತಾರವಾಗಬೇಕೆ,
0: ಇದಕ್ಕೆಲ್ಲ ರೇಡಿಯೋ ಶಿವಮೊಗ್ಗ ವೇದಿಕೆಯಾಗಲಿದೆ. ನಿಮ್ಮ ವಾಣಿಜ್ಯ ಪ್ರಕಟಣೆಗಳು, ಜಾಹೀರಾತುಗಳು, ವಾಣಿಜ್ಯ ವಿಚಾರಗಳ ವಿನಿಮಯಕ್ಕೆ ರೇಡಿಯೋ ಶಿವಮೊಗ್ಗವನ್ನ ಸಂಪರ್ಕಿಸಿ. ಕಾಂಟ್ಯಾಕ್ಟ್ 7251 76279. ಸಂಖ್ಯೆ ಮತ್ತೊಮ್ಮೆ 7251 76279.

0: ಹಲೋ ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30 to 9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ನೀವು ನಮಗೆ ನೀಡುವ ಸಲಹೆ ಅದು ನಿಮ್ಮ ಪ್ರೀತಿ, ನೀವು ನೀಡುವ ಅನಿಸಿಕೆಗಳು ನಿಮ್ಮ ಪ್ರೀತಿ, ನೀವು ತೋರುವ ನಮ್ಮ ತಪ್ಪುಗಳು ನಿಮ್ಮ ಪ್ರೀತಿ, ನಿಮ್ಮ ಅಭಿಮಾನದ ಅಕ್ಕರೆಗೆ ನಮ್ಮ ಪ್ರೀತಿಯ ಕಾರ್ಯಕ್ರಮ.
3: ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ಕುರಿತಾದ ನಿಮ್ಮ ಅನಿಸಿಕೆಗಳೇ ಭಾವಬಾನುಲಿ. ಪ್ರತಿ ಭಾನುವಾರ 4:30 ಈ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಆರ್ಜೆ ರಕ್ಷಿತಾ ಹೊಳ್ಳ ಇದನ್ನು ನಡೆಸಿಕೊಡಲಿದ್ದಾರೆ. ಇದೆಲ್ಲವೂ ನಿಮಗಾಗಿ. ತಪ್ಪದೆ ಕೇಳಿ 9686096279 ಈ ಸಂಖ್ಯೆಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ.
7: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
8: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
7: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
9: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
7: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
9: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
8: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
10: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
11: ಲತಾ, ನಿನ್ ಫೇಸ್ ಮತ್ತೆ ಸ್ಕಿನ್ ನಲ್ಲಿ ಎನಿ ಟೈಮ್ ಗ್ಲೋ ಇರುತ್ತೆ, ಯಾವ ಬ್ಯೂಟಿ ಪಾರ್ಲರ್ ಗೆ ಹೋಗ್ತೀಯಾ?
12: ಸುಮಾ, ಹೊರಗಿನ ಹೆಲ್ತ್ ಚೆನ್ನಾಗಿರ್ಬೇಕು ಅಂದ್ರೆ ಮೊದಲು ಒಳಗಿನ ಹೆಲ್ತ್ ಚೆನ್ನಾಗಿರ್ಬೇಕು.
11: ನಿನ್ ಮಾತಿನ ಅರ್ಥ, ದಿನ ನಂದಿನಿ ಹಾಲನ್ನೇ ಯೂಸ್ ಮಾಡು, ಆರೋಗ್ಯ ಚೆನ್ನಾಗಿರುತ್ತೆ.
13: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
14: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
15: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
16: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಭಾವ ಬಾನುಲಿ ಕಾರ್ಯಕ್ರಮ. ನಮ್ಮ ರೇಡಿಯೋ ಶಿವಮೊಗ್ಗದ ಕೇಳುಗರ ಅನಿಸಿಕೆಯನ್ನ ಅನಾವರಣಗೊಳಿಸುವಂತಹ ಕಾರ್ಯಕ್ರಮವೇ ನಮ್ಮ ಈ ಭಾವ ಬಾನುಲಿ ಕಾರ್ಯಕ್ರಮ. ಎಲ್ರು ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಭಾವ ಬಾನುಲಿ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡೋಣ. ನಾನು ಯಾವಾಗ್ಲೂ ಹೇಳೋ ಹಾಗೆ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಇರುವಂತಹ ಕಾರ್ಯಕ್ರಮವೇ ನಮ್ಮ ಈ ಭಾವ ಬಾನುಲಿ ಕಾರ್ಯಕ್ರಮ. ನಿಮಗೆ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವಂತಹ ಯಾವ್ದಾದ್ರು ಕಾರ್ಯಕ್ರಮವನ್ನ ಕೇಳಿದಾಗ ವಾವ್, ಏನ್ ಸಖತ್ತಾಗಿದೆ ಗುರು ಈ ಕಾರ್ಯಕ್ರಮ ಅಂತ ಅನ್ನಿಸ್ತಾ, ಇಲ್ಲ ಇನ್ನೊಂಚೂರೇನೋ ಬೇಕಿತ್ತು ಅಂತ ಅನ್ನಿಸ್ತಾ, ಅಥವಾ ಪರವಾಗಿಲ್ಲ ಅಂತ ಅನ್ನಿಸ್ತಾ, ಸೊ ಹಾಗಿದ್ರೆ ಆ ಒಂದು ಕಾರ್ಯಕ್ರಮದ ಬಗ್ಗೆ ನಿಮಗಿರುವಂತಹ ಅನಿಸಿಕೆ ಅಭಿಪ್ರಾಯವನ್ನ ನೀವು ಮೆಸೇಜ್ ಮಾಡೋದ್ರ ಮೂಲಕ, ಇಲ್ಲ ನಿಮ್ಮ ವಾಯ್ಸ್ ನೋಟ್ ಅನ್ನ ಕಳಿಸೋದ್ರ ಮೂಲಕ ನೇರವಾಗಿ ನಮ್ಮ ಜೊತೆ ಹಂಚಿಕೊಳ್ಳಬಹುದಾಗಿದೆ. ನಿಮ್ಮ ಅನಿಸಿಕೆ ಪಾಸಿಟಿವ್ ಆಗಿದ್ರು ನೆಗೆಟಿವ್ ಆಗಿದ್ರು ಕೂಡ ಸ್ವೀಕರಿಸೋದಕ್ಕೆ ನಾವು ಸಿದ್ಧ ಇದೀವಿ. ಹಾಗಿದ್ರೆ ಇನ್ಯಾಕ್ ತಡ? ನಮ್ಮ ರೇಡಿಯೋ ಶಿವಮೊಗ್ಗದ ಮೊಬೈಲ್ ಸಂಖ್ಯೆ 9686096279. ಸಂಖ್ಯೆ ಮತ್ತೊಮ್ಮೆ 9686096279. ಈ ಸಂಖ್ಯೆಗೆ ಮೆಸೇಜ್ ಮಾಡೋದ್ರ ಮೂಲಕ ಇಲ್ಲ ವಾಯ್ಸ್ ನೋಟ್ ನ ಕಳಿಸೋದ್ರ ಮೂಲಕ ನಿಮ್ಮ ಅನಿಸಿಕೆಯನ್ನ ನಮ್ಮ ಜೊತೆ ಹಂಚ್ಕೊಳ್ಬಹುದು. ಸೊ ಇನ್ಯಾಕ್ ತಡ, ಫಟಾಫಟ್ ಅಂತ ನಿಮ್ಮ ಅನಿಸಿಕೆಗಳನ್ನ ನಮ್ಗೆ ಕಳಿಸಿ. ಆದ್ರೆ ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್ ತಗೊಂಡ್ ಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಭಾವ ಬಾನುಲಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಎಸ್ ಐ ಆಮ್ ಇನ್ ಲವ್.
1: ಮದಿಗೆ ತಪ್ಪೋದು ದ್ರೋಹ ತಾನೇ.
0: ಎಸ್ ಎಸ್ ಎಸ್.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಭಾವ ಬಾನುಲಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಭಾವ ಬಾನುಲಿ ಕಾರ್ಯಕ್ರಮದಲ್ಲಿ ಯಾರ್ಯಾರು ಯಾವ್ಯಾವ ಕಾರ್ಯಕ್ರಮಕ್ಕೆ ಏನೇನು ಫೀಡ್ಬ್ಯಾಕ್ಸ್ನ ಕಳಿಸಿದ್ದಾರೆ ಅಂತ ಹೇಳಿ ನೋಡೋಣ. ಸ್ನೇಹಿತರ ದಿನದ ಸ್ನೇಹಮಯ ದಿನದ ಸ್ನೇಹಮಯ ಹಾಡುಗಳು ಕೇಳ್ತಾ ಇದ್ದೇವೆ. ಸ್ನೇಹಮಯ ವಾತಾವರಣ ಸೃಷ್ಟಿ ಮಾಡಿದ ನಮ್ಮ ಸ್ನೇಹಮಯ FM 90.8 ಸ್ನೇಹಿತರಿಗೆ ಶುಭಾಶಯಗಳು ಅಂತ ಹೇಳಿ ಒಬ್ರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ರೆ, ತುಮ್ರಹಳ್ಳಿ ವೆಂಕಟೇಶ್ ಇವರು, ಮಧುರ ಗಾನ ಸೂಪರ್ ಆಗಿ ಮೂಡಿ ಬರುತ್ತಿದೆ. ಹಗರಿ ಬೊಮ್ಮನಹಳ್ಳಿ ತಾಲೂಕು ತುಮ್ರಹಳ್ಳಿ ಗ್ರಾಮ ವೆಂಕಟೇಶ ರಾಯ್ಕರ್ ಅವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ದ ವೇ ಯು ಪ್ರೆಸೆಂಟ್ ದ ಶೋ ಆ್ಯಂಡ್ ಯು ಎಂಗೇಜಿಂಗ್ ಸ್ಟೈಲ್ ಆಫ್ ಸ್ಪೀಕಿಂಗ್ ಮೇಡ್ ದ ಎಂಟೈರ್ ಕನ್ವರ್ಸೇಷನ್ ಇಂಪ್ಯಾಕ್ಟ್ಫುಲ್ ಅಂಡ್ ಎಂಜಾಯಬಲ್. ಥ್ಯಾಂಕ್ ಯು ಫಾರ್ ಗಿವಿಂಗ್ ದಿಸ್ ಇನಿಷಿಯೇಟಿವ್ ಅ ವಂಡರ್ಫುಲ್ ಪ್ಲಾಟ್ಫಾರ್ಮ್ ಅಂಡ್ ಹೆಲ್ಪಿಂಗ್ ಅಸ್ ಸ್ಪ್ರೆಡ್ ದಿ ಮೆಸೇಜ್ ಟು ಅ ವೈಡರ್ ಆಡಿಯನ್ಸ್ ಅಂತ ಹೇಳಿ ಆನಂದ್ ಜೋಶಿ ಅವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಗಗನ್ ರಾಜ್ಕುಮಾರ್ ಮಾರಿಕಣಿವೆ ಹಿರಿಯೂರು ತಾಲೂಕು ಇವರು, ರೇಡಿಯೋ ಶಿವಮೊಗ್ಗ ವಾಹಿನಿಯಿಂದ ಸುಬ್ರಹ್ಮಣ್ಯ ಆಯ್ತಾಳ್ ಸರ್ ಅವರ ನಿರೂಪಣೆಯಲ್ಲಿ ವೀರಪ್ಪ ನಾಯ್ಕ ಚಿತ್ರದ ಹಾಡು ತುಂಬಾ ಇಷ್ಟ ಆಯಿತು. ಇದೇ ದಿನ ಬೆಳಗ್ಗೆ ಅರುಣೋದಯ ಕಾರ್ಯಕ್ರಮದಲ್ಲಿ ಮಾಹಿತಿ ಹಾಗೂ ಗೀತೆಗಳು ಮನಕ್ಕೆ ಮುದ ನೀಡಿದೆ, ವಂದನೆಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಸುರೇಶ ಬಸವನೋರ ಕಲಬುರ್ಗಿ ಇವರು, ಗಾಯಕಿ ಚಿತ್ರ ಹಾಡಿರುವ ಎಲ್ಲಾ ಹಾಡುಗಳು ತುಂಬಾ ಚೆನ್ನಾಗಿದೆ ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಕಾಂಚನ ಗೀತೆ ಸೂಪರ್ ಸರ್, ಚೆನ್ನಾಗಿ ಪ್ರಸಾರವಾಗುತ್ತಿದೆ, ಸುಬ್ರಹ್ಮಣ್ಯ ಆಯ್ತಾಳ್ ಸರ್ ನಿರೂಪಣೆಗೆ ಧನ್ಯವಾದಗಳು ಅಂತ ಹೇಳಿ ವೆಂಕಟೇಶ್ ಪಲಾದಿ ಅವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಗಾನ ಕೋಗಿಲೆ ಚಿತ್ರ ಅವರ ಮಧುರ ಕಂಠದಲ್ಲಿ ಮೂಡಿ ಬರುತ್ತಿರುವ ಪ್ರತಿಯೊಂದು ಹಾಡು ಮನಸ್ಸಿಗೆ ಅಪಾರ ಆನಂದವನ್ನ ನೀಡುತ್ತಿದೆ. ಅವರ ಸುಮಧುರ ಗಾಯನ ಕೇಳುತ್ತಿದ್ದಂತೆ ಮನಸ್ಸು ಮತ್ತೊಂದು ಲೋಕಕ್ಕೆ ತೇಲಿ ಹೋದ ಅನುಭವವಾಗುತ್ತದೆ. ಎಫ್ಎಂ ಶಿವಮೊಗ್ಗದಲ್ಲಿ ಗಾನ ಕುಗಿಲೆ ಚಿತ್ರ ಅವರ ಅಮರ ಗೀತೆಯನ್ನು ಪ್ರಸಾರ ಮಾಡುತ್ತಿರುವ ಕಾರ್ಯಕ್ರಮವನ್ನು ಅತ್ಯಂತ ಅರ್ಥಪೂರ್ಣವಾಗಿ ನಡೆಸಿಕೊಡುತ್ತಿರುವ ಸುಬ್ರಹ್ಮಣ್ಯ ಐತಾಳ್ ಸರ್ ಅವರಿಗೆ ಹಾಗೂ ಇಂತಹ ಉತ್ತಮ ಸಂಗೀತ ಕಾರ್ಯಕ್ರಮವನ್ನು ಶ್ರೋತೃಗಳಿಗೆ ತಲುಪಿಸುತ್ತಿರುವ ಎಫ್ಎಂ ಶಿವಮೊಗ್ಗದ ನಿರ್ದೇಶಕರಿಗೂ ತುಂಬು ಹೃದಯದ ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ರೆ, ಚಿತ್ರಮ್ಮ ಅವರ ಧ್ವನಿಯಲ್ಲಿ ಪ್ರಸಾರವಾಗುತ್ತಿರುವ ಹಾಡುಗಳು ಒಂದಕ್ಕಿಂತ ಒಂದು ತುಂಬಾ ಇಂಪಾಗಿ ಕೇಳಿ ಬರುತ್ತಿದೆ, ಖುಷಿ ಆಯಿತು. ಹೀಗೆ ಉತ್ತಮ ಗೀತೆಗಳು ಪ್ರಸಾರ ಮಾಡಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ಅವರು ತಿಳಿಸಿದ್ದಾರೆ. ಹಾಗೆ ಸುಬ್ರಹ್ಮಣ್ಯ ಪತ್ತೇನಹಳ್ಳಿ ಬೆಂಗಳೂರು ಇವರು, ಕಾರ್ಯಕ್ರಮ ಕೇಳ್ತಾ ಇದ್ದೇವೆ, ಕೆ ಚಿತ್ರ ಅವರ ಹಾಡು ಚಿತ್ರಗೀತೆಗಳು ಬಹಳ ಅದ್ಭುತವಾಗಿದೆ ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆಯೇ ಚಿತ್ರಗೀತೆಗಳು ಬಹಳ ಅದ್ಭುತವಾಗಿದೆ, ಧನ್ಯವಾದಗಳು ಅಂತ ಹೇಳಿ ಸುಬ್ರಹ್ಮಣ್ಯ ಪತ್ತೇನಹಳ್ಳಿ ಅವರು ತಮ್ಮ ಅನಿಸಿಕೆಯನ್ನು ಮತ್ತೊಮ್ಮೆ ತಿಳಿಸಿದ್ದಾರೆ. ಹಾಡುಗಳು ಚೆನ್ನಾಗಿ ಮೂಡಿ ಬರ್ತಾ ಇವೆ ಅಂತ ಹೇಳಿ ನಾಗರಾಜ್ ಚೌಧರಿ ಕಲಬುರಗಿ ಜಿಲ್ಲೆ ಇವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ರೆ, ಬೆಂಗಳೂರಿನ ಸ್ವಾತಿ ಭರತ್ ಅವರು, ಕಾರ್ಯಕ್ರಮ ಕೇಳ್ತಾ ಇದ್ದೇವೆ, ಕೆಎಸ್ ಚಿತ್ರ ಅವರ ಸುಮಧುರ ಕಂಠದಲ್ಲಿ ಮೂಡಿ ಬರುತ್ತಿರುವ ಎಲ್ಲಾ ಗೀತೆಗಳು ಅದ್ಭುತವಾಗಿದೆ ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ರಾತ್ರಿ 8:30 ರೇಡಿಯೋ ಶಿವಮೊಗ್ಗ 90.8 FM ನಲ್ಲಿ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಮಧುರ ಗೀತೆ ಕನ್ನಡ ಚಿತ್ರಗೀತೆಗಳ ವಿಶೇಷ ಕಾರ್ಯಕ್ರಮವನ್ನು ಪ್ರಸಾರ ಮಾಡುತ್ತಿರುವುದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. ವಿಷ್ಣುವರ್ಧನ್ ಅವರ ಅಮರ ಗೀತೆಗಳು ಕೇಳುಗರ ಮನಸ್ಸಿಗೆ ಸಹ ಹೊಸ ಉಲ್ಲಾಸವನ್ನು ನೀಡುತ್ತಿದೆ. ಇಂತಹ ಮನೋರಂಜನೆಯ ಜೊತೆಗೆ ಹಳೆಯ ಸುಮಧುರ ಹಾಡನ್ನು ನಮ್ಮೆಲ್ಲರಿಗೂ ತಲುಪಿಸಿರುವ ರೇಡಿಯೋ ಶಿವಮೊಗ್ಗದ ತಂಡಕ್ಕೂ ಹಾಗೂ ನಿರೂಪಕರಾದ ಸುಬ್ರಹ್ಮಣ್ಯ ಆಯ್ತಾಳ್ ಸರ್ ಅವರಿಗೂ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದಲ್ಲಿ ಇನ್ನಷ್ಟು ಉತ್ತಮ ಕಾರ್ಯಕ್ರಮವನ್ನು ನೀಡುತ್ತಾ ಯಶಸ್ಸಿನ ಹೊಸ ಎತ್ತರವನ್ನ ತಲುಪಲಿ ಅಂತ ಹಾರೈಸ್ತೀನಿ ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ವಿಷ್ಣುವರ್ಧನ್ ನಟನೆಯ ಚಿತ್ರಗೀತೆಗಳು ತುಂಬಾ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿ ಸುಬ್ರಹ್ಮಣ್ಯ ಪತ್ತೇನಹಳ್ಳಿ ಅವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆಯೇ ಇದೇ ರೀತಿಯಾಗಿ ಇದೇ ಕಾರ್ಯಕ್ರಮಕ್ಕೆ ಲತಾ ಸುಹಾಸ್ ಹೊಸಕೋಟೆ ಇವರು ಕೂಡ ವಿಷ್ಣುವರ್ಧನ್ ನಟನೆಯ ಪೊಲೀಸ್ ಮತ್ತು ದಾದಾ ಚಿತ್ರದ ಗೀತೆ ಬಹಳ ಸೊಗಸಾಗಿ ಬರ್ತಾ ಇದೆ ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಪ್ರತಿದಿನ ಒಬ್ಬೊಬ್ಬರು ನಟರು ಮತ್ತು ನಟಿಯರ ವಿಶೇಷ ಗೀತೆಗಳನ್ನ ಪ್ರಸಾರ ಮಾಡುತ್ತೀರಾ, ತುಂಬಾ ಸಂತೋಷ. ಕಾರ್ಯಕ್ರಮ ಮೊದಲಿಗೆ ನಟರು ಮತ್ತು ನಟಿಯರು ಸ್ವಲ್ಪ ಮಾಹಿತಿ ನೀಡಿ ನಂತರ ಗೀತೆಯನ್ನು ಪ್ರಸಾರ ಮಾಡಿದ್ರೆ ಕಾರ್ಯಕ್ರಮದ ಮೆರುಗು ಹೆಚ್ಚಾಗುತ್ತೆ. ಕಾರ್ಮಿಕ ಕಳ್ಳನಲ್ಲ ಚಿತ್ರದ ಗೀತೆ ಸೊಗಸಾಗಿದೆ, ಧನ್ಯವಾದಗಳು ಅಂತ ಹೇಳಿ ಸುಬ್ರಹ್ಮಣ್ಯ ಮತ್ತು ಕುಟುಂಬ ಪತ್ತೇನಹಳ್ಳಿ ಇವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಕರಾಟೆ ರಾಜ ಶಂಕರ್ ನಾಗ್ ನಟನೆಯ ಚಿತ್ರಗೀತೆಗಳಿಂದ ಮೂಡಿ ಬರುತ್ತಿರುವ ಎಲ್ಲಾ ಗೀತೆಗಳು ಅದ್ಭುತವಾಗಿದೆ. ಮಿಂಚಿನ ಓಟ ಚಿತ್ರದ ಗೀತೆ ಅದ್ಭುತ, ಧನ್ಯವಾದಗಳು ಅಂತ ಹೇಳಿ ಸಂಜಯ್ ಸ್ವಾತಿ ಭರತ್ ಬೆಂಗಳೂರು ಇವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆಯೇ ಭಾನುವಾರ 8:30 ಪ್ರಸಾರವಾದ ಸುಮಧುರ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಶಂಕರ್ ನಾಗ್ ಅವರ ಹಾಡು ತುಂಬಾ ಮೆಚ್ಚುಗೆ ಆಯಿತು, ಇದನ್ನು ಪ್ರಸಾರ ಮಾಡುತ್ತಿರುವ ನಿಮಗೆ ಧನ್ಯವಾದಗಳು ಅಂತ ಹೇಳಿ ಸುರೇಶ್ ಭಟ್ ಗೌರಿಬಿದನೂರು ಚಿಕ್ಕಬಳ್ಳಾಪುರ ಜಿಲ್ಲೆ ಇವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಸುಭಾನ್ ಕೋರಿ ಹಗರಿ ಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ ಇವರು, ಕರಾಟೆ ಕಿಂಗ್ ಶಂಕರ್ ನಾಗ್ ಹಾಡುಗಳು ಅಂದ್ರೆ ಎಲ್ಲರಿಗೂ ಇಷ್ಟಪಡ್ತಾರೆ, ಅದರಲ್ಲೂ ಸುಬ್ರಹ್ಮಣ್ಯ ಸರ್ ನಿಮ್ಮ ಆಯ್ಕೆ ತುಂಬಾ ಚೆನ್ನಾಗಿರುತ್ತೆ, ನಾವು ಪ್ರತಿದಿನ ಕೇಳುತ್ತೇವೆ ಶಿವಮೊಗ್ಗ ಇದೇ ತರ ಮುಂದುವರಿಯಲಿ ನಮ್ಮ ರೇಡಿಯೋ ಶಿವಮೊಗ್ಗ ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ರೆ. ಲತಾ, ಸುಹಾಸ್ ಇವರು ಶಂಕರ್ ನಾಗ್ ನಟನೆಯ ಸೀತಾರಾಮು ಚಿತ್ರದ ಗೀತೆ ಬಹಳ ಸೊಗಸಾಗಿದೆ, ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಶಿವಮೊಗ್ಗ ಬಾನುಲಿ ಸಿಬ್ಬಂದಿಗೆ ಎಲ್ಲರಿಗೂ ನಮಸ್ಕಾರಗಳು. ಚಿತ್ರ ಗೀತೆಗಳು ತುಂಬಾ ಚೆನ್ನಾಗಿ ಪ್ರಸಾರವಾಗುತ್ತಿದೆ, ಸುಬ್ರಹ್ಮಣ್ಯ ಐತಾಳ್ ಸರ್ ಅವರಿಗೆ ತುಂಬಾ ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಶ್ರುತಿ ರಾಜೇಶ್ ಭಾದ್ರಾ ವತಿಯಿಂದ ಲೈಫ್ ಸೂಪರ್ ಗುರು ಆಯ್ದು ಕೆಲವು ಕಥೆಗಳು ವಿವರಿಸಿದ ಬೃಂದಾ ಅವರು ತುಂಬಾ ಅರ್ಥಪೂರ್ಣವಾಗಿ ಹೇಳಿದ್ರು. ನಮಗೆ ನಾವೇ ಸ್ನೇಹಿತರು, ನಮಗೆ ಅಂತ ಸಮಯ ಕೊಡಬೇಕು ಅಂತ ತುಂಬಾ ಚೆನ್ನಾಗಿ ವಿವರಿಸಿದ್ರು. ಹಾಗೆ ಇನ್ನೊಂದು ಆಯ್ದ ಕಥೆಯಲ್ಲಿ ನಾವು ಮಾಡುವ ಕೆಲಸದಲ್ಲಿ ನಮಗೆ ನಂಬಿಕೆ ಇರಬೇಕು, ಹಾಗೂ ನಾವು ಮಾಡುವ ಕೆಲಸವನ್ನು ಇಷ್ಟಪಟ್ಟು ಮನಸ್ಸಿನಿಂದ ಮಾಡಿದ್ರೆ ನಮಗೆ ಅದರಲ್ಲಿ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಅದನ್ನ ಸಹ ಬೃಂದಾ ಅವರು ತುಂಬಾ ಚೆನ್ನಾಗಿ ವಿವರಿಸಿದ್ರು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ರೇಡಿಯೋ ಕೇಂದ್ರದಿಂದ ಮೂಡಿ ಬರುತ್ತಿರುವ ಕಲ್ಲಂಗಡಿ ಹಣ್ಣಿನ ಬಗ್ಗೆ ಆ ಹಣ್ಣಿನ ವಿಶೇಷ ಮಧುರ ಮಾಹಿತಿ ಕಣಜ ತುಂಬಾ ಇಷ್ಟವಾಯಿತು. ಈ ಕಾರ್ಯಕ್ರಮ ನಡೆಸಿಕೊಡುತ್ತಿರುವ ಮೇಡಮ್ ಅನಂತ ಅನಂತ ಅಭಿನಂದನೆಗಳು, ಧನ್ಯವಾದಗಳು ರೀ ಮೇಡಮ್ ಅಂತ ಹೇಳಿ ಮಂಗಳಪ್ಪ ನಿಂಗಾಪುರ ಇವರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ನಾನು ನಿಮ್ಮ ರೇಡಿಯೋ ಕಾರ್ಯಕ್ರಮ ಕೇಳುತ್ತೇನೆ, ಎಲ್ಲಾ ವಿಭಾಗದ ಕಾರ್ಯಕ್ರಮಗಳು ಉತ್ತಮವಾಗಿ ಬರುತ್ತಿದೆ. ಇತ್ತೀಚೆಗೆ ನಾನು ಲೈಫ್ ಸೂಪರ್ ಗುರು ಪುಸ್ತಕ ಪರಿಚಯವನ್ನ ಕೇಳಿದೆ. ಆರ್ ಜಿ ಮಹಾಲಕ್ಷ್ಮಿ ಅವರ ನಿರೂಪಣೆ ಚೆನ್ನಾಗಿತ್ತು. ಆ ಪುಸ್ತಕದ ಬಗ್ಗೆ ಬೃಂದಾ ಅವರು ವಿವರಣೆ ತುಂಬಾ ತೃಪ್ತಿದಾಯಕವಾಗಿತ್ತು, ಮತ್ತು ಬೃಂದಾ ಅವರ ಧ್ವನಿ ಚೆನ್ನಾಗಿದೆ ಮತ್ತು ಆತ್ಮವಿಶ್ವಾಸದಿಂದ ಕೂಡಿದೆ. ಶುಭವಾಗಲಿ, ಇನ್ನು ಹೆಚ್ಚಿನ ಕಾರ್ಯಕ್ರಮಗಳು ಬರಲಿ ಅಂತ ಹೇಳಿ ಹಾರೈಸುತ್ತೇನೆ, ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಕಲ್ಲಂಗಡಿ ದಿನದ ವಿಶೇಷದ ಬಗ್ಗೆ ಚೆನ್ನಾಗಿ ಕಾರ್ಯಕ್ರಮ ನಡೆಸಿಕೊಟ್ರಿ, ನಮ್ಮ ಎಲ್ಲಾ ಕೇಳುಗರು ಕೂಡ ತುಂಬಾ ಚೆನ್ನಾಗಿ ಅವರವರ ಅನಿಸಿಕೆಯನ್ನ ತಿಳಿಸಿದ್ರು, ಧನ್ಯವಾದಗಳು ಅಂತ ಹೇಳಿ ಕೃಷಿನಗರದ ಚಿಕ್ಕಪ್ಪ ಅವರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ದಿನಾಂಕ 4/8/26 ಬೆಳಗಿನ ಅರುಣೋದಯ ಕಾರ್ಯಕ್ರಮದಲ್ಲಿ ನಮ್ಮ ಅಚ್ಚುಮೆಚ್ಚಿನ ಶ್ವೇತಾ ಮ್ಯಾಡಂ ಅವರು ಸೂರ್ಯ ನಮಸ್ಕಾರ ಮತ್ತು ಅದರ ಹಿಂದಿನ ವೈಜ್ಞಾನಿಕ ಮಹತ್ವದ ಬಗ್ಗೆ ನೀಡಿದ ಮಾಹಿತಿ ಸೊಗಸಾಗಿತ್ತು, ಉತ್ತಮ ಮಾಹಿತಿಗಾಗಿ ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ ಸುಬ್ರಹ್ಮಣ್ಯ ಪತ್ತೇನಹಳ್ಳಿ ಅವರು. ಹಾಗೆ ಜಾನಪದ ಶರೀಫ್ ಅಜ್ಜರ ರಚನೆಯ ಗೀತೆಯನ್ನ ಹಾಡುವ ಟಾಪಿಕ್ ಬಿಂದಾಸ್ ಲೈವ್ ಸೊಗಸಾಗಿ ಹಿತವಾಗಿ ಮೂಡಿ ಬರುತ್ತಿದೆ. ನಿಮ್ಮ ಚಂದದ ನಿರೂಪಣೆಯೊಂದಿಗೆ ಕಾರ್ಯಕ್ರಮ ಸೊಗಸಾಗಿತ್ತು, ಧನ್ಯವಾದಗಳು ನಿಮಗೆ, ಪ್ರೀತಿಯಿಂದ ವಂದನೆಗಳು ಮಹಾಲಕ್ಷ್ಮಿ ಅಂತ ಹೇಳಿ ಕುಸುಮ ಅವರು ಶಿವಮೊಗ್ಗದಿಂದ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ರಾಯಚೂರು ಜಿಲ್ಲೆಯ ಭೀಮನಗೌಡ ಪಾಟೀಲ್ ಅವರು, ಮಂಗಳವಾರದ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ ಜಾನಪದ ಗೀತೆ ಹಾಡುವ ಶೈಲಿ ಚೆನ್ನಾಗಿತ್ತು, ಈ ಕಾರ್ಯಕ್ರಮ ತಂದುಕೊಟ್ಟ ಮಹಾಲಕ್ಷ್ಮಿ ಮೇಡಂಗೆ ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆಯೇ ಇವರು 11 ಪ್ರಸಾರವಾದ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ ತುಂಬಾ ಅದ್ಭುತವಾಗಿತ್ತು, ಜಾನ್ವಿಯ ಕಥೆ ಕೇಳಿ ದುಃಖವಾಯಿತು, ಪ್ರಸಾರ ಮಾಡಿದ ರಕ್ಷಿತಾ ಹೊಳ್ಳ ಮೇಡಂ ಅವರಿಗೆ ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಡಿಜಿಟಲ್ ಇಲ್ಲ ದುಡ್ಡು ಅಂತ ಟಾಪಿಕ್ ತುಂಬಾ ಚೆನ್ನಾಗಿ ತಿಳಿಸುತ್ತಿದ್ದೀರಿ ಅಂತ ಹೇಳಿ ಉಮಾ ಅವರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೇನೆ ಅಜಗಣ್ಣನವರ ಪರಿಚಯ ಮತ್ತು ಅವರ ವಚನಗಳ ವಿಶ್ಲೇಷಣೆಯನ್ನ ತುಂಬಾ ಸೊಗಸಾಗಿ ಮಾಡಿದ್ರು ಉಮಾದೇವ್ ಅವರಿಗೆ ಧನ್ಯವಾದಗಳು, ಮತ್ತು ಪವಿತ್ರ ಅವರ ನಿರೂಪಣೆ ಅಷ್ಟೇ ಚೆನ್ನಾಗಿತ್ತು, ಅವರಿಗೆ ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಸುಬ್ರಹ್ಮಣ್ಯ ಪತ್ತೇನಹಳ್ಳಿ ಅವರು, ಆರತಿ ಅಭಿನಯದ ಎಲ್ಲಾ ಗೀತೆಗಳು ನಮ್ಮ ಫೇವರೇಟ್, ಪ್ರಸಾರ ಮಾಡುತ್ತಿರುವ ತಮಗೆ ಅಭಿನಂದನೆಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಪರಾಜಿತ ಹಾಡು ಸೂಪರ್ ಸರ್, ಸುತ್ತಮುತ್ತಲು ಸಂಜೆಗತ್ತಲು ನಾನು ಚಿಕ್ಕವನಿದ್ದಾಗ ಕೇಳುತ್ತಿದ್ದ ಹಾಡು, ಹೊನ್ನೂರು ಅಲಿ ಹನುಮಂತಪುರ ಇವರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಸಂಜಯ್ ಸ್ವಾತಿ ಭರತ್ ಬೆಂಗಳೂರು ಇವರು, ಕಾರ್ಯಕ್ರಮ ಕೇಳ್ತಾ ಇದ್ದೇವೆ, ಆರತಿ ನಟನೆಯ ಚಿತ್ರಗಳಿಂದ ಇಂದು ಮೂಡಿ ಬರುತ್ತಿರುವ ಎಲ್ಲಾ ಗೀತೆಗಳನ್ನ ಕೇಳ್ತಾ ಇದ್ದೇವೆ, ರಾಜಾ ನನ್ನ ರಾಜ ಚಿತ್ರಗೀತೆ ಅದ್ಭುತವಾಗಿದೆ ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಸುಭಾನ್ ಕೋರಿ ಹಗರಿ ಬೊಮ್ಮನಹಳ್ಳಿ ಇವರು, ಆರತಿ ನಟಿಸುತ್ತಿರುವ ಗೀತೆಗಳು ಪ್ರಸಾರ ಮಾಡುತ್ತಿದ್ದೀರಿ, ನಿಮ್ಮ ಆಯ್ಕೆ ತುಂಬಾ ಚೆನ್ನಾಗಿರುತ್ತದೆ, ನಾವು ಪ್ರತಿದಿನ ಕೇಳುತ್ತೇವೆ ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಶಿವಮೊಗ್ಗ ವಾಹಿನಿಯಲ್ಲಿ ಕನ್ನಡ ಚಿತ್ರರಂಗದ ಪ್ರಸಿದ್ಧ ನಟಿ ಆರತಿ ಅವರು ಅಭಿನಯಿಸಿರುವ ಸುಮಧುರ ಕನ್ನಡ ಚಿತ್ರಗೀತೆಗಳ ವಿಶೇಷ ಕಾರ್ಯಕ್ರಮ ಪ್ರಸಾರವಾದ ಹಾಡುಗಳು ಕೇಳಿ ತುಂಬಾ ಖುಷಿಯಾಯಿತು, ಈ ಸುಮಧುರ ಗೀತೆಯನ್ನ ಆಲಿಸಿ ಸಂಗೀತದ ಸೊಬಗನ್ನ ಸವಿಯುತ್ತಿದ್ದೇವೆ, ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು, ಸುಬ್ರಹ್ಮಣ್ಯ ಐತಾಳ್ ಅವರು ಎಂದಿನಂತೆ ಅಚ್ಚುಕಟ್ಟಾಗಿ ಮನಮೋಹಕವಾಗಿ ನಡೆಸಿಕೊಡುತ್ತಿದ್ದಾರೆ, ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಅಂತ ಹೇಳಿ ಶಾಂತಾಚಾರ್ ಬಡಗೇರ್ ಅವರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಆರತಿ ನಟನೆಯ ಚಿತ್ರಗೀತೆಗಳು ಅದ್ಭುತವಾಗಿದೆ, ಸತಿ ಸಕ್ಕುಬಾಯಿ ಚಿತ್ರದಲ್ಲಿ ಆರತಿ ಅವರ ನಟನೆ ಮನೋಜ್ಞವಾಗಿ ಮೂಡಿ ಬಂದಿದೆ, ಈ ಚಿತ್ರದ ಗೀತೆಗಳು ಬಹಳ ಸೊಗಸಾಗಿವೆ, ಧನ್ಯವಾದಗಳು ಅಂತ ಹೇಳಿ ಲತಾ ಸುಹಾಸ್ ಹೊಸಕೋಟೆ ಇವರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಮಹೇಶ್ ಹೊಸೂರು ಅವರು, ಸುಬ್ರಹ್ಮಣ್ಯ ಐತಾಳ್ ಸರ್ ನಡೆಸಿಕೊಟ್ಟ ಆರತಿ ಅಭಿನಯದ ಎಲ್ಲಾ ಗೀತೆಗಳು ಇಷ್ಟವಾದವು, ಒಂದಕ್ಕಿಂತ ಒಂದು ಹಾಡು ಸೂಪರ್ ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಬಾನುಲಿ ಕೇಂದ್ರಕ್ಕೆ ನನ್ನ ವಂದನೆಗಳು, ಇತ್ತೀಚಿನ ಕಾರ್ಯಕ್ರಮ ಆರತಿ ಅವರ ನಟಿಸಿರುವ ಚಲನಚಿತ್ರ ಗೀತೆಯ ಎಲ್ಲಾ ಹಾಡು ಸೂಪರ್ ಇದ್ದಾವೆ, ಅದರಲ್ಲೂ ಕಲ್ಲೇಟಿಗಿಂತ ಕಣ್ಣೇಟಿ ಜೋರು ಸೂಪರ್ ಸಾಂಗ್, ನಾಗರಹಾವು ಚಿತ್ರದ ಮತ್ತೆ ಓ ಪಾಂಡುರಂಗ ವಿಠಲ ಎಂಬ ಹಾಡು ಚೆನ್ನಾಗಿ ಮಣಿಯಾಗಿ ಮೂಡಿ ಬರುತ್ತಿದೆ. ಇದೇ ರೀತಿ ಯಾವಾಗಲೂ ಶಿವಮೊಗ್ಗ 90.8 ಬೆಳಗುತ್ತಿರಲಿ ಅಂತ ಹೇಳಿ ಗುಂಡ್ಲುಪೇಟೆಯಿಂದ ಕೆಂಪಪ್ಪ ಅವರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ರಕ್ಷಿತಾ ಮೇಡಮ್ ಅಂಡ್ ಮಹಾಲಕ್ಷ್ಮಿ ಮೇಡಮ್, ಟುಡೇ ವೆರಿ ವ್ಯಾಲ್ಯೂಯಬಲ್ ಪ್ರೋಗ್ರಾಮ್, ವೆರಿ ಇನ್ಫಾರ್ಮೇಟಿವ್ ಅಂತ ಹೇಳಿ ಗೀತಾ ಅವರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಅಂಬಿಕಾ ಅವರು ನಟಿಸಿರುವ ಚಲನಚಿತ್ರ ಗೀತೆಗಳು ತುಂಬಾ ಮಧುರವಾಗಿ ಕೇಳಿ ಬರುತ್ತಿವೆ ಹಾಗೂ ಮನಸ್ಸಿಗೆ ಮುದ ನೀಡುತ್ತಿವೆ ಅಂತ ಹೇಳಿ ಹೊನ್ನೂರು ಅಲಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಅಂಬಿಕಾ ಅಭಿನಯದ ಎಲ್ಲಾ ಚಿತ್ರಗೀತೆಗಳು ಮತ್ತು ಗೀತೆಗಳು ನನಗೆ ಅಚ್ಚುಮೆಚ್ಚು, ಅದರಲ್ಲೂ ಮೂರು ಜನ್ಮ ಚಿತ್ರಗೀತೆ ಅದ್ಭುತ ಪ್ರಸಾರ ಮಾಡುತ್ತಿರುವ ತಮಗೆ ಅಭಿನಂದನೆಗಳು ಅಂತ ಹೇಳಿ ಸುಬ್ರಹ್ಮಣಿ ಮತ್ತು ಕುಟುಂಬ ಪತ್ತೇನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಶ್ರೀನಿವಾಸ್, ವಿಶೇಷ ಗೀತೆಗಳು ಮನೋಜ್ಞವಾಗಿ ಮೂಡಿ ಬರುತ್ತಿದೆ, ಗೀತೆಗಳು ಬಹಳ ಸೊಗಸಾಗಿವೆ, ಧನ್ಯವಾದಗಳು ಅಂತ ಹೇಳಿ ಲತಾ ಸುಹಾಸ್ ಹೊಸಕೋಟೆಯವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಸ್ವಾತಿ ಭರತ್ ಬೆಂಗಳೂರು, ಇವರು ಕಾರ್ಯಕ್ರಮ ಕೇಳ್ತಾ ಇದ್ದೇವೆ, ಖ್ಯಾತ ನಟಿ ಅಂಬಿಕಾ ನಟನೆಯ ಚಿತ್ರ ಗೀತೆಗಳಿಂದ ಇಂದು ಮೂಡಿ ಬರುವ ಎಲ್ಲಾ ಗೀತೆಯನ್ನ ಕೇಳ್ತಿದ್ದೇವೆ, ದಿಗ್ಗಜ ಚಿತ್ರದ ಗೀತೆ ಅದ್ಭುತವಾಗಿದೆ ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಶಿವಮೊಗ್ಗ ರೇಡಿಯೋ 90.8 FM ನಲ್ಲಿ ಪ್ರಸಾರವಾದ ಆಡಿ ಕೃತಿಕೆ ಹರು ಹರ ಜಾತ್ರೆಯ ನೇರ ಪ್ರಸಾರ ಕಾರ್ಯಕ್ರಮ ಅತ್ಯಂತ ಅದ್ಭುತವಾಗಿ ಮೂಡಿ ಬಂದಿತು. ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರೂಪಿಸಿದ ಆರ್ಜೆ ಅರ್ಪಿತಾ ಹಾಗೂ ಶ್ವೇತಾ ಶ್ರೀಧರ್ ಮೇಡಮ್ ಅವರಿಗೂ ಹೃತ್ಪೂರ್ವಕ ಅಭಿನಂದನೆಗಳು. ಕಾರ್ಯಕ್ರಮವನ್ನು ಆಲಿಸುತ್ತಿದ್ದಾಗ ನಾನು ಸ್ವತಃ ಜಾತ್ರೆಗೆ ಹೋಗಿ ಬಂದ ಅನುಭವವೇ ಆಯಿತು. ಅಲ್ಲಿ ಭಕ್ತಿ, ಸಂಭ್ರಮ ಮತ್ತು ಜಾತ್ರೆಯ ವಾತಾವರಣವನ್ನು ಶ್ರೋತೃಗಳಿಗೆ ಜೀವಂತವಾಗಿ ತಲುಪಿಸಿದ ನಿಮ್ಮ ಪ್ರಯತ್ನ ನಿಜಕ್ಕೂ ಶ್ಲಾಘನೀಯ. ಇಂತಹ ಉತ್ತಮ ಕಾರ್ಯಕ್ರಮಗಳು ಇನ್ನಷ್ಟು ನೀಡುತ್ತೀರಿ. ರೇಡಿಯೋ ಶಿವಮೊಗ್ಗ ತಂಡಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು ಅಂತ ಹೇಳಿ ಶಾಂತಾಚಾರ್ ಬಡಿಗೇರ್ ಅವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ರೂಪಾ ಹೆಚ್ಚಿಯೂರು, ನಮಸ್ತೆ ಶ್ವೇತಾ ಮತ್ತು ಅರ್ಪಿತಾ ಮೇಡಮ್, ಸಿನಿ ಕಹಾನಿ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡೆಸಿಕೊಟ್ರಿ, ಧನ್ಯವಾದಗಳು ಅಂತ ಹೇಳಿ ತಿಳಿಸಿದ್ರೆ ಇನ್ನೊಬ್ರು ಇಂದಿನ ಸಿನಿ ಕಹಾನಿ ಸೂಪರ್ ಅಂತ ಹೇಳಿ ತಿಳಿಸಿದ್ದಾರೆ. ಹಾಗೆ ಕಾರ್ಯಕ್ರಮ ಕೇಳ್ತಾ ಇದ್ದೇವೆ, ಕರುಳಿನ ಕೂಗು ಚಿತ್ರಗೀತೆ ತುಂಬಾ ಅರ್ಥಪೂರ್ಣವಾಗಿದೆ, ಧನ್ಯವಾದಗಳು ಅಂತ ಹೇಳಿ ಸುಬ್ರಹ್ಮಣಿ ಮತ್ತು ಕುಟುಂಬ ಪತ್ತೇನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಶಿವಮೊಗ್ಗ ಬಾನುಲಿ ಎಲ್ಲರಿಗೂ ಧನ್ಯವಾದಗಳು, ಭಾವಗೀತೆ ಸೂಪರ್ ಆಗಿ ಪ್ರಸಾರವಾಗುತ್ತಿದೆ ಸುಬ್ರಹ್ಮಣ್ಯ ಸರ್, ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಸ್ನೇಹಿತರೆ, ಇದಿಷ್ಟು ಕೂಡ ಈ ವಾರ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾದಂತಹ ಕಾರ್ಯಕ್ರಮಕ್ಕೆ ಬಂದಂತಹ ಫೀಡ್ಬ್ಯಾಕ್ಸ್ ಆಗಿತ್ತು. ನೀವು ಕೂಡ ನಮ್ಮ ರೇಡಿಯೋ ಶಿವಮೊಗ್ಗನ ಕೇಳ್ತಾ ಇದ್ದು, ನಿಮ್ಗೆ ಕೂಡ ಯಾವ್ದಾದ್ರೂ ಕಾರ್ಯಕ್ರಮ ಇಷ್ಟ ಆಗಿದ್ರೆ ಅಥವಾ ಯಾವ್ದಾದ್ರೂ ಕಾರ್ಯಕ್ರಮ ಇಷ್ಟ ಆಗಿಲ್ಲ ಅಂದ್ರೆ ಕೂಡ ನಮ್ಮ ಸಂಖ್ಯೆ 9686927968609627 ಈ ಸಂಖ್ಯೆಗೆ ಮೆಸೇಜ್ ಮಾಡೋದ್ರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ, ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರಾಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಭಾವ ಬಾನುಲಿ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

ಎಂದು ಚಂದ್ರ ಕಂಡಿದ್ದಾನೆ. ಶುಭವೋ ಅಶುಭವೋ ತಿಳಿಯದು. ಹುಣ್ಣಿಮೆಯೆಂದು ಈತ ಜೊತೆಗಿದ್ದಾನೆ. ಪ್ರೀತಿಯ ಉಪಶಮನದ ಮಜಲಿದು.

0: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯಿತು. ನೋಡೋದಕ್ಕೆ ಭಯ ಆಯ್ತು.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-30-90309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
2: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
3: ಹೂನೆ ರೆಡಿ ಆಗ್ತಾ ಇದೆ.
2: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
1: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
4: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
5: ನನ್ ತಮ್ಮ ಇದ್ದಾನಲ್ಲ, ತುಂಬಾ ತುಂಟ. ಕಾಲೇಜ್ನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ 0 ಬಂದಿದ್ದನ್ನು ನೋಡಿದೆ. ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ 0 ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನ್ ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

0: ಬರುತ್ತಾಂದ್ಲು. ನಾ ಬರುತ್ತೆ ಅಂದೆ.
1: ನಿಲ್ಸು ನಿಲ್ಸು, ಯಾಕೆ ಗೊತ್ತು ಅಂದೆ? ಗೊತ್ತಿಲ್ಲ ಅಂತ ಹೇಳ್ಬೇಕಾಗಿತ್ತು.
0: ಯಾಕೆ ಗೊತ್ತಿರೋದನ್ನ ಗೊತ್ತು ಅಂತ ತಾನೇ ಹೇಳ್ಬೇಕು. ನಂಗೆ ಸುಳ್ಳು ಹೇಳಕ್ ಇಷ್ಟ ಇಲ್ಲ.
1: ಅಯ್ಯೋ ಬಿದ್ದು, ಹೆಂಗ್ಸರಿಗೆ ಗೊತ್ತಿದೆ ಅನ್ನೋ ಗಂಡ್ಸರ್ಗಿಂತ ಗೊತ್ತಿಲ್ಲ ಅನ್ನೋ ಗಂಡ್ಸರ್ ಕಂಡ್ರೆ ತುಂಬಾ ಇಷ್ಟ. ನೀನ್ ಅವತ್ತು ಗೊತ್ತಿಲ್ಲ ಅಂದಿದ್ರೆ ಅವಳೇ ನಿನ್ ಹೇಳ್ಕೊಡೋಳು. ಹಾಗೋ ಹೀಗೋ ದೊಡ್ಡ ರೊಮ್ಯಾನ್ಸ್ ನಡೆದಿರೋದೆ, ಛೆ, ನೀ ಮಿಸ್ ಮಾಡ್ಕೊಂಡ್ಬಿಟ್ಟೆ.
0: ಅವತ್ ರೊಮ್ಯಾನ್ಸ್ ನಡೀತೆ?
1: ಹಾ, ನಿನ್ ಗೊತ್ತು ಅಂತ ಹೇಳದ್ ಮೇಲೂ ರೊಮ್ಯಾನ್ಸ್ ನಡೀತಾ? ಹೇಗೆ?
0: ಅವ್ಳು ಮೋತಾರ್ಗನ್ ಕೊಟ್ಲು, ನಾ ಹತ್ರ ಹೋಗಿ ತಗೊಂಡೆ. ಮೋತಾರ್ಗನ್ ನೋಡ್ದೆ, ಅವಳು ನೋಡ್ದೆ, ಮೋತಾರ್ಗನ್ ಕೆಳಗಿಟ್ಟು, ನಿನ್ ಮೋತೆ ಆರ್ಗನ್ ತರ ಇದೆ, ಮತ್ತೆ ಯಾಕೆ ಮೋತಾರ್ಗನ್ ಅಂತ ಹೇಳಿ ಕಿಸ್ ಮಾಡ್ಬಿಟ್ಟೆ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
0: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
1: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
0: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
0: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449846798.
0: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
2: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
3: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳಾಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ, ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿ ಒಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಮುಕ್ಕಣಕ್ಕ ಒಸಿ ತರಕಾರಿ ದಿನ್ಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹಂಗೆ ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
1: ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರ್ ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕ ಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕ ಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿ

0: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಜಾಸ್ತಿ ಬರುತ್ತೆ ಅಂತ.
0: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
1: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
0: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
0: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
0: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ. ಅವತ್ತು ನಮ್ಮ 25 ವಿವಾಹ ವಾರ್ಷಿಕೋತ್ಸವದ ಡಿನ್ನರ್. ನಮಗೆ ಇಷ್ಟವಾದ ಹೋಟೆಲ್ನಲ್ಲಿ ಊಟ ಮಾಡ್ತಾ ಇದ್ವಿ. ಇದ್ದಕ್ಕಿದ್ದಂತೆ ಪಲ್ಲವಿಗೆ ಎದೆ ನೋವು ಶುರುವಾಯ್ತು. ಮರುಕ್ಷಣನೇ ಅವಳು ಕುರ್ಚಿಯಿಂದ ಕೆಳಗ್ ಬಿದ್ಲು. ಎಲ್ಲರೂ ಆಘಾತಕ್ಕೊಳಗಾದ್ರು.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9768 ಅಥವಾ ಟೋಲ್ ಫ್ರೀ ಸಂಖ್ಯೆ 1800 3090 3090 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಸಿಂಹ, ನನ್ನ ಜೊತೆಗಿದ್ದಾರೆ KT ಗಂಗಾಧರವರು, ರಾಜ್ಯ ರೈತ ಸಂಘದ ಪ್ರಮುಖರು. ನಾವು ಇವ್ರ ಜೊತೆಗೆ ಈ ಹಿಂದೆ ಕುಲಾಂತರಿ ವಿಚಾರವಾಗಿ ಅನೇಕ ವಿಷಯಗಳನ್ನು ಹಂಚ್ಕೊಂಡಿದ್ವಿ. ಈಗ ನಾವು ನೋಡಿ, ನಾವು ಎಲ್ಲರ ಕಡೆಯಲ್ಲೂ ಹೇಳ್ತೀವಿ, ರೈತ ನಮ್ಮ ದೇಶದ ಬೆನ್ನೆಲುಬು ಅಂತ ನಾವು ಹೇಳ್ತಾನೆ ಇರ್ತೀವಿ. ಈ ಬೆನ್ನೆಲುಬನ್ನು ಭದ್ರಪಡಿಸುವಂಥ ಕೆಲಸಗಳನ್ನು ಮಾಡಬೇಕು ಹೊರತು ಅದನ್ನು ಅಭದ್ರ ಮಾಡುವಂಥ ಕೆಲಸಗಳಾಗಬಾರ್ದು. ಈ ಬೆನ್ನೆಲುಬನ್ನು ಭದ್ರಪಡಿಸೋದು ಯಾರ ಕೈಯಲ್ಲಿರುತ್ತೆ ಅಂದರೆ, ಒಂದು ಜನತೆ ಕೈಯಲ್ಲಿರುತ್ತೆ, ಇನ್ನೊಂದು ಸರ್ಕಾರದ ಕೈಯಲ್ಲಿರುತ್ತೆ. ಸರ್ಕಾರ ಈ ವಿಚಾರದಲ್ಲಿ ಏನು ನಿಲುವುಗಳನ್ನು ತಗೋಬೋದು ಅನ್ನೋದನ್ನು ಇವತ್ತು ನಾವು ಮಾತಾಡೋಕ್ಕೆ ಅಂತ ಹೊರಟಿದ್ದೀವಿ. ಸರಿ, ಈಗ ಕುಲಾಂತರಿ ವಿಚಾರದಲ್ಲಿ ಸರ್ಕಾರ ಯಾವ ರೀತಿಯ ನಿಲುವುಗಳನ್ನು ತಗೊಂಡ್ರೆ ನಮ್ಮ ದೇಶದ ರೈತಾಪಿ ಜನಕ್ಕೆ, ರೈತ ವರ್ಗಕ್ಕೆ, ಜನರಿಗೆ, ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ಹೇಳಿ ತಿಳಿಸ್ಬೋದಾ?
4: ಸಿಂಹ ಅವರೇ, ಈಗ ಭಾರತ ದೇಶದ ಕೃಷಿ ಬಗ್ಗೆ ಮಾತಾಡುವಾಗ ಸನಾತನ ಕೃಷಿ, ಆಧುನಿಕ ಕೃಷಿ, ವೈಜ್ಞಾನಿಕ ಕೃಷಿ ಮತ್ತು ಹೆಚ್ಚು ಇಳುವರಿ ಕೊಡ್ತಕ್ಕಂಥ ತಳಿಗಳು ಇತ್ಯಾದಿ ನಾವು ನೋಡಿದ್ವಿ ಅಲ್ವಾ. ನಮ್ಮ ಹಸಿರು ಕ್ರಾಂತಿ ಸಂದರ್ಭದಲ್ಲಿ ಅನೇಕ ಕೃಷಿ ಸಂಬಂಧಿತವಾದಂಥ ಕಾಯ್ದೆಗಳನ್ನು ನಮ್ಮ ಭಾರತ ಸಂವಿಧಾನದ ಚೌಕಟ್ಟಿನೊಳಗೆ ಮಾಡ್ತಾ ಬಂದಿದ್ದೀವಿ. ಅದರಲ್ಲಿ ನಮ್ಮ ದೇಶದ ಆಹಾರ ಬದ್ಧತೆಯನ್ನು ಜೋಪಾನ ಮಾಡಲಿಕ್ಕೆ ಅಗತ್ಯ ಇರತಕ್ಕಂಥ ನೀರು, ನೀರಿನ ಸಂಗ್ರಹಣೆ, ಭೂಮಿ ಫಲವತ್ತತೆ, ಮಣ್ಣಿನ ಗುಣ, ಮಾರುಕಟ್ಟೆ, ಇವೆಲ್ಲವನ್ನೂ ಕೂಡ ನಮ್ಮ ಸರ್ಕಾರ ಮಾಡ್ತಾ ಬಂದಿದೆ ಕಾನೂನು ರೀತಿಯ.
3: ಹೌದು,
4: ಕಾನೂನು ಸಂವಿಧಾನಬದ್ಧ ಚಲಾವಣೆಗಳ ಮೂಲಕನೇ ಮಾಡಿದೆ. ಅದರಿಂದಲೇ ನಾವು ಇವತ್ತು ನಮ್ಮ ದೇಶದ ಸಂಪದ್ಭರಿತ ಆಹಾರ ಬದ್ಧತೆಯಲ್ಲಿ ದೇಶ ಸಂತುಷ್ಟವಾಗಿದೆ ಅಂತ ಹೇಳ್ಬೋದು. ಹಾಗಾಗಿ ಈಗ ಈ 3ನೇ ಹಂತದ ಕೃಷಿ ವೈಜ್ಞಾನಿಕತೆಯ ಬದಲಾವಣೆಯಲ್ಲಿ ಕುಲಾಂತರಿ ತಳಿಗಳನ್ನು ತಂದು, ಅಂದರೆ ಜಿನೆಟಿಕಲಿ ಮಾಡಿಫೈಡ್ ಅಂತ ಕರಿತೀವಿ.
3: ಕರೆಕ್ಟ್.
4: ಜಿನೆಟಿಕಲಿ ಮಾಡಿಫೈಡ್ ಅಂದರೆ ಜೀನ್ ಅಂದರೆ ವಂಶವಾಹಿನಿ ಅಂತ, ಮಾಡಿಫೈಡ್ ಅಂದರೆ ಬದಲಾಯಿಸೋದು ಅಂತ, ಅಥವಾ ಇನ್ನೊಂದರಲ್ಲಿ ಸೇರಿಸೋದು ಅಂತ.
3: ಓಕೆ.
4: ಸೊ ಈ ಜಿನೆಟಿಕಲಿ ಮಾಡಿಫೈಡ್ ಅಂದರೆ ಕುಲಗಳನ್ನು ಬದಲಾವಣೆ ಮಾಡಿ ಅದರಿಂದ ಬರ್ತಕ್ಕಂಥ ಗಿಡಗಳಿಂದ ಆಹಾರ ಉತ್ಪಾದನೆ ಮಾಡಿ ದೇಶಕ್ಕೆ ಆಹಾರ ಕೊಡ್ತಕ್ಕಂಥದ್ದಕ್ಕೆ ಜಿನೆಟಿಕಲಿ ಮಾಡಿಫೈಡ್ ಸೀಡ್ಸ್ ಅಥವಾ ಮಾಡಿಫೈಡ್ ಅಗ್ರಿಕಲ್ಚರ್ ಅಥವಾ ಮಾಡಿಫೈಡ್ ಫುಡ್ ಅಂತ ಕರಿತೀವಿ ಜೀನ್ ಜಿನೆಟಿಕಲಿ. ಈ ಆಹಾರ ನಮಗೆ ಅಗತ್ಯ ಇದೆಯಾ ಈ ದೇಶಕ್ಕೆ ಈ ಸಂದರ್ಭದಲ್ಲಿ? ಅಗತ್ಯ ಇದ್ದರೆ ಕಾನೂನುಗಳನ್ನು, ಎಷ್ಟು ಭದ್ರವಾದ ಕಾನೂನು ಇವತ್ತು ಬೇಕು ಅನ್ನೋದು ಮಾತ್ರ ಸಿಂಹ ಅವರೇ ನಾವು ಅತ್ಯಂತ ಗಮನಿಸಬೇಕಾದಂಥ ವಿಷಯ.
3: ಓಕೆ.
4: ಭರತಖಂಡದ ಭೂಖಂಡ ಇದೆಯಲ್ಲ, ಇದು ವ್ಯವಸಾಯಕ್ಕೆ ಸಮೃದ್ಧವಾದ ಭೂಖಂಡ. ಹಾಗಾಗಿ ನಮ್ಮ ಭಾರತ ದೇಶ ಕೃಷಿ ಸಂಬಂಧಿತವಾದಂಥ ಭೂಖಂಡ ಆಗಿದ್ದ ಕಾರಣ ಏನಪ್ಪ ಅಂದರೆ, ನಮ್ಮ ಭೂಖಂಡ ಏನಿದೆ, ಭಾರತದ ಭೂಖಂಡ

0: ಪ್ಯಾಕೇಜ್ ಆಫ್ ಪ್ರಾಕ್ಟೀಸಸ್ ಅಂತ ಅಗ್ರಿಕಲ್ಚರನ್ನು ನಾವು ಪಡೆದಿದ್ದೀವಿ ಹೊರತು ನಮ್ಮ ದೇಶೀಯ ಜ್ಞಾನವನ್ನು, ದೇಶೀಯ ಅನುಭವಗಳನ್ನು, ದೇಶೀಯ ಭೂಲಕ್ಷಣವನ್ನು, ದೇಶೀಯ ತಳಿಯ ಆಹಾರಗಳನ್ನು ಜಾಗತಿಕವಾಗಿ ಹೇಗೆ ಅದನ್ನು ನೈಪುಣ್ಯತೆಯಿಂದ ಮಾರುಕಟ್ಟೆಗೆ ತರಬೇಕು ಅಂತ ಯೋಚನೆ ಮಾಡಲೇ ಇಲ್ಲ ನಮ್ಮ ಯೂನಿವರ್ಸಿಟಿಗಳು, ಅಗ್ರಿಕಲ್ಚರ್ ಯೂನಿವರ್ಸಿಟಿಗಳು.
1: ಹೌದು,
0: ಇದರ ಪರಿಣಾಮವಾಗಿಯೇ ನಮ್ಮ ಭಾರತದ ಆಹಾರ ಬದ್ಧತೆ ಅಭದ್ರತೆಯಲ್ಲಿ ಇವತ್ತು ಇದೆ. ಆದ್ದರಿಂದ ಈಗ ಮುಂದುವರೆದ ದೇಶಗಳು ತಮ್ಮ ಬಂಡವಾಳ ಹೂಡಿಕೆಗೆ ಅನುಕೂಲವಾಗುವಂತಹ ಜೆನೆಟಿಕಲಿ GM ತಂತ್ರಜ್ಞಾನವನ್ನು ತಂದು ಭಾರತದಂಥ ದೇಶಕ್ಕೆ ಅಗತ್ಯ ಇದೆ, ಇದು ಇವತ್ತು ಬೇಕು, ಇದನ್ನು ನೀವು ಮಾಡ್ರಿ ಅಂತ ಹೇಳಿ ಬಿಂಬಿಸ್ತಕ್ಕಂಥದ್ದಕ್ಕೆ ಮಾರು ಹೋಗದ ಹಾಗೆ
1: ಓಕೆ
0: ನಮ್ಮ ಭಾರತ ಸರ್ಕಾರ ನಮ್ಮಲ್ಲಿರ್ತಕ್ಕಂಥ ಜ್ಞಾನ, ನಮ್ಮಲ್ಲಿರ್ತಕ್ಕಂಥ ತಳಿಗಳು, ನಮ್ಮಲ್ಲಿರ್ತಕ್ಕಂಥ ಆಹಾರ ಭದ್ರತೆಗಳನ್ನು ನಾವು ಜೋಪಾನ ಮಾಡಬೇಕು. ಯಾಕೆಂದ್ರೆ ಶರ್ಮಾ ಅವರೇ, ಕುಲಾಂತರಿ ಬೆಳೆಗಳಿಗೆ ಸಂಬಂಧಿಸಿದಂತೆ ಕೃಷಿಯಲ್ಲಿ ಕಾರ್ಪೊರೇಟ್ ನಿಯಂತ್ರಣ ಬೌದ್ಧಿಕ ಸ್ವತ್ತಿನ ಹಕ್ಕುಗಳು ಬಂದಿದೆ. ಅಂದರೆ
1: ಇಂಟೆಲೆಕ್ಚುಯಲ್
0: ಪ್ರಾಪರ್ಟಿ ರೈಟ್ಸ್ ಇದೆಯಲ್ಲ,
1: ಓಕೆ,
0: ಅದನ್ನ ತಗೊಂಬಿಟ್ಟಿದ್ದಾರೆ ಅವರು ಮುಂದುವರೆದ ದೇಶಗಳು.
1: ಓಕೆ,
0: ಈ ಕುಲಾಂತರಿ ತಳಿಗಳ ಜ್ಞಾನವಿಗೆ IPRS ಅಂತೆ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸನ್ನು ಆಲ್ರೆಡಿ ಅವರು ತಗೊಂಡಿರೋದ್ರಿಂದ ಅಂಥ ಜ್ಞಾನವನ್ನು ನಮ್ಮ ದೇಶಕ್ಕೆ ತಂದು ಅವರಿಗೆ ಪ್ರತಿ ಹಂತದಲ್ಲೂ ರಾಯಲ್ಟಿ ಕೊಡ್ತಕ್ಕಂಥ ಅಗತ್ಯ ಇಲ್ಲ. ಅದರ ಮುಂದೆ ಅದಕ್ಕೆ ಬದಲಾಗಿ ನಮ್ಮಲ್ಲಿರ್ತಕ್ಕಂಥ ಸಿರಿಧಾನ್ಯಗಳು, ನಮ್ಮಲ್ಲಿರ್ತಕ್ಕಂಥ ಸಣ್ಣ ಪೌಷ್ಟಿಕ ಆಹಾರಗಳನ್ನು ಇವತ್ತಿನ ನಮ್ಮ ಅಗ್ರಿಕಲ್ಚರ್ ಯೂನಿವರ್ಸಿಟಿಗಳಿದ್ದಾವೆ, GKEK ಇದೆ, ಧಾರವಾಡ ಯೂನಿವರ್ಸಿಟಿ, ಶಿವಮೊಗ್ಗ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾನಿಲಯ ಇದೆ, ಗುಲ್ಬರ್ಗ ತೋಟಗಾರಿಕೆ ವಿಶ್ವವಿದ್ಯಾನಿಲಯ ಇದೆ. ಹೀಗೆ ನಮ್ಮಲ್ಲಿರ್ತಕ್ಕಂಥ ಕೃಷಿ ವಿಶ್ವವಿದ್ಯಾನಿಲಯಗಳನ್ನು ಅವರಲ್ಲಿರ್ತಕ್ಕಂಥ ತಂತ್ರಜ್ಞಾನಿಗಳನ್ನು ಜಾಗರೂಕತೆಗೊಳಿಸಿ ನಮ್ಮಲ್ಲಿ ಲಭ್ಯ ಇರ್ತಕ್ಕಂಥ ಆಹಾರಗಳಲ್ಲಿ ಏನೇನು ಪೌಷ್ಟಿಕಾಂಶಗಳು ಇದ್ದಾವೆ ಅವುಗಳನ್ನು ಮಾರುಕಟ್ಟೆಗೆ ಹೇಗೆ ತರಬೇಕು, ರೈತ ಇನ್ನಷ್ಟು ಹೆಚ್ಚು ಹೆಚ್ಚು ಅದನ್ನು ಬೆಳೆಯೋಕ್ಕೆ ಸಿರಿಧಾನ್ಯಗಳನ್ನು ಬೆಳೆದು ಅದರಲ್ಲೇ ಎಲ್ಲ ಆಹಾರಗಳನ್ನು ಟಿಶ್ಯೂಗಳನ್ನು ತಯಾರು ಮಾಡ್ತಕ್ಕಂಥ ಅಭಿರುಚಿಯನ್ನು ಬೆಳೆಸಬೇಕಾದ್ದು ನಮ್ಮ ನಿಮ್ಮ ಎಲ್ಲರ ಕರ್ತವ್ಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ.
1: ಖಂಡಿತ ಖಂಡಿತ. ಸೊ ಈಗ ನಾವು KTG ಅವ್ರ ಜೊತೆಗೆ ಮಾತಾಡ್ತಾ ಇದ್ವಿ, ಕುಲಾಂತರಿ ಸಂಬಂಧಪಟ್ಟಂಗೆ ಕೇಂದ್ರ ಸರ್ಕಾರ ಅಥವಾ ಸರ್ಕಾರಗಳು ಯಾವ ರೀತಿಯ ನಿಲುವನ್ನು ತಗೋಬೇಕು ಅನ್ನೋದ್ರ ವಿಚಾರ ಕುರಿತಾಗಿ ಮಾತಾಡ್ತಾ ಇದ್ವಿ. ಇದೇ ವಿಚಾರದ ಕುರಿತಾಗಿ ಇನ್ನೊಂದಷ್ಟು ಮಾತಾಡೋಣ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಸಿಂಹನನ್ ಜೊತೆಲಿದ್ದರೆ ಕೆ ಟಿ ಗಂಗಾಧರವರು, ರಾಜ್ಯ ರೈತ ಸಂಘದ ಪ್ರಮುಖರು. ನಾವು ಇವ್ರ ಜೊತೆಗೆ ಅವಾಗಲಿಂದ ಹಲವಾರು ವಿಚಾರಗಳನ್ನ ಡಿಸ್ಕಷನ್ ಮಾಡ್ತಾ ಇದ್ವಿ. ಕುಲಾಂತರಿ ತಳಿಗಳ ವಿಚಾರದಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ವಿ. ಆವಾಗಲೇ ಸರ್ ನೀವು ಒಂದು ಒಳ್ಳೆ ಮಾತನ್ನು ಹೇಳಿದ್ರಿ, ಸಿರಿಧಾನ್ಯಗಳ ಬಗ್ಗೆ ಹೇಳಿದ್ರಿ, ಮಿಲ್ಲೆಟ್ಸ್ಗಳ ಬಗ್ಗೆ. ಸಿರಿಧಾನ್ಯ ನಮ್ಮ ಭಾರತದ ಕೂಸು ಅಂತ ಹೇಳ್ಬೋದು ಅದರಲ್ಲಿ. ಸೊ ಈ ಸಿರಿಧಾನ್ಯಗಳು ಮತ್ತು ಈಗ ನಾವು ಏನು ಯೋಚನೆ ಮಾಡ್ತಾ ಇದ್ದೀವಿ ಕುಲಾಂತರಿ ತಳಿಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ, ಎರಡನ್ನೂ ಜೊತೆಲಿ ಇಟ್ಕೊಂಡು ನೋಡೋದಾದರೆ ಹೇಗೆ ಸಿರಿಧಾನ್ಯ ವಿಭಿನ್ನ ಅನಿಸುತ್ತೆ ಸರ್ ತಮಗೆ?
1: ಸಿರಿಧಾನ್ಯ ಅಂತಂದರೆ ಕಿರುಧಾನ್ಯ ಅಂತಲೂ ನಾವು ಅಂತೀವಿ ಹಳ್ಳಿಗಳಲ್ಲಿ. ನಮ್ಮ ಮನೆಗಳಲ್ಲೆಲ್ಲ ಆರ್ಕ, ಸಾವೆ, ಸಜ್ಜೆ ಇವುಗಳು ಭಾಳ ಸಣ್ಣ ಕಾಳುಗಳು. ಈ ನಮ್ಮ ಜೋಳದ ಥರ, ಗೋಧಿ ಥರ ದಪ್ಪ ಇರಲ್ಲ, ಅವು ಭಾಳ ಸಣ್ಣಗಿರುತ್ತೆ. ಅದು ಸಿರಿ ಅಂದರೆ ತೃಣ ಅಂತಲೂ ಕರಿತೀವಿ, ತೃಣಧಾನ್ಯಗಳು ಅಂತಲೂ ಕರಿತೀವಿ ಹಳ್ಳಿ ಭಾಷೆಯಲ್ಲಿ. ಈ ಸಿರಿ ಅಥವಾ ತೃಣಧಾನ್ಯಗಳು ನಮ್ಮ ಮೂಲ ಕಾಡಿನ ಹುಲ್ಲಿನಿಂದ ಸಂಗ್ರಹಿಸಿ ಅದನ್ನು ಅಭಿವೃದ್ಧಿಪಡಿಸಿ ಊಟ ಮಾಡಿ ಅನುಭವಿಸಿ ಆ ಆರೋಗ್ಯದ ಸುಧಾರಣೆಯನ್ನು ಗಮನಿಸಿ ಜನರ ಬಾಳಿಕೆ ಜ್ಞಾನದ ವೃದ್ಧಿ ಮಾಡಿ ಇದೆಲ್ಲದನ್ನು ಕೂಡ ಅದರ ಮೇಲೆ ಪ್ರಯೋಗ ಮಾಡಿ ಸಾವಿರಾರು ವರ್ಷಗಳು ಜನರು ಊಟ ಮಾಡಿ ಪ್ರಾಣಿಗಳ ಮೇದು ಹಾಲು ಕೊಟ್ಟು ಆ ಹಾಲನ್ನು ಕುಡಿದಂಥ ನಾವುಗಳು ಭಾರತದ ಜನಸಂಖ್ಯೆ, ಭಾರತದ ಜನರ ಆರೋಗ್ಯ, ಮೂಲಭೂತವಾಗಿ ಭಾರತದ ಕಾಡಿನಲ್ಲಿ ಸಂಗ್ರಹಿಸಿದಂಥ ಸಿರಿಧಾನ್ಯಗಳ ತಳಿಗಳಿಂದ ಅಭಿವೃದ್ಧಿಪಡಿಸಿದ ಆಹಾರ ಸಮೃದ್ಧವಾದದ್ದು ಅನ್ನೋದನ್ನು ಭಾರತ ಸರ್ಕಾರ ಒಪ್ಪಿಕೊಂಡಿದೆ. ಹಾಗಾಗಿಯೇ ಇವತ್ತು ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷವನ್ನು ಕೂಡ ನಾವು ಆಚರಿಸಿದ್ದು ತಮಗೆಲ್ಲ ನೆನಪಿದೆ.
0: ಹೌದು,
1: ಈ ಅರ್ಥದಲ್ಲಿ ಈ ಸಿರಿಧಾನ್ಯಗಳಿಂದಲೇ ಇಷ್ಟೊಂದು ಆರೋಗ್ಯ ವೃದ್ಧಿ ಆಗಿರುವಾಗ ಇದರಲ್ಲಿರ್ತಕ್ಕಂಥ ಪೋಷಕಾಂಶಗಳೇನು, ಪೌಷ್ಟಿಕಾಂಶಗಳೇನು, ಸತ್ವಗಳೇನು ಅನ್ನೋದನ್ನು ವೈಜ್ಞಾನಿಕವಾಗಿ ಪತ್ತೆ ಹಚ್ಚಿದಂಥ ವಿಜ್ಞಾನಿಗಳು ಇವತ್ತು ದಾಖಲೆ ಸಮೇತ ಹೇಳ್ತಾ ಇದ್ದಾರೆ. ಇದನ್ನು ನಾವು ಮುಂದುವರಿಸಬೇಕು ಅಂತ. ಈ ಆಧಾರದ ಮೇಲೆ ಭಾರತ ದೇಶ ಸಂಗ್ರಹಿಸಿದಂಥ ಸಿರಿಧಾನ್ಯಗಳನ್ನು, ತೃಣಧಾನ್ಯಗಳನ್ನು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮುಂದುವರೆದ ದೇಶಗಳು ಕೂಡ ಒಪ್ಕೊಂಡಿದ್ದಾವೆ ಅಂತಂದರೆ ಅದನ್ನೇನು ಸುಮ್ಮನೆ ಒಪ್ಕೊಂಡಿರಲ್ಲ, ಅವರು ಕೂಡ ಅದರ ಮೇಲೆ ಸತ್ಯಾಸತ್ಯತೆಗಳನ್ನು ಪರಿಶೀಲಿಸಿ ಮಾಡಿರ್ತಾರೆ. ಆ ದೃಷ್ಟಿಯಲ್ಲಿ ಭಾರತ ದೇಶ ಹೆಮ್ಮೆ ಪಡಬೇಕು. ನಾವು ಇಂಥ ಒಂದು ಅಮೂಲ್ಯವಾದಂಥ ಪ್ರಾಕೃತಿಕವಾಗಿ ಕೊಟ್ಟಂಥ ಈ ಬಿತ್ತನೆ ಬೀಜಗಳನ್ನು, ಧಾನ್ಯವನ್ನು ನಾವು ಇವತ್ತು ಖಜಾನೆಯನ್ನು ಭಾರತದಲ್ಲಿ ನಾವು ಇಟ್ಕೊಂಡಿದ್ದೀವಿ. ಇಂಥ ಸಂಪದ್ಭರಿತವಾದ ತಳಿಗಳನ್ನು ಇಟ್ಕೊಂಡಂಥ ನಮ್ಮಂಥ ದೇಶಗಳು ಇವತ್ತು ಮುಂದುವರೆದ ದೇಶಗಳು ತಮ್ಮ ಹಣದ ಆಸೆಗೋಸ್ಕರವಾಗಿ ಮೂಲ ತಳಿಗಳಲ್ಲಿ ಜಿನೆಟಿಕಲಿ ಮಾಡಿಫೈಡ್ ಮಾಡಿ ಅಂದರೆ ಕುಲಾಂತರವನ್ನಾಗಿ ಮಾಡಿ ಅದರಲ್ಲಿ ಎಲ್ಲ ಅಂಶಗಳನ್ನು ಬೇರೆ ಬೇರೆ ಪ್ರಾಣಿಗಳನ್ನು ಬೇರೆ ಬೇರೆ ಮೂಲಗಳಿಂದ ಅದರ ವಂಶವಾಹಿನಿಯನ್ನು ತಂದು ಸಂಗ್ರಹಿಸಿ ಕ್ರಾಸ್ ಮಾಡ್ತಕ್ಕಂಥದ್ದು ಅಗತ್ಯ ಇದೆಯಾ? ಇದನ್ನು 1992 ನಂಜುಂಡಸ್ವಾಮಿಯವರು ಮುನ್ರಾಬಾದಲ್ಲಿ ನಮ್ಮ ಸುಮನ್ ಸಹಾಯ್ ಅಂತ ತಳಿ ವಿಜ್ಞಾನಿಗಳವರು, ವಂದನಾ ಶಿವ ಅವರು ಜಾಗತಿಕ ತಳಿ ವಿಜ್ಞಾನಿಯವರು, ಅವ್ರನ್ನ ಕರೆಸಿ ನಾವು ಡಂಕಲ್ ಪ್ರಪೋಸಲನ್ನು ಇಂಡಿಯಾ ದೇಶಕ್ಕೆ ತಂದಾಗಲೇ ಈ ಎಚ್ಚರ ನಮಗೆ ಬಂದಿತ್ತು. ಆಗಲೇ ನಾವು ಇದನ್ನು ವಿರೋಧ ಮಾಡಿದ್ವಿ, ಆದರೂ ಮುಂದುವರೆದ ದೇಶಗಳು ಅದನ್ನು ಜಾರಿಗೆ ತಂದರು. ಜಾರಿಗೆ ತಂದು ಇವತ್ತು 116 ದೇಶಗಳು ಈ ಕುಲಾಂತರಿ ತಳಿಗಳನ್ನು, ಜಿನೆಟಿಕಲಿ ಮಾಡಿಫೈಡ್ ಫುಡ್ ಆ್ಯಂಡ್ ಸೀಡ್ಸನ್ನು ನಿರ್ದಾಕ್ಷಿಣ್ಯವಾಗಿ ಬ್ಯಾನ್ ಮಾಡಿದ್ದಾರೆ.
0: ಓಕೆ,
1: ಅಂದರೆ ಅರ್ಥ ಏನು ಅಂದರೆ ಮುಂದುವರೆದ ದೇಶಗಳಲ್ಲಿ ಮನುಷ್ಯನ ಮೇಲೆ, ಪರಿಸರದ ಮೇಲೆ, ನೀರಿನ ಮೇಲೆ, ಕೃಷಿ ಮೇಲೆ ಆದಂಥ ಅವಾಂತರಗಳನ್ನು ಗಮನಿಸಿದಂಥ ವಿಜ್ಞಾನಿಗಳು ಇವತ್ತು ಆ ದೇಶಕ್ಕೆ ಮೊರೆ ಹೋಗಿ 116 ದೇಶಗಳು

0: ಕುಲಾಂತರಿ ತಳಿಗಳನ್ನು ಜಿನೆಟಿಕಲಿ ಮಾಡಿಫೈಡ್ ತಂತ್ರಜ್ಞಾನವನ್ನು ಬ್ಯಾನ್ ಮಾಡಿದ್ದಾರೆ. ಹಾಗಿರುವಾಗ ಅಂಡರ್ ಡೆವಲಪ್ಡ್ ಕಂಟ್ರಿ ಲೈಕ್ ಇಂಡಿಯಾ, ನಮ್ಮಂಥ ಭಾರತದ ಮುಂದುವರಿಯುತ್ತಿರುವ ದೇಶಗಳಲ್ಲಿ ಅಭಿವೃದ್ಧಿಶೀಲ ರಾಷ್ಟ್ರ ಅಂತ ಹೇಳಿಸಿಕೊಳ್ಳುವಂಥ ನಮ್ಮ ದೇಶ, ಅದರಲ್ಲೂ ಕೃಷಿ ಪ್ರಧಾನವಾದಂಥ ದೇಶ, ಈ ಸಂದರ್ಭದಲ್ಲಿ ಜಗತ್ತಿನಲ್ಲೇ ಇದನ್ನು ತಿರಸ್ಕರಿಸಲ್ಪಟ್ಟಂಥ ಜ್ಞಾನವನ್ನು ಭಾರತದಲ್ಲಿ ಜಾರಿ ಮಾಡಲಿಕ್ಕೆ ಕಾಯ್ದೆಯ ಅಗತ್ಯ ಇದೆಯಾ ಸ್ವಾಮಿ? ಅಗತ್ಯ ಇಲ್ಲ ಅಂತಕ್ಕಂಥದ್ದು ನಮ್ಮ ವಾದ. ಆದ್ದರಿಂದ ಭಾರತ ಸರ್ಕಾರ ದಯಮಾಡಿ ಈ ಕಾಯ್ದೆ ಅಗತ್ಯ ಇಲ್ಲ ಅಂತೇಳಿ ಸಾರಸಟ್ಟಾಗಿ ಭಾರತ ಸರ್ಕಾರನೂ, ನಮ್ಮ ಭಾರತದ ಆಹಾರ ಸಾರ್ವಭೌಮತೆ ಬಲಿಷ್ಠವಾಗಿದೆ, ನಮ್ಮ ಆಹಾರ ಜ್ಞಾನ ಸರಿಯಾಗಿದೆ, ನಮಗೆ ಇನ್ನು ಯಾವುದೇ ಹೊಸ ತಳಿಗಳು ಅಗತ್ಯ ಇಲ್ಲ ಅಂತಕ್ಕಂಥ ಒನ್ ಲೈನ್ ರೆಸೊಲ್ಯೂಷನನ್ನು ಮಾಡಿ ಭಾರತ ಜಗತ್ತಿಗೆ ಹೇಳಬೇಕಾಗಿದೆ ಅಂತಕ್ಕಂಥದ್ದು ನನ್ನ ವಾದ. ಅದೇ ರೀತಿ ಕರ್ನಾಟಕ ರಾಜ್ಯ ಸರ್ಕಾರನೂ ಕೂಡ ಎಲ್ಲ ಯೂನಿವರ್ಸಿಟಿಗಳನ್ನು ಒಟ್ಟು ಸೇರಿಸಿ ಒನ್ ಲೈನ್ ರೆಸೊಲ್ಯೂಷನನ್ನು ಮಾಡಬೇಕು. ಕರ್ನಾಟಕ ರಾಜ್ಯ ಸರ್ಕಾರ, ನಮ್ಮ ರಾಜ್ಯಕ್ಕೆ ಕುಲಾಂತರಿ ಜ್ಞಾನ ಬೇಕಾಗಿಲ್ಲ, ಜೆನೆಟಿಕಲಿ ಮಾಡಿಫೈಡ್ ಟೆಕ್ನಾಲಜಿ ನಮಗೆ ಅಗತ್ಯ ಇಲ್ಲ ಅಂತಕ್ಕಂಥ ತೀರ್ಮಾನಕ್ಕೆ ರಾಜ್ಯ ಸರ್ಕಾರನೂ ಬರಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ಬಗ್ಗೆ ಸಿರಿಧಾನ್ಯಗಳು ಇವತ್ತು ನಮ್ಮಲ್ಲಿ ಯಥೇಚ್ಛವಾಗಿ ಸಂಗ್ರಹಿಸಿದ್ದೀವಿ, ಆ ಬೀಜನ ಅಭಿವೃದ್ಧಿಪಡಿಸಿ ಇನ್ನಷ್ಟು ಎಲ್ಲ ಭಾಗಗಳಿಗೆ ಆ ಸಿರಿಧಾನ್ಯಗಳ ಬಿತ್ತನೆ ಬೀಜ ಸಿಗುವ ಹಾಗೆ ಮಾಡ್ತಕ್ಕಂಥದ್ದು, ಮತ್ತು ಅದನ್ನು ಬೆಳೀಲಿಕ್ಕೆ ಹೆಚ್ಚು ಪ್ರೋತ್ಸಾಹವನ್ನು ಕೊಡ್ತಕ್ಕಂಥದ್ದು, ಅದರಲ್ಲಿ ಆಹಾರಗಳನ್ನು ವೈವಿಧ್ಯಮಯವಾದಂಥ ಆಹಾರಗಳನ್ನು ತಿಂಡಿ ತಿನಿಸುಗಳನ್ನು ತಯಾರು ಮಾಡ್ತಕ್ಕಂಥ ಜ್ಞಾನವನ್ನು ಕೌಶಲ್ಯವನ್ನು ಬೆಳೆಸ್ತಕ್ಕಂಥದ್ದು. ನಮ್ಮ CFTRI ಇದೆ ಮೈಸೂರಿನಲ್ಲಿ,
1: ಹೌದು,
0: CFTRIನಲ್ಲಿ ಆರ್ಕದಿಂದ ಏನೇನು ಟಿಶನ್ನು ಮಾಡ್ಬೋದು, ಸಾವಿಯಿಂದ ಏನೇನು ಟಿಶ್ ಮಾಡ್ಬೋದು, ಇದರಿಂದ
1: ಬೇರೆ
0: ಬರ್ಗಿನಿಂದ ಏನೇನು ಮಾಡ್ಬೋದು, ಈ ಎಲ್ಲವೂ ಕೂಡ ಬೇರೆ ಬೇರೆ ಟಿಶ್ಗಳನ್ನು ಮಾಡಿ ಮಾರ್ಕೆಟಿಗೆ ಬಿಟ್ಟಾಗ ಜನ ಬೇರೆ ಕಡೆ ಹೋಗೋದ್ರ ಬದಲು ಇದೇ ರುಚಿ ಇದೆ ಅಂತ ಊಟ ಮಾಡ್ತಕ್ಕಂಥ ದಿನ ಭಾಳ ಹತ್ತಿರದಲ್ಲಿದೆ. ಆದ್ದರಿಂದ ಹಾಗಂತ ಹೇಳ್ತಾ ನಾನು ಇನ್ನು ಮುಂದೆ ಭಾರತ ಸರ್ಕಾರ ಕೇವಲ ಇಷ್ಟು ಮಾತ್ರ ಅಲ್ಲ, ಈಗ ನೋಡಿ ನಾವು ಆಹಾರದಿಂದ ಆರೋಗ್ಯ ಮನುಷ್ಯನ ಆರೋಗ್ಯವನ್ನು ನೋಡ್ತೀವಿ, ಆಹಾರದಿಂದ ಪ್ರಾಣಿ ಪಕ್ಷಿಗಳ ಆರೋಗ್ಯ ಮತ್ತು ಅದರ ಪರಿಸರವನ್ನು ನೋಡ್ತೇವೆ. ಆದರೆ ನಮ್ಗೆ ಈಗಾಗಲೇ ಗೊತ್ತಾಗಿರೋ ಪ್ರಕಾರ ನಮ್ಮ ಹೈಬ್ರಿಡ್ ವೆರೈಟೀಸ್ 1960ರ ದಶಕದಿಂದ ಇತ್ತಲಾಗೆ ನಾವು ಹೆಚ್ಚು ಗ್ರೋಮೋರ್ ಫುಡ್ಡನ್ನು ಜಾರಿಗೆ ತಂದ ಮೇಲೆ ಹೊಸ ಕೃಷಿ ನೀತಿಯಲ್ಲಿ ನಾವು ಕೆಲವಾರು ಬದಲಾವಣೆಗಳು ತಂದ್ವಿ. ಬಂದಾಗ ಏನಾಯಿತು, ಗ್ರೋಮೋರ್ ಫುಡ್ಡಲ್ಲಿ ನಮ್ಮ ಹೈಬ್ರಿಡ್ ವೆರೈಟಿ ಭತ್ತದಲ್ಲಿ, ರಾಗಿಯಲ್ಲಿ, ಜೋಳದಲ್ಲಿ ಹೆಚ್ಚು ಇಳುವರಿ ಕೊಡ್ತಕ್ಕಂಥ ತಳಿಗಳನ್ನು ತಂದು ಅದಕ್ಕೆ ಔಷಧಿ ಉಪಚಾರಗಳನ್ನು ಮಾಡಿ ಅದಕ್ಕೆ ಕೆಮಿಕಲ್ ಹಾಕಿ ವೀಡಿಸೈಡ್ಗಳನ್ನು ಕಡಿದು ಕಳೆನಾಶಕಗಳನ್ನು ಜಾರಿಗೆ ತಂದು ಇವತ್ತು ಸಾಕಷ್ಟು ನಮ್ಮ ಮಣ್ಣು ಹಾಳಾಗಿದೆ, ನಮ್ಮ ನೀರು ಹಾಳಾಗಿದೆ. ನೋಡಿ ಶರ್ಮಾ ಅವರು, ಸಿಂಹ ಅವರೇ, ನಮ್ಮ ಜನ, ನಮ್ಮ ಸರ್ಕಾರಗಳು ತಾಲೂಕು ಜಿಲ್ಲೆಗೊಂದೊಂದು ಕ್ಯಾನ್ಸರ್ ಹಾಸ್ಪಿಟ್ಲ್ ಕಟ್ಟಿಸ್ತೀನಿ ಅಂತಾರೆ ಹೊರತು ಕ್ಯಾನ್ಸರ್ ಯಾಕೆ ಬರ್ತಾ ಇದೆ, ಆಹಾರದಲ್ಲಿ ಏನು ಸುಧಾರಣೆ ತರ್ತೀನಿ, ಆರೋಗ್ಯವನ್ನು ಜೋಪಾನ ಮಾಡೋಕ್ಕೆ ಏನು ತರ್ತೀನಿ ಅನ್ನೋದನ್ನು ಸ್ಲೋಗಾನ್ ಮಾಡಬೇಕೆ ಹೊರತು ನಿಮ್ಗೆ ಒಳ್ಳೆ ಆಸ್ಪತ್ರೆ ಕಟ್ಟಿಸ್ಕೊಡ್ತೀನಿ ಕ್ಯಾನ್ಸರ್ ಆಸ್ಪತ್ರೆನ ಅಂದರೆ ಇದು ದೇಶದ ಅಭಿವೃದ್ಧಿಯ ಸಂಕೇತ ಏನ್ರಿ? ಮನುಷ್ಯನ ಆರೋಗ್ಯವನ್ನು ಹಾಳು ಮಾಡ್ತಕ್ಕಂಥ ಆಹಾರವನ್ನು ಕೊಟ್ಟು ರೋಗಕ್ಕೆ ನಾನು ಔಷಧಿ ಕೊಟ್ಟು ಆಸ್ಪತ್ರೆ ಕಟ್ಟಿಸ್ತೀನಿ, ತಾಲೂಕುಗಳನ್ನು ಕ್ಯಾನ್ಸರ್ ಆಸ್ಪತ್ರೆ ಕಟ್ಟಿಸ್ತೀನಿ ಅಂದರೆ ಇದು ಅಭಿವೃದ್ಧಿಯ ಸಂಕೇತ ಅಲ್ಲ. ಈ ತಳಿಗಳು ಬಂದರೆ ನಾನು ಅಮೇರಿಕಾ, ಮಧ್ಯ ಅಮೇರಿಕಾ, ಉತ್ತರ ಅಮೇರಿಕಾ, ಯುರೋಪ್ ಕಂಟ್ರಿಗಳಲ್ಲಿ ತಿರುಗಾಟ ಮಾಡಿ ನೋಡಿ ಬಂದಿದ್ದೇನೆ. ಭಾಳ ದೊಡ್ಡ ಅಪಾಯದಲ್ಲಿ ಕೃಷಿ ಇದೆ. ನಮ್ಮ ಭಾರತ ಈಗಲೂ ಕೂಡ ಕೃಷಿ ಜ್ಞಾನ ಇವತ್ತು ಜನರ ಜ್ಞಾನ ಇಲ್ಲಿ ಭಾರತದಲ್ಲಿ ಯಾವುದೇ ವಿಜ್ಞಾನಿಗಳ ಜ್ಞಾನ ಅಲ್ಲ. ನಿಮ್ಗೆ ಇನ್ನೊಂದು ಮಾತು ಹೇಳ್ತೀನಿ, ಅಡಿಕೆ ಸುಲಿಯುವ ಯಂತ್ರನ ತೀರ್ಥಹಳ್ಳಿಯ ಕಟ್ಟ ಕಡೆಯ ಒಂದು ಕುಪ್ಪಳ್ಳಿ ಅಂತ ಹೇಳಿ ಅಲ್ಲಿಯ ರೈತ ಅಡಿಕೆ ಸುಲಿಯ ಯಂತ್ರ ತಯಾರು ಮಾಡಿದ್ನ ಹೊರತು ಯಾವ ಯೂನಿವರ್ಸಿಟಿಗಳಲ್ಲಿ ಅಡಿಕೆ ಸುಲಿಯ ಯಂತ್ರ ತಯಾರು ಮಾಡೋಕ್ಕಾಯ್ತೇನ್ರಿ?
1: ಹೌದು,
0: ಅಂದರೆ ನನ್ನ ದೇಶೀಯ ಜನರ ಜ್ಞಾನ ಇದೆಯಲ್ಲ ಅದಕ್ಕೆ ತಾಂತ್ರಿಕತೆ ಸಿಕ್ಕಿಬಿಟ್ರೆ ಜಗತ್ತಿಗೆ ಏನು ಬೇಕಾದರೂ ಮಾಡ್ತಕ್ಕಂಥ ಜ್ಞಾನ ನಮ್ಮ ಜನರ ಹತ್ರ ಇದೆ. ಹಾಗಾಗಿ ಇವತ್ತು ನಾನು ಭಾರತ ಸರ್ಕಾರಕ್ಕೆ ಹೇಳ್ತೀನಿ, ಇಲ್ಲಿ ಮಾಡಬೇಕಾದ್ದು ಬಹಳ ದೊಡ್ಡ ಜವಾಬ್ದಾರಿ ಇದೆ. ಏನಪ್ಪ ಅಂದರೆ ನಾವು ಕೇವಲ ರೈತರು ಅಂತ ಮಾತಾಡೋಂಗಿಲ್ಲ, ಜೇನು ಸಾಕೋರು, ಕುರಿ ಸಾಕೋರು, ದನ ಸಾಕೋರು ಇವೆಲ್ಲವೂ ಕೂಡ ಕೃಷಿ ಸಂಬಂಧಿತವಾದಂಥ ವಿಷಯಗಳು.
1: ಹೌದು,
0: ಇವರೆಲ್ಲರನ್ನೂ ಒಳಗೊಂಡ ಹಾಗೆ ಭಾರತ ಸರ್ಕಾರಕ್ಕೆ ಸರ್ವೋಚ್ಚ ನ್ಯಾಯಾಲಯ ನೀವು ಎಲ್ಲ ಸ್ಟೇಕ್ ಹೋಲ್ಡರ್ಸ್ಗಳನ್ನು ಕರೆಸಿ ಅವರ ಹತ್ರ ಮಾಹಿತಿಯನ್ನು ಪಡೆದು ನೀವು ಅಗತ್ಯ ಬಿದ್ದರೆ ಕಾನೂನು ಮಾಡಿರಿ, ಇಲ್ಲಾಂದ್ರೆ ಮಾಡಬೇಕಾದ್ದೇನಿಲ್ಲ ಅಂತಲೇ ಅರ್ಥ.
1: ಕರೆಕ್ಟ್,
0: ಮಾಡಲೇಬೇಕು ಅಂತ ಸುಪ್ರೀಂ ಕೋರ್ಟ್ ಏನು ಹೇಳಿಲ್ಲ.
1: ಕರೆಕ್ಟ್,
0: ಆದ್ದರಿಂದ ನಾನು ಇವತ್ತು ಎಲ್ಲ ಭಾರತ ಸರ್ಕಾರದ ನನ್ನ ಸಂಸತ್ ಸದಸ್ಯರಿಗೆ, ಪ್ರಧಾನಮಂತ್ರಿಯವರಿಗೆ, ಮಂತ್ರಿಮಂಡಲಕ್ಕೆ, ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಮತ್ತು ಇಲ್ಲಿಯ ಮಂತ್ರಿಮಂಡಲಕ್ಕೆ ಮತ್ತು ಎಲ್ಲ ಶಾಸಕಾಂಗಕ್ಕೆ ನನ್ನ ವಿನಂತಿ ಇಷ್ಟೇ, ದಯಮಾಡಿ ಈ ಜೆನೆಟಿಕಲಿ ಮಾಡಿಫೈಡ್ ಜ್ಞಾನ ಭಾರತದಂಥ ಬೃಹತ್ ರಾಷ್ಟ್ರಕ್ಕೆ ಅಗತ್ಯ ಇಲ್ಲ ಅಂತಕ್ಕಂಥದ್ದು ನನ್ನ ಸಾರಾಸಕ್ತಾದ ಅಭಿಪ್ರಾಯ ಇದು. ಅದನ್ನೇ ಇವತ್ತು ಇಡೀ ರಾಜ್ಯದಲ್ಲಿ ನಾವು ಬೀದಿ ಮೇಲೆ ರೈತರಿಗೂ ಸರ್ಕಾರಕ್ಕೆ ಮನವಿ ಕೊಡೋದ್ರ ಮೂಲಕ ನಿನ್ನೆ ತಾನೇ 26ನೇ ತಾರೀಕು ರಾಜ್ಯಾದ್ಯಂತ ಕುಲಾಂತರಿ ಬೇಡ, ಪರಿಸರ ಹಾನಿ ಮಾಡ್ತಕ್ಕಂಥ ಕುಲಾಂತರಿ ತಳಿಗಳು GM ಸೀಡ್ಸ್ ಅಗತ್ಯ ಇಲ್ಲ ಅಂತಕ್ಕಂಥದ್ದನ್ನು ನಾವು ಯೋಚನೆ ಮಾಡ್ತೀವಿ. ಇನ್ನೊಂದು ಮಾತನ್ನು ಕಡೆಯಲ್ಲಿ ಹೇಳೋಕ್ಕಿರ್ತೀನಿ, ಭಾರತದ ಆಹಾರ ಬಳಸ್ತಕ್ಕಂಥ ಗ್ರಾಹಕರು ತಾವು ಯೋಚನೆ ಮಾಡಿ ನಿಮ್ಮ ಮುಂದಿನ ಪೀಳಿಗೆ, ನಿಮ್ಮ ಮಕ್ಕಳು, ನಿಮ್ಮ ಜೀನ್ಸು ಬಹಳ ಪರಿಪಕ್ವವಾಗಿ ಉಳಿಬೇಕು ಅನ್ನೋದಾದರೆ ಸ್ವಚ್ಛ ಆಹಾರವನ್ನು, ದೇಶೀಯ ಆಹಾರವನ್ನು ಸೇವನೆ ಮಾಡಿರಿ, ದೇಶೀಯ ಆಹಾರವನ್ನು ಉತ್ತೇಜನ ಮಾಡಿ, ದೇಶೀಯ ಆಹಾರವನ್ನು ಸಮೃದ್ಧಿ ಮಾಡಲಿಕ್ಕೆ, ಅದರಲ್ಲಿ ಇನ್ನೂ ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡಲಿಕ್ಕೆ ಸರ್ಕಾರ ಒತ್ತಾಯ ಮಾಡ್ತಕ್ಕಂಥ ಅಭಿಪ್ರಾಯ ಜ್ಞಾನ ನಮ್ಮ ಗ್ರಾಹಕ ವೇದಿಕೆಗಳಿಂದಲೂ ಬರಬೇಕು. ಬರೀ ರೈತನ ಜವಾಬ್ದಾರಿಯಿಂದ ಅಲ್ಲ, ಊಟ ಮಾಡುವವರಿಗೂ ಪ್ರಜ್ಞೆ ಇರಬೇಕು. ನನ್ನ ಮಗುಗೆ ಎಂಥ ಹಾಲು ಬೇಕು, ನನ್ನ ಮಗುಗೆ ಎಂಥ ಅನ್ನ ಕೊಡಬೇಕು, ನನ್ನ ಮಗು ಯಾವ ರೀತಿ ಓದಬೇಕು, ಯಾವ ರೀತಿ ನೀರನ್ನು ಕುಡಿಬೇಕು ಅಂತಕ್ಕಂಥದ್ದು ಗ್ರಾಹಕರು ಕೂಡ ಇವತ್ತು ಯೋಚನೆ ಮಾಡುವಂಥ ಕಾಲ ಬಂದಿದೆ. ಆದ್ದರಿಂದ ನಾನು ಕನ್ಸ್ಯೂಮರ್ ಫೋರಮ್ಗಳನ್ನು ಕೂಡ ಆಹ್ವಾನ ಮಾಡ್ತೇನೆ, ನೀವು ಕೂಡ ಇದರ ಬಗ್ಗೆ ಚರ್ಚೆ ಮಾಡಿ ಭಾರತ ಸರ್ಕಾರಕ್ಕೆ ಸ್ವಲ್ಪ ಎಚ್ಚರಿಕೆ ಕೊಡ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡೋಣ. ಬನ್ನಿ, ಭಾರತಕ್ಕೆ ಕುಲಾಂತರಿ ಬೇಡ, ಭಾರತಕ್ಕೆ GM ಫುಡ್ ಬೇಡ, GM ಸೀಡ್ಸ್ ಬೇಡ ಅಂತಕ್ಕಂಥದ್ದನ್ನು ಹೇಳುವ. ನಮಸ್ಕಾರ.
1: ಎಸ್, ಖಂಡಿತ. ಸೊ KTG ಅವರು ಭಾಳ ಅದ್ಭುತವಾದ ವಿಷಯಗಳನ್ನು ಹೇಳಿದ್ರು ನಮಗೆ. ಯಾರ್ಯಾರು ಆಹಾರವನ್ನು ಬೆಳೆಯೋರು ಮಾತ್ರ ಅಲ್ಲ, ಆಹಾರವನ್ನು ಬಳಸೋರು ಕೂಡ ಈ ಚಳವಳಿಯಲ್ಲಿ ನಾವು ಭಾಗವಹಿಸ್ಬೇಕು ಅಂತೇಳಿ, ಅಂದರೆ ಈ ಅಭಿಯಾನ ಎಲ್ಲರನ್ನು ಒಳಗೊಂಡಿರುವಂಥ ಮತ್ತು ಎಲ್ಲವನ್ನು ಒಳಗೊಂಡಿರುವಂಥದ್ದು ಅಂತೇಳಿ, ದೇಸೀಯ ತಂತ್ರಜ್ಞಾನ ಮತ್ತು ದೇಸೀಯ ಸಂಸ್ಕೃತಿ, ದೇಸೀಯ ಬೆಳೆ ಎಲ್ಲವನ್ನು ನಾವು ಗೌರವಿಸೋಣ, ಅದನ್ನು ಉಳಿಸೋಣ, ಬೆಳೆಸೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ,
3: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು,
4: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ,
5: ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ,
6: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ,
7: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ RJ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ, ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
8: ಅಜಿ, ನನ್ ಸ್ಯಾಲ್ರಿ ಬಂದಿದೆ, ಬಾ ಹೊರಗಡೆ ಹೋಗಿ ಒಳ್ಳೆ ಡಿನ್ನರ್ ಮಾಡೋಣ.
9: ಕಂದ, ನನಗೆ ಊಟದ ಕೊನೆಯಲ್ಲಿ ಮೊಸರನ್ನ ತಿಂದೆ ಇದ್ರೆ ನನಗೆ ನಿದ್ದೆನೆ ಬರಲ್ಲ.
8: ಅದಕ್ಕೆ ನಂದಿನಿ ಗಟ್ಟಿ ಮೊಸರು ಮಾತ್ರ ಯೂಸ್ ಮಾಡೋ ಹೋಟೆಲ್ಗೆ ಕರ್ಕೊಂಡು ಹೋಗ್ತಿರೋದು.
10: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
11: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಮೊಸರು.
12: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
13: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
12: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
13: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
12: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
13: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
12: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
13: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
12: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
14: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
15: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
14: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
16: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಆತ್ಮನಿರ್ಭರ ಗ್ರಾಮ ಪಂಚಾಯಿತಿ ಕುರಿತಾದ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿ ಸಾಧನೆ ಗ್ರಾಮ ಪಂಚಾಯಿತಿ ಚುನಾಯಿತ ಸದಸ್ಯರಿಗೆ ತಂತ್ರಜ್ಞಾನ ಮಾರ್ಗದರ್ಶಿ ಕೃತಿ ಇದಾಗಿದೆ. ತಂತ್ರಜ್ಞಾನ ಪರಿಣಿತ ಡಾಕ್ಟರ್ ಶಂಕರ್ ಕೆ ಪ್ರಸಾದ್ ಅವರು ಈ ಕೃತಿಯನ್ನು ರಚಿಸಿದ್ದಾರೆ. ಸಂಪೂರ್ಣ ಸ್ವರಾಜ್ ಫೌಂಡೇಶನ್ನ ಸದಸ್ಯರು ಇದನ್ನು ನಡೆಸಿಕೊಡಲಿದ್ದಾರೆ.
17: ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಶಂಕರ್ ಪ್ರಸಾದ್ ಅಂತ. ಇಲ್ಲಿ ತನಕ ನಾವು ವಿಶ್ವಸಂಸ್ಥೆ ಸುಸ್ಥಿರ ಅಭಿವೃದ್ಧಿ ಗುರಿ 1-8 ಅದನ್ನು ತಿಳ್ಕೊಂಡಿದ್ದೀವಿ. ಇವತ್ತು ಗುರಿ 9, ಇದೇನು ಅಂದರೆ ಕೈಗಾರಿಕೆ, ನಾವೀನ್ಯತೆ, ಹೊಸ ಕಲ್ಪನೆ ಮತ್ತು ಮೂಲಸೌಕರ್ಯ. ಅಂದರೆ ಇಂಗ್ಲೀಷಲ್ಲಿ ಇದಕ್ಕೆ ಇಂಡಸ್ಟ್ರಿ, ಇನ್ನೋವೇಷನ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ನಾಗರಾಜ್ ಅಂತ ಒಬ್ಬ ಹಳ್ಳಿನಲ್ಲಿದ್ದ, ಅವನು ಓದ್ಬಿಟ್ಟು ಚೆನ್ನಾಗಿ ಓದಿ ಡಾಕ್ಟ್ರೇಟ್ ತೊಗೊಂಡು ಅಮೆರಿಕಕ್ಕೆ ಹೋದ. NRI ನಾಗರಾಜ್ ಅಂತ, ಅಂದರೆ ನಾನ್ ರೆಸಿಡೆಂಟ್ ಇಂಡಿಯನ್ ನಾಗರಾಜ್ ಅಂತ. ಅವನಿಗೆ ಅಮೆರಿಕಾದಲ್ಲಿ ತುಂಬ ದಿವಸ ಕೆಲಸ ಮಾಡಿದ್ಮೇಲೆ ಅನ್ನಿಸ್ತು ಇಂಡಿಯಾಗೆ ವಾಪಸ್ ಬಂದು ಹೇಗೆ ನಮ್ಮ ದೇಶನ ಮುಂದೆ ತರೋದು ಅಂತ. ಅದಕ್ಕೋಸ್ಕರನೇ ಹಳ್ಳಿಗೆ ವಾಪಸ್ ಬಂದು ಒಂದು ಗ್ರಾಮ ಪಂಚಾಯತಿನಲ್ಲಿ ಅಧ್ಯಕ್ಷ ಸಹ ಆದ. ಅವನಿಗೆ ನೋಡಿದಾಗ ಹಳ್ಳಿನಲ್ಲಿ ಎಲ್ಲರೂ ಅದೇ ಥರ ಹಳೆ ಕೆಲಸನೇ ಮಾಡ್ತಾಯಿದ್ರು ಅಥವಾ ಅಗ್ರಿಕಲ್ಚರ್ ಮಾತ್ರ ಮಾಡ್ತಾಯಿದ್ರು. ಇದೆಲ್ಲ ನೋಡಿದಾಗ ಅನ್ನಿಸ್ತು ನಮ್ಮ ಹಳ್ಳಿನಲ್ಲಿ ಹೇಗೆ ನವ ಉದ್ಯಮ ಸ್ಥಾಪಿಸೋದು ಅಂತ ಯೋಚನೆ ಮಾಡ್ದ. ಆದರೆ ಒಂದೇನಂದರೆ ಹಳ್ಳಿನಲ್ಲಿ ಮೂಲ ಸೌಕರ್ಯಗಳೇ ಇರಲಿಲ್ಲ. ಮೂಲ ಸೌಕರ್ಯ ಅಂದ್ರೇನು? ರಸ್ತೆ ಸರಿಯಾಗಿರಲಿಲ್ಲ, ವಿದ್ಯುಚ್ಛಕ್ತಿ ಸರಿಯಾಗಿ ಬರ್ತಾ ಇರಲಿಲ್ಲ, ನೀರಂತೂ ಸಿಗ್ತಾನೇ ಇರಲಿಲ್ಲ. ಈ ಥರ ಎಲ್ಲ ನೋಡಿದಾಗ ಅವನಿಗೆ ಅನ್ನಿಸ್ತು ಯಾಕೆ ಹೀಗಿದೆ ನಮ್ಮ ದೇಶ, ಹೇಗೆ ಇದನ್ನು ಇಂಪ್ರೂವ್ ಮಾಡಿ ಜಾಸ್ತಿ ಇನ್ನೋವೇಷನ್ ತರೋದು, ಜಾಸ್ತಿ ಜನಕ್ಕೆ ಒಳ್ಳೊಳ್ಳೆ ಕೆಲಸ ಹಳ್ಳಿಲೇ ಕೊಡೋದು ಅಂತ. ಇನ್ನೊಂದು ಒಂದು ಉದಾಹರಣೆ ನೋಡ್ದ, ಗೋಪಾಲ ಮತ್ತು ಅವನ ಹೆಂಡತಿ ಆ ಹಳ್ಳಿನಲ್ಲಿ ವಿಳ್ಯದೆಲೆ ಬೆಳೀತಾ ಇದ್ರು. ವಿಳ್ಯದೆಲೆ ಬೆಳೆದಾಗ ಅದನ್ನು ಹಳ್ಳಿಗೆ ತಲುಪಿಸಿದ್ರೆ ಅವ್ರ ಹಾಗೇ ಒಳ್ಳೆ ವ್ಯಾಪಾರ ಸಿಗ್ತಾ ಇತ್ತು. ಆದರೆ ರಸ್ತೆ ಸರಿಯಾಗಿಲ್ಲದೆ ಇದ್ದಾಗ, ಅಂದರೆ ಮಳೆಗಾಲದಲ್ಲಿ ರಸ್ತೆ ಕೆಟ್ಟೋದ್ರೆ ಒಬ್ಬ ಮಧ್ಯವರ್ತಿಗೆ ಅಂದರೆ ಒಬ್ಬ ಏಜೆಂಟ್ಗೆ ಆ ವಿಳ್ಯದೆಲೆ ಮಾಡ್ತಾಯಿದ್ರು. ಸೊ ರಸ್ತೆ ಇಲ್ಲದೇ ಇದ್ದರಿಂದ ಆ ಮಧ್ಯವರ್ತಿಗೆ ಮಾರ್ತಾ ಇದ್ದರಿಂದ ಅವ್ರಿಗೆ ವ್ಯಾಪಾರ ಕಡಿಮೆ ಆಗ್ತಾಯಿತ್ತು. ಈ ಥರ ಪ್ರಾಬ್ಲಮ್ ಇರೋದು ಒಂದು ದೊಡ್ಡ ಇಶ್ಯೂ. ಯಾಕೆಂದರೆ ರಸ್ತೆ ಸರಿಯಾಗಿಲ್ಲದೇ ಇದ್ದರೆ ನಾವು ಕೈಗಾರಿಕೆ ತರೋಕ್ಕಾಗಲ್ಲ. ಬರೀ ಒಂದೇ ಅಲ್ಲ, ವಿಳ್ಯದೆಲೆ ಮಾರೋದೊಂದೇ ಅಲ್ಲ, ಕೈಗಾರಿಕೆ ಸಹ ತರೋಕ್ಕಾಗಲ್ಲ. ಇನ್ನೊಂದು ಒಳ್ಳೆ ಉದಾಹರಣೆ ಅಂದರೆ ನಮ್ಮ ಭಾರತ ದೇಶದಲ್ಲಿ ನಾರ್ತ್ ಈಸ್ಟಲ್ಲಿ ಅಂದರೆ ಪೂರ್ವ ಭಾರತದಲ್ಲಿ ಅಸ್ಸಾಂ, ಮೇಘಾಲಯ, ಸಿಕ್ಕಿಂ, ಅರುಣಾಚಲ್ ಪ್ರದೇಶ ಇದೆಲ್ಲ ಒಂಥರ ಹಿಮಾಲಯದಲ್ಲಿರೋ ರಾಜ್ಯಗಳು. ಇಲ್ಲಿ ರಸ್ತೆ ಹಾಗೂ ವಿಮಾನ ನಿಲ್ದಾಣಗಳು ಇಲ್ಲದೆ ಅಲ್ಲಿ ಕೈಗಾರಿಕೆನೇ ಇಲ್ಲ. ಒಂದು ಒಳ್ಳೆ ಎಕ್ಸಾಂಪಲ್ ಕೊಡ್ತೀನಿ. ಈ ರಾಜ್ಯಗಳಲ್ಲಿ ತುಂಬ ಬೊಂಬ್ಗಳನ್ನು ಬೆಳೀತಾರೆ. ಆ ಬೊಂಬ್ಗಳು ಬಹಳ ಮುಖ್ಯ ಕನ್ಸ್ಟ್ರಕ್ಷನ್ಗಾಗಲಿ ಅಥವಾ ರಸ್ತೆಗಾಗಲಿ ಅಥವಾ ಬೇರೆ ಬೇರೆ ಉಪಯೋಗಕ್ಕೆ ಬೊಂಬು. ಆದರೆ ಆ ಬೊಂಬನ್ನು ನಮ್ಮ ಭಾರತ ದೇಶ ಅಂದರೆ ದಕ್ಷಿಣ ಭಾರತಕ್ಕೆ ತರಬೇಕಾದ್ರೆ ಅವರು ಬಾಂಗ್ಲಾದೇಶ್ ಮೂಲಕ ಬರಬೇಕು. ಅಂದರೆ ನಮ್ಮ ದೇಶದಲ್ಲಿ ಅಲ್ಲಿ ರಾಜ್ಯ ರೋಡ್ಗಳಿಲ್ಲದೆ ಇರೋದ್ರಿಂದ ಅವರು ಬಾಂಗ್ಲಾದೇಶ್ ಮೂಲಕ ಬರಬೇಕು. ಇದು ದೊಡ್ಡ ಪ್ರಾಬ್ಲಮ್. ಇದನ್ನು ಸಾಲ್ವ್ ಮಾಡಬೇಕಾದ್ರೆ ನಾವು ರಸ್ತೆಗಳು ಅಥವಾ ಬಂದರುಗಳು ಮತ್ತು ವಿಮಾನ ನಿಲ್ದಾಣಗಳನ್ನು ಒಂದೊಂದು ರಾಜ್ಯದಲ್ಲಿ ಒಂದೊಂದು ಗ್ರಾಮ ಪಂಚಾಯತಿನಲ್ಲಿ ಕಟ್ಟಲೇಬೇಕು. ಇವಾಗ ಮೂಲಸೌಕರ್ಯ ಅಂದ್ರೇನು? ಮುಂಚೆ ಹೇಳ್ದಂಗೆ ವಿದ್ಯುತ್, ನೀರು, ಆರೋಗ್ಯ ಕೇಂದ್ರ, ಬ್ಯಾಂಕ್ ಇರಬೇಕು, ಸಾಲದ ಸೌಲಭ್ಯ ಇರಬೇಕು ಹಳ್ಳಿನಲ್ಲಿ. ಇದೆಲ್ಲ ಇದ್ರೇ ಇದಕ್ಕೆ ಮೂಲಸೌಕರ್ಯ ಅಂತ ಹೇಳ್ತೀವಿ. ಉತ್ತಮ ಮೂಲಸೌಕರ್ಯ ಇದ್ದರೆ ಆಟೋಮೆಟಿಕ್ಕಾಗಿ ಕೈಗಾರಿಕೆ ಬರುತ್ತೆ. ಕೈಗಾರಿಕೆ ಬಂದರೆ ಅವಾಗ ಹೊಸ ಕಲ್ಪನೆಗಳು ಬರುತ್ತೆ. ಅಂದರೆ ಒಂದು ಕೈಗಾರಿಕೆ ಕಾರ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ, ಪೆಟ್ರೋಲ್ ಕಾರ್ ಮಾಡಿದ್ಮೇಲೆ ಹೊಸ ಕಲ್ಪನೆ ಅಂದರೆ ಎಲೆಕ್ಟ್ರಿಕ್ ಕಾರ್ ಹೇಗೆ ಮಾಡೋದು ಅನ್ನೋಕ್ಕೆ ಹೊಸ ಕಲ್ಪನೆ ಬರೋಕ್ಕೆ ಶುರು ಆಗುತ್ತೆ. ಆದರೆ ನಾವು ಕೈಗಾರಿಕೆ ಬೆಳೆಸೋಕ್ಕೆ ಒಂದು ಹಳ್ಳಿನಲ್ಲಿ ಅಥವಾ ಒಂದು ಗ್ರಾಮ ಪಂಚಾಯತಿನಲ್ಲಿ ಅಥವಾ ಹೊಸ ಕಲ್ಪನೆಗಳನ್ನು ಗ್ರಾಮ ಪಂಚಾಯತಿನಲ್ಲಿ ತರೋಕ್ಕೆ ನಮಗೇನು ಬೇಕು ಅಂದರೆ ವಿದ್ಯಾವಂತ ಕೆಲಸಗಾರರು ಬೇಕು. ಇದು ಒಂದು ಮೂಲ ಸೌಕರ್ಯ. ಇದಕ್ಕೆ ನಾವು ಇಂಗ್ಲೀಷಲ್ಲಿ ಹ್ಯೂಮನ್ ಅಸೆಟ್ ಅಂತ ಹೇಳ್ತೀವಿ. ಅಂದರೆ ಮಾನವ ಸೌಕರ್ಯ, ಅದು ಇನ್ಫ್ರಾಸ್ಟ್ರಕ್ಚರ್. ವಿದ್ಯಾವಂತ ಕೆಲಸಗಾರರು ಬೇಕಾದರೆ ನಮ್ಮ ಹಳ್ಳಿಗಳಲ್ಲಿ ಅಥವಾ ಗ್ರಾಮ ಪಂಚಾಯತಿನಲ್ಲಿ ಒಳ್ಳೆಯ ಶಾಲೆ ಇರಬೇಕು, ಒಳ್ಳೆಯ ಕಾಲೇಜ್ ಇರಬೇಕು, ಮತ್ತು ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಅಂದರೆ ಕುಶಲತೆಯನ್ನ ಅಭಿವೃದ್ಧಿ ಪಡೋಕ್ಕೆ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಸ್ ಇರಬೇಕು. ಇವಾಗ ಒಂದು 21ನೇ ಶತಮಾನದ ಒಂದು ಉದಾಹರಣೆ ಕೊಡ್ತೀನಿ. ನಾವೆಲ್ಲ ಇವಾಗ ಮೊಬೈಲ್ ಉಪಯೋಗಿಸ್ತೀವಿ, ಕಾರ್ ಉಪಯೋಗಿಸ್ತೀವಿ, ರೆಫ್ರಿಜರೇಟರ್ ಉಪಯೋಗಿಸ್ತೀವಿ, ಟಿ ವಿ ಉಪಯೋಗಿಸ್ತೀವಿ. ಇದಕ್ಕೆಲ್ಲ ನಮಗೆ ಬೇಕಾಗಿರೋದು ಮೈಕ್ರೋ ಚಿಪ್ಸ್ ಅಥವಾ ಸೆಮಿಕಂಡಕ್ಟರ್ ಚಿಪ್ಸ್ ಅಂತ ಹೇಳ್ತೀವಿ. ಇದು ಪೊಟ್ಯಾಟೋ ಚಿಪ್ ಅಲ್ಲ, ಆಲೂಗಡ್ಡೆ ಚಿಪ್ಸ್ ಅಲ್ಲ, ಇದು ಸೆಮಿಕಂಡಕ್ಟರ್ ಚಿಪ್ಸ್. ಇದನ್ನು ಮಾಡಬೇಕಾದ್ರೆ ಪ್ರಪಂಚದಲ್ಲಿ ಅಮೇರಿಕಾ, ಯುರೋಪ್, ಜಪಾನ್, ಕೊರಿಯಾ, ಚೈನಾ ಇವರು ಭಾಳ ಭಾಳ ಟೆಕ್ನಾಲಜಿನ ಉಪಯೋಗಿಸಿ ಬಹಳ ಮುಂದುವರೆದಿದ್ದಾರೆ. ನಮ್ಮ ದೇಶದಲ್ಲಿ ಇವತ್ತೂ ಒಂದು ದೊಡ್ಡ ಫ್ಯಾಕ್ಟ್ರಿ ಇಲ್ಲ. ಒಂದು ಫ್ಯಾಕ್ಟ್ರಿ ಮಾಡಬೇಕಾದ್ರೆ ಸುಮಾರು 150,000 ಕೋಟಿ ಬೇಕಾಗುತ್ತೆ. ಈ ಥರ ಫ್ಯಾಬ್ರಿಕೇಶನ್, ಇದಕ್ಕೆ ವೇಫರ್ ಫ್ಯಾಬ್ರಿಕೇಷನ್ ಅಂತ ಹೇಳ್ತೀವಿ. ಈ ಥರ ದುಡ್ಡು ಹಾಕಿದ್ರೂ ಆ ಫ್ಯಾಕ್ಟ್ರಿಗಳನ್ನ ನಡೆಸೋಕ್ಕೆ ನಮಗೆ 50,000ರಿಂದ 1,00,000 ಜನ ವಿದ್ಯಾವಂತ ಕೆಲಸಗಾರರು, ಬರೀ ವಿದ್ಯಾವಂತರಲ್ಲ ಅನುಭವ ಇರೋ ಕೆಲಸಗಾರರು ಬೇಕು. ಇದು ನಮ್ಮ ದೇಶದಲ್ಲಿ ಇಲ್ಲವೇ ಇಲ್ಲ. ಇವಾಗ ಸೆಮಿಕಂಡಕ್ಟರ್ ಚಿಪ್ಸ್ ಇಲ್ಲದೇ ಇದ್ದರೆ 21ನೇ ಶತಮಾನದಲ್ಲಿ ಭಾರತ ಬಹಳ ಹಿಂದೆ ಉಳಿಯುತ್ತೆ. ಈ ಥರ ನಾವು ಯೋಚನೆ ಮಾಡಿ, ನಾವು ಇವಾಗ ಏನು ಮಾಡಿದ್ದಾರೆ ಗುಜರಾತಲ್ಲಿ, ಅಸ್ಸಾಮಲ್ಲಿ ಸ್ವಲ್ಪ ಒಂದು 700 ಕೋಟಿ, 1,000 ಕೋಟಿ, 1,500 ಕೋಟಿ ಇಷ್ಟು ಮಾತ್ರ ಖರ್ಚು ಮಾಡಿ ಸಣ್ಣ ಸಣ್ಣ ಸೆಮಿಕಂಡಕ್ಟರ್ ಚಿಪ್ ಟೆಕ್ನಾಲಜಿನ ಶುರು ಮಾಡ್ಕೊಂಡಿದ್ದಾರೆ. ಇವಾಗ ಏನಾಗ್ಬಿಟ್ಟಿದೆ, ಈ ಥರ ಹೈ ಟೆಕ್ನಾಲಜಿ ನಾವು ಶುರು ಮಾಡದೇ ಇದ್ದರೆ ನಾವು ಇನ್ನೂ ಸಣ್ಣ ಕೈಗಾರಿಕೆಯಲ್ಲೇ ಇರ್ತೀವಿ. ಅಂದರೆ ನೇಯ್ಗೆ, ರೇಷ್ಮೆ ನೈಗೆ, ಕಾರ್ಪೆಟ್ ತಯಾರಿಕೆ ಇದೆಲ್ಲ ಒಂಥರ ಮ್ಯಾನ್ಯುಯಲ್ ವರ್ಕ್. ಇದೆಲ್ಲ ಮಾಡಿದ್ರೆ ಏನಾಗುತ್ತೆ, ನಮಗೆ ಪ್ರಾಫಿಟ್ ಮಾರ್ಜಿನ್ ಕಡಿಮೆ ಆಗಿಬಿಡುತ್ತೆ. ಅದಕ್ಕೇ ಅಮೇರಿಕಾ, ಯುರೋಪ್, ಜಪಾನ್ ಎಲ್ಲ ಮುಂದುವರೆದ ದೇಶ, ಡೆವಲಪ್ಡ್ ಕಂಟ್ರಿ ಅಂತ ಹೇಳ್ತೀವಿ. ಅವ್ರಿಗೆ ಆ್ಯಾವ್ರೇಜ್ ಅಂದರೆ ಸುಮಾರು ಒಬ್ಬೊಬ್ಬಂಗೂ $15,000-$30,000 ಅಷ್ಟು ಅವನಿಗೆ ಆದಾಯ ಇರುತ್ತೆ. ನಮ್ಮ ದೇಶದಲ್ಲಿ ಒಬ್ಬೊಬ್ಬರಿಗೆ ಸುಮಾರು $2,000-$3,000 ವಾರ್ಷಿಕ ಆದಾಯ ಇರುತ್ತೆ. ಅವಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಡಿಫ್ರೆನ್ಸ್ ಇದೆ ನಮ್ಮ ದೇಶಕ್ಕೂ ಅವ್ರ ದೇಶಕ್ಕೂ. ಅವ್ರು ಯಾಕೆ ಮುಂದುವರೆದಿದ್ದಾರೆ ಅಂದರೆ ಅವರು ಟೆಕ್ನಾಲಜಿನ ಅಂದರೆ ಇನ್ನೋವೇಷನ್ ಅಂದರೆ ಹೊಸ ಕಲ್ಪನೆಗಳನ್ನು ಕ್ರಿಯೇಟ್ ಮಾಡ್ತಾ ಇರ್ತಾರೆ ದಿವಸ. ಅಲ್ಲಿ ಜನ ಆ ಥರ ಯೋಚನೆ ಮಾಡ್ತಾರೆ. ಇದಕ್ಕೇನು ಬೇಕು, ನಮಗೆ ಪ್ರೈವೇಟ್ ಖಾಸಗಿ ಕೈಗಾರಿಕೆ ಹಾಗೂ ಸರ್ಕಾರದ ಕೈಗಾರಿಕೆ ಇಬ್ಬರೂ ಇದನ್ನು ಜೊತೆಗೂಡಿ ಕೆಲಸ ಮಾಡಬೇಕು. ಇನ್ನೊಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಮಾಲತಿ ಮಾವಿನ ಹಣ್ಣು ಬೆಳೀತಾ ಇದ್ಲು. ಅವಳು ಮಾವಿನ ಹಣ್ಣು ಎಷ್ಟು ಚೆನ್ನಾಗಿತ್ತು ಅಂದರೆ ಬೇಕಾಶ್ ಜನ ಅದನ್ನು ಇಂಡಿಯಾದಲ್ಲಿ ಮತ್ತು ಹೊರಗಡೆ ದೇಶಗಳಲ್ಲಿ ತಗೊಳ್ಳೋಕ್ಕೆ ಇಷ್ಟಪಡ್ತಾಯಿದ್ರು. ಆದರೆ ಅವಳಿಗೆ ಆ ಮಾವಿನ ಹಣ್ಣನ್ನು ಪ್ರೊಡಕ್ಷನ್ ಜಾಸ್ತಿ ಮಾಡಬೇಕು ಅಂದರೆ, ಅಥವಾ ಇ ಕಾಮರ್ಸ್ ಅಂದರೆ ಡಿಜಿಟಲಿ ಅಲ್ಲಿ ವೆಬ್ಸೈಟಿಂದ ಅದನ್ನು ಮಾಡಬೇಕು ಅಂದರೆ ಅವಳಿಗೆ ಬ್ಯಾಂಕ್ ಲೋನ್ ಬೇಕಾಗಿತ್ತು. ಈ ಬ್ಯಾಂಕ್ ಲೋನ್ ಬಹಳ ಈಸಿಯಾಗಿ ಸಿಗಬೇಕು ಗ್ರಾಮ ಪಂಚಾಯತಿನಲ್ಲಿ. ಇದಕ್ಕೆ ಹೇಳ್ತೀವಿ ಮೂಲಸೌಕರ್ಯ. ಸೊ ರಸ್ತೆ, ವಿದ್ಯುತ್, ನೀರು ಅಷ್ಟೇ ಅಲ್ಲ, ಜೊತೆಗೆ ಮೂಲಸೌಕರ್ಯನೂ ಬೇಕು ಬ್ಯಾಂಕ್ ಥರದ್ದು. ನಮ್ಮ ದೇಶದಲ್ಲಿ ಸುಮಾರು 15 ಕೋಟಿ ಜನ ಕೆಲಸ ಮಾಡ್ತಾಯಿದ್ದಾರೆ, ಇಲ್ಲಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಯಲ್ಲಿ ಸುಮಾರು 70 ಕೋಟಿ ಜನ ಮೊಬೈಲ್ ಮತ್ತು ಇಂಟರ್ನೆಟ್ ಇಟ್ಕೊಂಡಿದ್ದಾರೆ. ಹೇಗೆ ಇಷ್ಟು 70 ಕೋಟಿ ಜನನ ಹೇಗೆ ಉಪಯೋಗಿಸೋದು, ಹೇಗೆ ಈ ಟೆಕ್ನಾಲಜಿನ ಉಪಯೋಗಿಸೋದು, ಇದನ್ನು ಭಾಳ ಯೋಚನೆ ಮಾಡಬೇಕು ನಾವು. ಗುಡಿ ಕೈಗಾರಿಕೆ ಮಾಡೋಕ್ಕೆ ಬೇಕಷ್ಟು ಸಂಸ್ಥೆಗಳಿದೆ ಸಹಾಯ ಮಾಡೋಕ್ಕೆ. ಖಾದಿ ಮತ್ತು ವಿಲೇಜ್ ಇಂಡಸ್ಟ್ರಿ ಅಂತ ಇದೆ, ಆಲ್ ಇಂಡಿಯಾ ವೀವರ್ಸ್ ಅಸೋಸಿಯೇಷನ್ ಅಂತ ಇದೆ, ರೇಷ್ಮೆ ಮಂಡಳಿ, ತೆಂಗಿನ ನಾರು ಮಂಡಳಿ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇವರೆಲ್ಲ ಇದ್ದಾರೆ. ಇದೆಲ್ಲ ಸಣ್ಣ ಸಣ್ಣ ಗುಡಿ ಕೈಗಾರಿಕೆ ಮಾಡೋಕ್ಕೆ. ಬಟ್ ನಾವು ಹೇಳ್ತಾ ಇರೋದು ಇಂಡಸ್ಟ್ರಿ ಇನ್ನೋವೇಷನ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್, ಅಂದರೆ ಹೊಸ ನಾವೀನ್ಯತೆ ತರಬೇಕು, ಹೊಸ ಕಲ್ಪನೆಗಳು ತರಬೇಕು ಅಂದರೆ ನಾವು ಬೇರೆ ಥರ ನಾವು ಏನು ಅಸೋಸಿಯೇಷನ್ಗಳನ್ನು ಕ್ರಿಯೇಟ್ ಮಾಡಬೇಕು ನಮ್ಮ ದೇಶದಲ್ಲಿ. ಆದರೆ ಇಂಡಸ್ಟ್ರಿ ಮಾಡ್ತೀವಿ ಅಂದರೆ ಮಾಲಿನ್ಯತೆ ಜಾಸ್ತಿ ಆಗಬಾರ್ದು, ಅಂದರೆ ಪೊಲ್ಯೂಷನ್ ಜಾಸ್ತಿ ಆಗಬಾರ್ದು. ಇವಾಗ ಏನಾಗ್ಬಿಟ್ಟಿದೆ, ಅಮೇರಿಕಾದಲ್ಲಿ ಯುರೋಪಲ್ಲಿ ಅವರು ಸಿಕ್ಕಾಪಟ್ಟೆ ಇಂಡಸ್ಟ್ರಿ ಡೆವಲಪ್ ಮಾಡಿ ಏನು ಮಾಡ್ತಾ ಇದ್ದಾರೆ, ಪರಿಸರನ ಕೆಡಿಸ್ತಾ ಇದ್ದಾರೆ. ಸೊ ನಮಗೆ ಒಂದು ಚಾನ್ಸ್ ಇದೆ, ಏನು ಹಸಿರು ಮತ್ತು ಸ್ವಚ್ಛ ತಂತ್ರಜ್ಞಾನ ಇದನ್ನು ನಾವು ಹಳ್ಳಿಗಳಲ್ಲಿ ತಂದುಬಿಟ್ರೆ, ಇದಕ್ಕೆ ಗ್ರೀನ್ ಆ್ಯಂಡ್ ಕ್ಲೈಮೇಟ್ ಫ್ರೆಂಡ್ಲಿ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ಈ ಥರ ತಂತ್ರಜ್ಞಾನ ನಮ್ಮ ಹಳ್ಳಿಗೆ ತಂದರೆ 21ನೇ ಶತಮಾನದಲ್ಲಿ ನಾವು ಬಹಳ ಮುಂದೆ ಹೋಗ್ತೀವಿ ಡೆವಲಪ್ಡ್ ಕಂಟ್ರಿ ಆಗಿ. ಮತ್ತು ಇದೆಲ್ಲ ಮಾಡಬೇಕಾದ್ರೆ ನಾವು ಹೇಗೆ ತಂತ್ರಜ್ಞಾನ ಉಪಯೋಗಿಸ್ಬೋದು, ಇದರಲ್ಲಿ ಗ್ರಾಮ ಪಂಚಾಯತಿ ಏನು ಮಾಡಬೇಕು ಅಂತ ಹೇಳಿದ್ರೆ ಕೆಲವು ಮುಖ್ಯ ಪಾಯಿಂಟ್ಸ್ ಮಾತ್ರ ಹೇಳ್ತೀನಿ. ಒಂದು, ರಸ್ತೆ ನಿರ್ಮಾಣ ಮತ್ತು ರಸ್ತೆ ಮೇಂಟೆನೆನ್ಸ್ ಭಾಳ ಇಂಪಾರ್ಟೆಂಟ್. ಅದೊಂದೇ ಅಲ್ಲ, ಇವಾಗ ಸಿಕ್ಕಿಂ ಅಥವಾ ಗ್ಯಾಂಗ್ ಇದರಲ್ಲಿ ಅಸ್ಸಾಂ ಆ ಕಡೆ ಎಲ್ಲ ಟೆಕ್ನಾಲಜಿ ಅಥವಾ ಇಂಡಸ್ಟ್ರಿ ತಂದರೆ ರೈಲ್ವೆ ಲೈನ್ ಬೇಕು ಅಥವಾ ಏರ್ಪೋರ್ಟ್ಗಳು ಬೇಕು. ಅದೇ ಥರ ಶಾಲೆ ಮತ್ತು ಆರೋಗ್ಯ ಕೇಂದ್ರ ಪರ್ಫೆಕ್ಟ್ ಆಗಿರಬೇಕು. ಇಂಡಸ್ಟ್ರಿಯಲಿಸ್ ಅಂದರೆ ಟಾಟಾಸ್ ಆಗಲಿ, ಬಿರ್ಲಾಸ್ ಆಗಲಿ, ಅಂಬಾನಿಸ್ ಆಗಲಿ, ಅಡಾನಿಸ್ ಆಗಲಿ, ಅವ್ರಿಗೆಲ್ಲ ಹೋಗಿ ಕನ್ವಿನ್ಸ್ ಮಾಡಬೇಕು, ನಮ್ಮ ಗ್ರಾಮ ಪಂಚಾಯತಿಗೆ ಬನ್ನಿ, ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ನಿಮ್ಮ ಇಂಡಸ್ಟ್ರಿ ಮತ್ತು ಇನ್ನೋವೇಷನ್ ಶುರು ಮಾಡಿಕೊಳ್ಳಿ ಅಂತ. ಜೊತೆಗೆ ಒಂದೊಂದು ಗ್ರಾಮ ಪಂಚಾಯತಿ ನಡುವೆ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಕ್ರಿಯೇಟ್ ಮಾಡಲೇಬೇಕು. ಈ ಹೊಸ ಕೌಶಲ್ಯದ ಬಗ್ಗೆ ಎಲ್ಲ ಜನರಿಗೆ ಮಾಹಿತಿ ಕೊಡಬೇಕು. ಅಂದರೆ ನೋಡಿ, ಈ ಥರ ಕಂಪ್ಯೂಟರ್ ಚಿಪ್ಸ್ ಬರ್ತಾ ಇದೆ ಅಥವಾ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಬರ್ತಾ ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರ್ತಾ ಇದೆ, ಈ ಥರ ಹೊಸ ಕೌಶಲ್ಯದ ಬಗ್ಗೆ ಎಲ್ಲ ಜನರಿಗೂ ಮಾಹಿತಿ ಕೊಡಬೇಕು ಮತ್ತು ಈ ನವೀನ ಪರಿಹಾರದ ನಿರ್ಧಾರ ತಗೋಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂದರೆ, ನಿಮ್ಮ ಹಳ್ಳಿಯಿಂದ ಯಾರು ವಿದ್ಯಾವಂತ ಹುಡುಗರು ಹೊರಗಡೆ ಹೋಗಿ ಒಳ್ಳೆ ಕೆಲಸ ಮಾಡಿ ಒಳ್ಳೆ ನಾವೀನ್ಯತೆ ಅಥವಾ ಹೊಸ ಕಲ್ಪನೆಗಳನ್ನು ಅಥವಾ ಹೊಸ ಇಂಡಸ್ಟ್ರಿ ಶುರು ಮಾಡಿದರೆ ಅವ್ರನ್ನ ಆಹ್ವಾನ ಮಾಡಿ ಕರೆಸ್ಕೊಳ್ಬೇಕು. ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಇದು ಒಂದು ದೊಡ್ಡ ಜವಾಬ್ದಾರಿ, ಯಾಕೆಂದರೆ ಒಂದೊಂದು ಹಳ್ಳಿನಲ್ಲೂ ವಿದ್ಯಾವಂತ NRI ನಾಗರಾಜ್ ಥರ ಒಳ್ಳೆ ಹುಡುಗರು ಅಥವಾ ಒಳ್ಳೆ ಮನುಷ್ಯರು ಬಂದು ವಾಪಸ್ ಬಂದರೆ ಆವಾಗ ಆ ಗ್ರಾಮ ಪಂಚಾಯತಿ ಉದ್ಧಾರ ಆಗೋದರಲ್ಲಿ ಖಂಡಿತ ಏನು ಸಂಶಯನೇ ಇಲ್ಲ. ಸೊ ಇವಾಗ ಟ್ರಾನ್ಸಿಷನಿಂಗ್ ಟುವರ್ಡ್ಸ್ ಇಂಡಸ್ಟ್ರಿ ಇನ್ನೋವೇಷನ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಹೇಳಿದ್ನಲ್ಲ ಮುಂಚೆ, ಕೈಗಾರಿಕೆ, ಹೊಸ ಕಲ್ಪನೆ ಮತ್ತು ಮೂಲಸೌಕರ್ಯ, ಇದು ವಿಶ್ವಸಂಸ್ಥೆ ಗುರಿ 9. ಇದನ್ನು ಖಂಡಿತ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇನ್ವಾಲ್ವ್ ಆಗಿ ಇದನ್ನು ಪರಿಹಾರ ಕಂಡುಹಿಡಿಯಲೇಬೇಕು. ನಮಸ್ಕಾರ.
16: ಇದುವರೆಗೂ ಆತ್ಮನಿರ್ಭರ ಗ್ರಾಮ ಪಂಚಾಯತಿ ಕುರಿತಾದ ವಿಶೇಷ ಕಾರ್ಯಕ್ರಮವನ್ನು ಕೇಳಿದ್ದೀರಿ. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಸಂಪೂರ್ಣ ಸ್ವರಾಜ್ ಫೌಂಡೇಶನ್ನ ಎಲ್ಲ ಸದಸ್ಯರಿಗೂ ಧನ್ಯವಾದಗಳು.
18: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
15: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
18: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
12: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಪಶ್ಚಿಮ ಘಟ್ಟಗಳು ಭಾರತದ ಜೀವನಾಡಿಯಾಗಿದೆ. ಇದರ ಜೀವ ವೈವಿಧ್ಯತೆ ಸಮೃದ್ಧಿಯ ಕುರಿತಾಗಿ ಹಲವಾರು ತಜ್ಞರು ಅಧ್ಯಯನ ನಡೆಸಿ ಮಹತ್ವಪೂರ್ಣ ವರದಿಗಳನ್ನು ಪ್ರಕಟಿಸಿದ್ದಾರೆ. ಈ ಬಗ್ಗೆ ಪ್ರಮುಖವಾಗಿ ಸಲ್ಲಿಕೆಯಾದ ವರದಿಗಳು ಮಾಧವ ಗಾಡ್ಗೀಳ್ ಹಾಗೂ ಕಸ್ತೂರಿ ರಂಗನ್ ವರದಿಗಳಾಗಿವೆ. ಇವುಗಳ ಬಗ್ಗೆ ಬೆಳಕು ಚೆಲ್ಲುವ ಪ್ರಯತ್ನವನ್ನು ಲೇಖಕ ವಿಜ್ಞಾನ ಚಿಂತಕ ವಿಶ್ರಾಂತ ಉಪನ್ಯಾಸಕ ಎಲ್ ಕೆ ಶ್ರೀಪತಿಯವರು ಮಾಡಿದ್ದಾರೆ. ಅವರ ಮಾತುಗಳು ಹೀಗಿವೆ.
19: ಪ್ರಿಯ ಶ್ರೋತೃಗಳೇ, ತುಂಗೆಯ ಉಪನದಿಗಳು ಹಲವಾರು ಕಡೆ ಈಗಾಗಲೇ ಹರಿಯುವುದನ್ನು ನಿಲ್ಲಿಸಿವೆ. ತುಂಗೆಯೇ ಬತ್ತಿ ಹೋಗುವುದಕ್ಕೆ ಬಹಳ ಕಾಲ ಹಿಡಿಯಲಿಕ್ಕಿಲ್ಲ. ಮಳೆಗಾಲದಲ್ಲಿ ಮಾತ್ರ ಕೆಂಪು ನೀರಿನ ಪ್ರವಾಹ ತಪ್ಪಿದ್ದಲ್ಲ. ನಿಮಗೆ ಗೊತ್ತಿದೆಯಾ, ಬೇಸಿಗೆಯಲ್ಲಿ ನದಿ ಬತ್ತುವುದು ಮತ್ತು ಸ್ವಲ್ಪ ಮಳೆಯಾದರೂ ರಾಡಿ ನೀರಿನ ನೆರೆ ನದಿಯ ದಂಡೆಯನ್ನು ಮೀರಿ ಹರಿಯುವುದು, ಇವೆರಡೂ ನಮ್ಮ ಪಶ್ಚಿಮ ಘಟ್ಟಗಳ ಅನಾರೋಗ್ಯದ ಲಕ್ಷಣ. ಈ ಕಾಯಿಲೆಗೆ ಮದ್ದು ನೀಡುವ ಕುರಿತು ಸರ್ಕಾರಕ್ಕೆ ಸಲ್ಲಿಸಲಾದ ಎರಡು ವರದಿಗಳ ಕುರಿತು ಪರಿಚಯವನ್ನು ಮಾಡಿಕೊಡುವ ಪ್ರಯತ್ನವನ್ನು ಈ ಸರಣಿ ಕಾರ್ಯಕ್ರಮದಲ್ಲಿ ನಾನು ಮಾಡುತ್ತಿದ್ದೇನೆ. ಇದು 19ನೆಯ ಸಂಚಿಕೆ. ಹಿಂದಿನ ಸಂಚಿಕೆಯಲ್ಲಿ ತಾವು ಪಶ್ಚಿಮ ಘಟ್ಟಗಳ ಪರಿಸರ ಪ್ರಾಧಿಕಾರದ ಅಧಿಕಾರ ಮತ್ತು ಕರ್ತವ್ಯಗಳ ಕುರಿತು ತಿಳಿದುಕೊಂಡಿದ್ದೀರಿ. ಈ ಸಂಚಿಕೆಯಲ್ಲಿ ರಾಜ್ಯ ಪಶ್ಚಿಮ ಘಟ್ಟಗಳ ಪ್ರಾಧಿಕಾರ ಮತ್ತು ಜಿಲ್ಲಾ ಪರಿಸರ ಸಮಿತಿಗಳ ರಚನೆ ಹಾಗೂ ಇನ್ನಿತರ ಕೆಲವು ವಿಷಯಗಳ ಕುರಿತು ತಿಳಿದುಕೊಳ್ಳೋಣ. ರಾಜ್ಯ ಪ್ರಾಧಿಕಾರಗಳ ಸದಸ್ಯರ ವಿವರ. ರಾಜ್ಯ ಪ್ರಾಧಿಕಾರ ಅಂದರೆ ರಾಜ್ಯ ಪಶ್ಚಿಮ ಘಟ್ಟಗಳ ಪರಿಸರ ಪ್ರಾಧಿಕಾರ. ಸರ್ಕಾರೇತರ ಸದಸ್ಯರು. ಅಧ್ಯಕ್ಷರು ಉಚ್ಚ ನ್ಯಾಯಾಲಯದ ಅಂದರೆ ಹೈಕೋರ್ಟ್ ನಿವೃತ್ತ ನ್ಯಾಯಾಧೀಶ ಅಥವಾ ಖ್ಯಾತ ಪರಿಸರ ತಜ್ಞ. ಇವರು ಪಶ್ಚಿಮ ಘಟ್ಟಗಳ ಪ್ರದೇಶದವರಾದರೆ ಉತ್ತಮ. ಎರಡನೆಯ ಸದಸ್ಯ ಖ್ಯಾತ ಪರಿಸರ ಕಾನೂನು ತಜ್ಞ. ಇವರೂ ಸಹ ಪಶ್ಚಿಮ ಘಟ್ಟಗಳ ಪ್ರದೇಶದವರಾದರೆ ಉತ್ತಮ. ಮೂರನೆಯ ಸದಸ್ಯ ಇದೇ ಪ್ರದೇಶದ ಖ್ಯಾತ ಪರಿಸರ ತಜ್ಞ. ನಾಲ್ಕರಿಂದ ಆರು ಅಂದರೆ ಮೂರು ಜನ ಸದಸ್ಯರು, ನಾಲ್ಕು ಐದು ಆರು. ಇವರು ಸಂಬಂಧಿಸಿದ ರಾಜ್ಯದ ಸಾರ್ವಜನಿಕ ಸಂಸ್ಥೆಗಳು ನೇಮಕ ಮಾಡುವ ಖ್ಯಾತ ವ್ಯಕ್ತಿಗಳು ಆಗಿರಬೇಕು. ಸರ್ಕಾರಿ ಸದಸ್ಯರು. ಅಧ್ಯಕ್ಷರು ರಾಜ್ಯ ಮಾಲಿನ್ಯ ಮಂಡಳಿ, ಪ್ರಧಾನ ಕಾರ್ಯದರ್ಶಿ ಪರಿಸರ ಮತ್ತು ಅರಣ್ಯ ಇಲಾಖೆ, ರಾಜ್ಯ ಯೋಜನಾ ಆಯೋಗದಿಂದ ಒಬ್ಬ ಸದಸ್ಯರು. ಅಧ್ಯಕ್ಷರು ರಾಜ್ಯ ಜೀವ ವೈವಿಧ್ಯತಾ ಮಂಡಳಿ, ರಾಜ್ಯ ಸರ್ಕಾರದಿಂದ ನೇಮಕವಾದ ಸದಸ್ಯ ಕಾರ್ಯದರ್ಶಿ, ಜಂಟಿ ಕಾರ್ಯದರ್ಶಿ ಅಥವಾ ಸಲಹೆಗಾರ. ಇವಿಷ್ಟು ಜನ ಸರ್ಕಾರಿ ಸದಸ್ಯರು. ಇನ್ನು ವಿಶೇಷ ಆಹ್ವಾನಿತರು ಅಧ್ಯಕ್ಷರ ಆಹ್ವಾನದ ಮೇರೆಗೆ ಕೆಲವರನ್ನು ನೇಮಕ ಸಭೆಗೆ ಮಾಡ್ಕೋಬಹುದು. ರಾಜ್ಯ ಪ್ರಾಧಿಕಾರಗಳ ಅಧಿಕಾರ. ಒಂದು, ಪ್ರಾಧಿಕಾರಕ್ಕೆ ಸಲ್ಲಿಕೆಯಾದ ರಾಜ್ಯ ವ್ಯಾಪ್ತಿಯ ಪಶ್ಚಿಮ ಘಟ್ಟಗಳ ಪರಿಸರಕ್ಕೆ ಸಂಬಂಧಿಸಿದ ಯಾವುದೇ ವ್ಯಾಜ್ಯಗಳನ್ನು ತೀರ್ಮಾನಿಸುವುದು. ಎರಡು, ರಾಜ್ಯ ಪ್ರಾಧಿಕಾರವು ಪ್ರತಿ ಜಿಲ್ಲೆಯಲ್ಲಿ ಓಂಬುಡ್ಸ್ಮನ್ ಅಂದರೆ ಅಂತಂದರೆ ಒಬ್ಬ ವ್ಯಕ್ತಿ ಸರ್ಕಾರ ಈ ಸಂಸ್ಥೆಗೆ ಹೊರತಾದಂಥವರು ಅಂಥವ್ರನ್ನ ನೇಮಕ ಮಾಡಿದಾಗ ಅವರು ಈ ಸಂಸ್ಥೆಯ ಮೇಲೆ ಕೆಲವು ದೂರುಗಳು ಸಲ್ಲಿಕೆಯಾದರೂ ಸಹ ಅದನ್ನು ಅವರು ವಿಚಾರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಮೂರನೇದು, ಒಂದು ರಾಜ್ಯದ ಪರಿಧಿಯೊಳಗೆ ಬರುವ ಪಶ್ಚಿಮ ಘಟ್ಟಗಳ ಮೇಲೆ ಪ್ರಭಾವ ಬೀರುವ ಯಾವುದೇ ಚಟುವಟಿಕೆಯ ಕುರಿತು ರಾಜ್ಯ ಸಂಸ್ಥೆಗಳಿಗೆ ಅಥವಾ ಇಲಾಖೆಗಳಿಗೆ ಚಟುವಟಿಕೆಯನ್ನು ಮುಂದುವರೆಸುವ, ನಿಯಂತ್ರಣಗೊಳಿಸುವ ಅಥವಾ ನಿಲ್ಲಿಸುವಂತೆ ನಿರ್ದೇಶನ ನೀಡುವ ಅಧಿಕಾರವನ್ನು ಪ್ರಾಧಿಕಾರ ಹೊಂದಿರುತ್ತದೆ. ಅಂದರೆ ಈ ಪ್ರಾಧಿಕಾರ, ರಾಜ್ಯ ಪರಿಸರ ಪ್ರಾಧಿಕಾರ, ರಾಜ್ಯದ ಎಲ್ಲ ಸಂಸ್ಥೆಗಳಿಗೂ ಸಹ, ಸರ್ಕಾರದ ಇರ್ಬೋದು ಅಥವಾ ಸರ್ಕಾರೇತರ ಸಂಸ್ಥೆಗಳಿಗೂ ಸಹ, ಯಾವುದೇ ಬಗೆಯ ಪಶ್ಚಿಮ ಘಟ್ಟಗಳಲ್ಲಿ ನಡೆಯುವಂಥ ಯಾವುದೇ ಚಟುವಟಿಕೆಯನ್ನು ನಿಯಂತ್ರಣಗೊಳಿಸುವ ಅಧಿಕಾರ ಇದಕ್ಕೆ ಇದೆ. ನಾಲ್ಕನೆಯ ಅಧಿಕಾರ, ತನ್ನ ಕೆಲಸಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ರಾಜ್ಯ ಪಶ್ಚಿಮ ಘಟ್ಟಗಳ ಪರಿಸರ ಪ್ರಾಧಿಕಾರವು ಪರಿಸರ ಸಂರಕ್ಷಣಾ ಕಾಯಿದೆ ಪ್ರವರ್ಗ 3/2 ಅಡಿಯಲ್ಲಿ ಅಧಿಕಾರ ಪಡೆಯುತ್ತದೆ. ಐದನೆಯ ಅಂಶ, ರಾಜ್ಯ ಪ್ರಾಧಿಕಾರವು ಯಾವುದೇ ಕಾನೂನುಬಾಹಿರ ಚಟುವಟಿಕೆಗಳಿಗೆ ಪರಿಸರ ಸಂರಕ್ಷಣಾ ಅಧಿನಿಯಮದ ಮತ್ತು ಇತರೆ ಪರಿಸರ ಸಂಬಂಧಿ ಕಾನೂನಿನ ಅನುಸಾರವಾಗಿ ದಂಡ ವಿಧಿಸುವ ಅಥವಾ ಇನ್ನಾವುದೇ ಇನ್ನಾವುದೇ ಥರದ ಶಿಕ್ಷೆಯನ್ನು ನೀಡುವ ಅಧಿಕಾರವನ್ನು ಹೊಂದಿರುತ್ತದೆ. ಅಂದರೆ ಇದು ಒಂದು ರೀತಿಯಲ್ಲಿ ಕೋರ್ಟ್ ಅಧಿಕಾರವನ್ನೇ ಸಹ ಈ ಪ್ರಾಧಿಕಾರವು ಹೊಂದಿರುತ್ತೆ. ಆರನೆಯ ಅಂಶ, ಪ್ರಾಧಿಕಾರವು ತನ್ನ ನ್ಯಾಯ ತೀರ್ಮಾನಕ್ಕೆ ಅವಶ್ಯವಾದ ಯಾವುದೇ ದಾಖಲೆಗಳನ್ನು, ವರದಿಗಳನ್ನು ಮತ್ತು ಟಿಪ್ಪಣಿಗಳನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಅಥವಾ ಸಂಸ್ಥೆಗಳಿಂದ, ಯಾವುದೇ ಸಂಸ್ಥೆಗಳಿಂದ ಪಡೆಯುವ ಅಧಿಕಾರವನ್ನು ಹೊಂದಿರುತ್ತದೆ. ಅಂದರೆ ಇವರು ಆದೇಶ ನೀಡಿದಾಗ ಯಾವುದೇ ಸಂಸ್ಥೆಯವರು ಸಹ ತಮ್ಮಲ್ಲಿರುವ ದಾಖಲೆಗಳನ್ನು ಹಾಜರುಪಡಿಸಬೇಕಾಗತ್ತೆ. ಇದು ಪಶ್ಚಿಮ ಘಟ್ಟಗಳ ಕುರಿತಾದ ಯಾವುದೇ ನ್ಯಾಯ ತೀರ್ಮಾನಕ್ಕೆ ಪ್ರಾಧಿಕಾರಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿದಾಗ ಅವರು ಆ ರೀತಿಯ ನಿರ್ದೇಶನವನ್ನು ಕೊಡಬಹುದು. ಜಿಲ್ಲಾ ಪರಿಸರ ಸಮಿತಿಗಳು, ಅಂದರೆ ಕೇಂದ್ರ ಆಯಿತು, ರಾಜ್ಯ ಆಯಿತು, ಈಗ ಅದರ ಕೆಳಗೆ ಜಿಲ್ಲಾ ಪರಿಸರ ಸಮಿತಿಗಳು, ರಾಜ್ಯ ಪಶ್ಚಿಮ ಘಟ್ಟಗಳ ಪರಿಸರ ಪ್ರಾಧಿಕಾರಗಳು ತಮ್ಮ ವ್ಯಾಪ್ತಿಯ ಎಲ್ಲ ಜಿಲ್ಲೆಗಳಲ್ಲೂ ಜಿಲ್ಲಾ ಪರಿಸರ ಸಮಿತಿಯನ್ನು ನೇಮಕ ಮಾಡಬೇಕು. ಸಮಿತಿ ನೇಮಕ ಮಾಡುವಾಗ ಕೇಂದ್ರ ಪಶ್ಚಿಮ ಘಟ್ಟಗಳ ಪರಿಸರ ಪ್ರಾಧಿಕಾರ ಮತ್ತು ಸಂಬಂಧಿಸಿದ ರಾಜ್ಯ ಸರ್ಕಾರಗಳೊಂದಿಗೆ ಸಮಾಲೋಚನೆ ನಡೆಸುವುದು ಅವಶ್ಯವಾಗಿರುತ್ತದೆ. ಅಂದರೆ ಈ ರಾಜ್ಯ ಪರಿಸರ ಪ್ರಾಧಿಕಾರ ಏನಿದೆ, ಇದರ ಮೇಲೆ ಕೇಂದ್ರ ಪರಿಸರ ಪ್ರಾಧಿಕಾರ ಇದೆ, ಹಾಗೇ ಆ ರಾಜ್ಯದ ಏನು ಸರ್ಕಾರ ಏನಿದೆ ಆ ಈ ಎರಡರ ನಡುವೆನೂ ಸಹ ಚರ್ಚೆ ಮಾಡಿ ಈ ಜಿಲ್ಲಾ ಸಮಿತಿಗಳನ್ನು ನೇಮಕ ಮಾಡಬೇಕು. ಯಾವುದೇ ದೂರುಗಳ ಸತ್ಯಾಸತ್ಯತೆ ಮತ್ತು ಸಂಬಂಧಿಸಿದ ದಾಖಲೆಗಳನ್ನು ಪರಿಶೀಲಿಸಲು ಜಿಲ್ಲಾ ಸಮಿತಿಯು ಮೊದಲ ಹಂತದ ಸಂಸ್ಥೆಯಾಗಿರುತ್ತದೆ. ಅಂದರೆ ಮೊದಲು ದೂರು ಜಿಲ್ಲಾ ಸಮಿತಿಗೆ ಹೋಗಬೇಕು, ಅದರ ನಂತರ ಅದು ರಾಜ್ಯವ್ಯಾಪಿ ಇದ್ದರೆ ರಾಜ್ಯ ಸಂಸ್ಥೆ, ರಾಜ್ಯ ಪರಿಸರ ಪ್ರಾಧಿಕಾರಕ್ಕೆ, ಅಥವಾ ಅದು ಅಂತಾರಾಜ್ಯ ವಿವಾದಗಳಾಗಿದ್ದರೆ ಅದನ್ನು ಕೇಂದ್ರ ಪರಿಸರ ಪ್ರಾಧಿಕಾರ ತೀರ್ಮಾನ ಮಾಡುತ್ತೆ. ಮೊದಲನೇ ಹಂತದಲ್ಲಿ ಜಿಲ್ಲಾ ಸಮಿತಿ ಇರುತ್ತೆ, ಅಂದರೆ ಕೆಳಗಿನ ಹಂತದಲ್ಲಿ. ಸಂಸ್ಥೆಗಳ ಅವಧಿ, ಈ ಎಲ್ಲ ಪ್ರಾಧಿಕಾರ ಮತ್ತು ಸಮಿತಿಗಳ ಸದಸ್ಯರ ಅವಧಿ 5 ವರ್ಷಗಳಾಗಿರುತ್ತದೆ. ಈ ಯಾವುದು ಕೇಂದ್ರ ಪ್ರಾಧಿಕಾರ ಇರ್ಬೋದು, ರಾಜ್ಯ ಪ್ರಾಧಿಕಾರ ಇರ್ಬೋದು, ಅಥವಾ ಜಿಲ್ಲಾ ಸಮಿತಿಗಳಿರ್ಬೋದು, ಇದರಲ್ಲಿರುವ ಎಲ್ಲ ಸದಸ್ಯರ ಅವಧಿ 5 ವರ್ಷದ್ದಾಗಿರುತ್ತದೆ. ತಪ್ಪುಗಳ ಕುರಿತು ನ್ಯಾಯಾಂಗ ಪರಿಶೀಲನೆಯ ವ್ಯಾಪ್ತಿ, ಯಾವುದೇ ನ್ಯಾಯಾಂಗ ಸಂಸ್ಥೆಯು ಪಶ್ಚಿಮ ಘಟ್ಟಗಳ ಪ್ರಾಧಿಕಾರದ ಅಥವಾ ಜಿಲ್ಲಾ ಸಮಿತಿಯ ಸಹಿಯೊಂದಿಗೆ ನಿಗದಿತ ನಮೂನೆಯಲ್ಲಿ ಸಲ್ಲಿಕೆಯಾಗದ ದೂರುಗಳನ್ನು ಪರಿಶೀಲಿಸುವುದಿಲ್ಲ. ಅಂದರೆ ಈ ಯಾವುದೇ ದೂರುಗಳನ್ನು ನಾವು ಕಾನೂನಿನ ಇದಕ್ಕೆ ಸಲ್ಲಿಕೆ ಆದರೆ ಅದಕ್ಕೆ ಪಶ್ಚಿಮ ಘಟ್ಟಗಳ ಪ್ರಾಧಿಕಾರಗಳ ಅನುಮತಿ ಅಥವಾ ಅದರ ಸಹಿ ಬೇಕಾಗತ್ತೆ. ಸಾರ್ವಜನಿಕರು ಸಹ ನಿಗದಿತ ನಮೂನೆಯಲ್ಲಿ ಪಶ್ಚಿಮ ಘಟ್ಟಗಳ ಪರಿಸರಕ್ಕೆ ಸಂಬಂಧಿಸಿದಂತೆ ದೂರುಗಳನ್ನು ಪ್ರಾಧಿಕಾರಗಳು ಮತ್ತು ಸಮಿತಿಗೆ ಸಲ್ಲಿಸಬಹುದು. ಅಂದರೆ ನಮಗೆ ಸಂಬಂಧ, ಯಾವುದೇ ವ್ಯಕ್ತಿಗೆ ಸಂಬಂಧ ಪಡೆದೇ ಇರುವಂತಹ ಯಾವುದೇ ಕಾನೂನುಬಾಹಿರ ಚಟುವಟಿಕೆ ಪಶ್ಚಿಮ ಘಟ್ಟದ ವ್ಯಾಪ್ತಿಯಲ್ಲಿ ಕಂಡುಬಂದರೆ ಯಾವುದೇ ವ್ಯಕ್ತಿನೂ ಸಹ ಈ ಪ್ರಾಧಿಕಾರಗಳಿಗೆ ಅಥವಾ ಜಿಲ್ಲಾ ಸಮಿತಿಗೆ ದೂರನ್ನು ಸಲ್ಲಿಸಬಹುದು. ಮತ್ತು ಪ್ರಾಧಿಕಾರಗಳ ಮತ್ತು ಸಮಿತಿಗಳಿಗೆ ಆರ್ಥಿಕ ಸ್ವಾಯತ್ತತೆ, ಇದು ಬಹಳ ಮುಖ್ಯವಾದ ಅಂಶ. ಯಾವುದೇ ಒಂದು ಸಂಸ್ಥೆ ಸರಿಯಾಗಿ ಕಾರ್ಯನಿರ್ವಹಿಸಬೇಕು ಅಂತಂದರೆ ಅದಕ್ಕೆ ಫೈನಾನ್ಷಿಯಲ್ ಅಟಾನಮಿ ಅಥವಾ ಆರ್ಥಿಕ ಸ್ವಾಯತ್ತತೆ ಬೇಕಾಗುತ್ತೆ. ಇಲ್ಲಾಂದರೆ ಈ ಹಣಕಾಸಿನ ನೆರವೇ ಸರ್ಕಾರ ಕೊಡಬೇಕು ಅಂದಾಗ ಅದು ಕೊಡದೇ ಇದ್ದರೆ ಅಂಥ ಸಂಸ್ಥೆಗಳು ಕೆಲಸ ನಿರ್ವಹಿಸೋಕ್ಕೆ ಆಗೋದಿಲ್ಲ. ಹಾಗಾಗಿ ಈ ವರದಿನಲ್ಲಿ ಈ ಪ್ರಾಧಿಕಾರಗಳಿಗೆ ಮತ್ತು ಸಮಿತಿಗಳಿಗೆ ಆರ್ಥಿಕ ಸ್ವಾಯತ್ತತೆ ಕೊಡಬೇಕು ಅನ್ನೋ ವಿಚಾರವನ್ನು ಬಹಳ ಸ್ಪಷ್ಟವಾಗಿ ಈ ಮಾಧವ್ ಗಾಡ್ಗಿಲ್ ವರದಿ ಹೇಳುತ್ತೆ. ಕೇಂದ್ರ ಸರ್ಕಾರವು ಪಶ್ಚಿಮ ಘಟ್ಟಗಳ ಪರಿಸರ ಪ್ರಾಧಿಕಾರ, ರಾಜ್ಯ ಪಶ್ಚಿಮ ಘಟ್ಟಗಳ ಪರಿಸರ ಪ್ರಾಧಿಕಾರ ಮತ್ತು ಜಿಲ್ಲಾ ಪರಿಸರ ಸಮಿತಿಗಳಿಗೆ ಪೂರ್ತಿಯಾಗಿ ಆರ್ಥಿಕ ಸ್ವಾಯತ್ತತೆಯನ್ನು ನೀಡಬೇಕು. ಅವುಗಳು ತಮ್ಮ ಕರ್ತವ್ಯಗಳನ್ನು ಸರಿಯಾಗಿ ನಿರ್ವಹಿಸಲು ಬೇಕಾದ ಹಣಕಾಸು ಮತ್ತು ಇತರೆ ನೆರವನ್ನು ನೀಡಬೇಕು. ಇದಲ್ಲದೆ ಪ್ರಾಧಿಕಾರಗಳ ನಿಯಮಗಳ ಅನುಸಾರ ವಿಧಿಸಿದ ದಂಡದ ಕೆಲವು ಅಂಶವನ್ನು ಈ ಸಂಸ್ಥೆಗಳು ಬಳಸಿಕೊಳ್ಳಲು ಸಹ ಅವಕಾಶ ನೀಡಬೇಕು. ಅಂದರೆ ಸರ್ಕಾರ ಇದಕ್ಕೆ ಪ್ರತಿ ವರ್ಷ ತಮ್ಮ ಬಜೆಟ್ನಲ್ಲೇ ಒಂದಿಷ್ಟು ನಿಗದಿತ ಹಣವನ್ನು ಕೊಡೋದಲ್ಲದೇ ಈ ಪ್ರಾಧಿಕಾರಗಳು ಯಾವುದೇ ಕಾನೂನು ಬಾಹಿರ ಚಟುವಟಿಕೆ ನಡೆದಾಗ ಅದಕ್ಕೆ ಶಿಕ್ಷೆಯಾಗಿ ದಂಡ ಹಣದ ರೂಪದಲ್ಲಿ ದಂಡವನ್ನು ವಿಧಿಸಿದಾಗ ಆ ದಂಡದ ಕೆಲವು ಅಂಶವು ಹೆಚ್ಚು ಒಂದಿಷ್ಟು ಅಂಶ ಸರ್ಕಾರಕ್ಕೆ ಹೋಗುತ್ತೆ, ಉಳಿದಿದ್ದನ್ನು ಪ್ರಾಧಿಕಾರಗಳು ಇಟ್ಕೊಳ್ಳುವಂಥ ಒಂದು ವ್ಯವಸ್ಥೆ ಬರಬೇಕು. ಆ ಹಣದಿಂದ ಪ್ರಾಧಿಕಾರಗಳು ತಮ್ಮ ಪರಿಸರ ಸಂರಕ್ಷಣೆಯ ಚಟುವಟಿಕೆಗಳನ್ನು ನಡೆಸಲಿಕ್ಕೆ ಅನುಕೂಲ ಆಗುತ್ತೆ. ವಿವಾದ ತೀರ್ಮಾನ ಅಂದರೆ ಈಗ ಯಾವುದೇ ಒಂದು ದೂರು ಬಂದರೆ ಅದು ಯಾವ ರೀತಿ ಬರಬೇಕು ಮತ್ತು ಹೇಗೆ ತೀರ್ಮಾನ ಆಗುತ್ತೆ ಅನ್ನೋದನ್ನು ಇಲ್ಲಿ ಹೇಳಿದೆ. ಒಂದು, ಯಾವುದೇ ವ್ಯಕ್ತಿ ಯಾರಿಂದಲೇ ಅಥವಾ ಯಾವುದೇ ಸಂಸ್ಥೆಯಿಂದ ಪಶ್ಚಿಮ ಘಟ್ಟಗಳ ಪ್ರಾಧಿಕಾರಗಳ ನಿಯಮದ ವಿರುದ್ಧವಾದ ಚಟುವಟಿಕೆ ಅಥವಾ ಪರಿಸರ ಸೂಕ್ಷ್ಮ ವಲಯದ ಪರಿಸರಕ್ಕೆ ಧಕ್ಕೆ ತರುವ ರೀತಿಯಲ್ಲಿ ಯಾವುದೇ ಚಟುವಟಿಕೆ ನಡೆಸಿರುವುದರ ಕುರಿತು ಪಶ್ಚಿಮ ಘಟ್ಟಗಳ ಪ್ರಾಧಿಕಾರ ಅಥವಾ ರಾಜ್ಯ ಪಶ್ಚಿಮ ಘಟ್ಟಗಳ ಪರಿಸರ ಪ್ರಾಧಿಕಾರ ಅಥವಾ ಜಿಲ್ಲಾ ಪರಿಸರ ಸಮಿತಿಗೆ ನಿಗದಿತ ನಮೂನೆಯಲ್ಲಿ ದೂರು ಸಲ್ಲಿಸಬಹುದು. ಅಂದರೆ ಮೊದಲನೇದಾಗಿ ಹೇಗೆ ದೂರು ಕೊಡಬೇಕು ಅನ್ನೋದು. ಎರಡು, ದೂರು ಸಲ್ಲಿಕೆಯಾದ 30 ದಿನಗಳೊಳಗಾಗಿ ದೂರು ನೀಡಿದ ವ್ಯಕ್ತಿಗೆ ಪ್ರಾಧಿಕಾರವು ಉತ್ತರ ನೀಡುವುದಲ್ಲದೆ ದೂರನ್ನು 6 ತಿಂಗಳೊಳಗಾಗಿ ತೀರ್ಮಾನ ಮಾಡಬೇಕು. ಸಾಮಾನ್ಯವಾಗಿ ನ್ಯಾಯಾಲಯಗಳಿಗೆ ಈ ಒಂದು ಬದ್ಧತೆ ಇರೋದಿಲ್ಲ, ಅದು ಅವರ ಹಾಗಾಗಿ ಇಷ್ಟೇ ದಿನದೊಳಗೆ ಯಾವುದೇ ದೂರ ವಿಲೇವಾರಿ ಆಗಬೇಕು ಅನ್ನೋದು ನ್ಯಾಯಾಂಗಗಳ ಈಗ ಪ್ರಸ್ತುತ ಇರುವಂಥ ನ್ಯಾಯಾಂಗಗಳಲ್ಲಿ ಇರೋದಿಲ್ಲ. ಆದರೆ ಇಲ್ಲಿ ಪ್ರಾಧಿಕಾರ ಏನು ಮಾಡಬೇಕು ಅಂದರೆ ದೂರು ನೀಡಿದ 30 ದಿನದೊಳಗಾಗಿ ಯಾರು ದೂರು ಕೊಟ್ಟಿರ್ತಾರೋ ಅವರಿಗೆ ತಮ್ಮ ದೂರಿನ ಕುರಿತು ಒಂದು ಮಾಹಿತಿಯನ್ನು, ಅಂದರೆ ಹೀಗೆ ದೂರು ಸಲ್ಲಿಕೆಯಾಗಿದೆ, ಇದರ ಬಗ್ಗೆ ವಿಚಾರಣೆ ನಡೆಯುತ್ತೆ ಅನ್ನೋದನ್ನ ಒಂದು ಹೇಳಬೇಕು. ಜೊತೆಗೆ 6 ತಿಂಗಳೊಳಗಾಗಿ ಈ ದೂರಿನ ಕುರಿತು ತೀರ್ಮಾನ ಮಾಡಬೇಕು. ವಿಶೇಷ ಸಂದರ್ಭಗಳಲ್ಲಿ ಕಾರಣ ನೀಡುವುದರೊಂದಿಗೆ ಹೆಚ್ಚು ಸಮಯ ತೆಗೆದುಕೊಳ್ಳಬಹುದು. ಅಂದರೆ ಕೆಲವು ದೂರುಗಳು ವ್ಯಾಪ್ತಿ ಹೇಗಿರುತ್ತೆ ಅಂದರೆ ಅದನ್ನು ಸುಲಭದಲ್ಲಿ ತೀರ್ಮಾನ ಮಾಡಲಿಕ್ಕೆ ಬರೋದಿಲ್ಲ. ಅಂಥ ಸಂದರ್ಭದಲ್ಲಿ ಸೂಕ್ತವಾದ ಕಾರಣವನ್ನು ದೂರು ಸಲ್ಲಿಸಿದ ವ್ಯಕ್ತಿಗೆ ಹೇಳಿ ಹೆಚ್ಚಿನ ಅವಕಾಶವನ್ನು ಹೆಚ್ಚಿನ ಸಮಯವನ್ನು ತಗೊಳ್ಬಹುದು ಅನ್ನೋದನ್ನು ಇಲ್ಲಿ ಹೇಳಿದೆ. ನ್ಯಾಯ ತೀರ್ಮಾನ ನೀಡುವ ಮೊದಲು ಎರಡೂ ಕಡೆಯ ಅಥವಾ ಅವರ ಪರವಾದ ವ್ಯಕ್ತಿಗಳಿಗೆ ತಮ್ಮ ವಾದಗಳನ್ನು ಮಂಡಿಸಲು ಅವಕಾಶ ನೀಡಬೇಕು. ಅಂದರೆ ಏಕಪಕ್ಷೀಯವಾಗಿ ಪ್ರಾಧಿಕಾರಗಳು ಯಾವುದೇ ದೂರಿನ ಕುರಿತು ತೀರ್ಮಾನವನ್ನು ತಗೊಳ್ಬಾರ್ದು ಅನ್ನೋದು ಬಹಳ ಮುಖ್ಯವಾದ ಡೆಮೋಕ್ರೆಟಿಕ್ ಅಂತ ಹೇಳ್ತೀವಲ್ಲ ಪ್ರಜಾಪ್ರಭುತ್ವವಾದಿ ಅಂಶ. ಈಗ ಯಾರೋ ದೂರು ಕೊಟ್ಟಿದ್ದಾರೆ ಅಂದಾಗ ಯಾರ ಮೇಲೆ ದೂರು ಕೊಟ್ಟಿದ್ದಾರೋ ಅವರು ಸಹ ತಮ್ಮ ಅಹವಾಲನ್ನು ಈ ದೂರಿಗೆ ವಿರುದ್ಧವಾಗಿ ಹೇಳಬಹುದು. ಅದೇ ರೀತಿ ದೂರು ಕೊಟ್ಟ ವ್ಯಕ್ತಿಯೂ ಸಹ ತಾನು ಕೊಟ್ಟ ದೂರಿನ ಕುರಿತು ಹೆಚ್ಚಿನ ಸಮಜಾಯಿಷಿಯನ್ನು ನೀಡುವ ಒಂದು ಅವಕಾಶವನ್ನು ಸಹ ಈ ಪ್ರಾಧಿಕಾರಗಳು ಕಲ್ಪಿಸಬೇಕು. ಪಶ್ಚಿಮ ಘಟ್ಟಗಳ ಸಂರಕ್ಷಣೆ ಮತ್ತು ನಿರ್ವಹಣೆ ಫೌಂಡೇಶನ್, ಕೇಂದ್ರ ಸರ್ಕಾರವು ಕೇಂದ್ರ ಪಶ್ಚಿಮ ಘಟ್ಟಗಳ ಪ್ರಾಧಿಕಾರದ ಮೂಲಕ ಪಶ್ಚಿಮ ಘಟ್ಟಗಳ ಸಂರಕ್ಷಣಾ ಮತ್ತು ನಿರ್ವಹಣಾ ಫೌಂಡೇಶನ್ ಸ್ಥಾಪಿಸಬೇಕು. ಇದು ಪ್ರಾಧಿಕಾರದ ಹೆಚ್ಚುವರಿ ಚಟುವಟಿಕೆಗಳನ್ನು ನಡೆಸಲು ಸಹಾಯ ನೀಡಬೇಕು ಮತ್ತು ಆರ್ಥಿಕವಾಗಿ ಸ್ವಾಯತ್ತತೆ ಹೊಂದಿರಬೇಕು. ಅಂದರೆ ಕೇಂದ್ರ ಪರಿಸರ ಪ್ರಾಧಿಕಾರವೇ ಇನ್ನೊಂದು ಸಂಸ್ಥೆ. ಇದು ಮುಖ್ಯವಾಗಿ ಪ್ರಾಧಿಕಾರಗಳ ಕೆಲಸ ಏನು ಅಂದರೆ ಆ ಕಾನೂನಿನ ಅನುಗುಣವಾಗಿ ಪಶ್ಚಿಮ ಘಟ್ಟಗಳ ಅಲ್ಲಿ ಚಟುವಟಿಕೆಗಳು ನಡೆಸೋದನ್ನು ನೋಡಿಸೋದು ಬಗ್ಗೆ ಅಥವಾ ಕಾನೂನು ವಿರುದ್ಧವಾಗಿದ್ದರೆ ಅದನ್ನು ದೂರು ತೀರ್ಮಾನ ಮಾಡಿ ದಂಡ ವಿಧಿಸೋದು, ಈ ರೀತಿಯ ಚಟುವಟಿಕೆಗಳಿರುತ್ತೆ. ಆದರೆ ಇದರ ಜೊತೆಗೆ ಪಶ್ಚಿಮ ಘಟ್ಟಗಳ ಕುರಿತಾದ ಹೆಚ್ಚುವರಿ ಚಟುವಟಿಕೆ ಅಂದರೆ ಯಾವುದೋ ಒಂದು ವಿಶೇಷವಾದ ಸಸ್ಯ ಇರ್ಬೋದು, ಗಿಡಮೂಲಿಕೆ ಇರ್ಬೋದು, ಪ್ರಾಣಿಗಳಿರಬೇಕು, ಇದ್ರ ಬಗ್ಗೆ ಸಂಶೋಧನೆ ಮಾಡಲಿಕ್ಕೆ ಅದೂ ಸಹ ಈ ಪ್ರಾಧಿಕಾರದ ಅಡಿನಲ್ಲೇ ಬರುತ್ತೆ. ಇಂಥದ್ದನ್ನು ನಡೆಸಲಿಕ್ಕೋಸ್ಕರ, ಇಂಥ ಚಟುವಟಿಕೆಗಳನ್ನು ನಡೆಸಲಿಕ್ಕೋಸ್ಕರ ಒಂದು ಪಶ್ಚಿಮ ಘಟ್ಟಗಳ ಸಂರಕ್ಷಣೆ ಮತ್ತು ನಿರ್ವಹಣೆ ಫೌಂಡೇಶನ್ ಸ್ಥಾಪಿಸಬೇಕು. ಈ ಸಂಸ್ಥೆಯು ತನ್ನ ಆರ್ಥಿಕ ಬಲದಿಂದ ನಿರ್ದಿಷ್ಟ ವಿಷಯಗಳ ಕುರಿತು ಸಂಶೋಧನೆ, ಕ್ಷೇತ್ರ ಭೇಟಿ, ಪರಿಣಿತರ ನೆರವು ಪಡೆಯಬಹುದು. ಇದರಿಂದ ಯಾವುದೇ ವಿಷಯಕ್ಕೆ ಸಂಬಂಧಿಸಿದಂತೆ ಸರಿಯಾದ ತೀರ್ಮಾನಕ್ಕೆ ಬರಲು ಪ್ರಾಧಿಕಾರಕ್ಕೆ ಸಹಾಯ ನೀಡಬಹುದು. ಅಂದರೆ ಈ ಫೌಂಡೇಶನ್ ಕೆಲಸ ಏನು ಅಂದರೆ ಅದಕ್ಕೂ ಸಹ ಫೈನಾನ್ಷಿಯಲ್ ಅಟಾನಮಿ ಅಥವಾ ಆರ್ಥಿಕ ಸ್ವಾಯತ್ತತೆ ಇರಬೇಕು. ಅಂದರೆ ಅದು ಪ್ರಾಧಿಕಾರದ ಹಣವನ್ನೇ ಕೊಡೋದಾದರೂ ಸಹ ಒಂದು ಪ್ರತಿ ವರ್ಷ ಇಷ್ಟು ಹಣ ಅಂತ ನಿಗದಿ ಮಾಡಿ ಅದನ್ನ ಕೊಟ್ಟು ಅವರಿಗೆ ಅದನ್ನ ವಿನಿಯೋಗ ಅಥವಾ ಬಳಸೋಕೆ ಅಧಿಕಾರವನ್ನು ಅವ್ರಿಗೆ ಕೊಡಬೇಕು. ಹಾಗಾದಾಗ ಅಂತ ಹಣದಿಂದ ನೆರವಿನಿಂದ ಈ ಫೌಂಡೇಶನ್ ಯಾವುದೇ ಸಂಶೋಧನೆ ಇರ್ಬೋದು ಪಶ್ಚಿಮ ಘಟ್ಟಗಳಲ್ಲಿ, ಅಥವಾ ಫೀಲ್ಡ್ ವಿಸಿಟ್ಸ್ ಇರ್ಬೋದು, ಅಥವಾ ಯಾರೋ ಎಕ್ಸ್ಪರ್ಟ್ನ ಕರೆಸಿ ಹೆಚ್ಚಿನ ಒಂದು ಮಾಹಿತಿಯನ್ನು ಪಡೆಯೋದಿರ್ಬೋದು, ಇದೆಲ್ಲವುದನ್ನು ಸಹ ಈ ಹಣದ ಬಲದಿಂದ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಮತ್ತು ಇಲ್ಲಿ ಬಂದಂತಹ ಏನು ಫಲಿತಾಂಶಗಳಿರುತ್ತೆ, ಇದು ಪಶ್ಚಿಮ ಘಟ್ಟದ ಪ್ರಾಧಿಕಾರ ಕೆಲವು ತೀರ್ಮಾನಕ್ಕೆ ಬರಲಿಕ್ಕೆ ಸಹಾಯ ಆಗುತ್ತೆ ಅನ್ನೋದು ಈ ಫೌಂಡೇಶನ್ನಿನ ಕೆಲಸ ನಿರ್ವಹಣೆಯ ಕುರಿತು ವರದಿಯಲ್ಲಿ

0: ಹೇಳಿರುವಂತಹ ಅಂಶ. ಸೊ ಇಲ್ಲಿಗೆ ಈ ಮೂರು ಸಮಿತಿಗಳ ಕುರಿತು ಮಾಹಿತಿಯನ್ನು ನಾವು ತಿಳ್ಕೊಂಡ್ವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಹೆಚ್ಚಿನ ವಿಷಯಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.
1: ಇಂದಿನ ನಮ್ಮ ಪರಿಸ್ಥಿತಿಗೆ ಬಹು ಪ್ರಾಮುಖ್ಯತೆಯನ್ನು ಹೊಂದಿರುವಂತಹ ಮಾತುಗಳನ್ನಾಡಿದ ಶ್ರೀಯುತ ಎಲ್ ಕೆ ಶ್ರೀಪತಿಯವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಮುಂದುವರಿಯಲಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ವಾವ್, ಏನ್ ಮೇಡಮ್, ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
3: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
4: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
2: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
5: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
2: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ. ಬನ್ನಿ, ಅವಕಾಶ ಪಡೆದುಕೊಳ್ಳಿ.
6: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
7: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
8: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
7: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
8: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
7: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
8: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
7: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
8: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
6: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ.
9: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
10: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
9: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
11: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಜಾನಪದ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಮ್ಮ ಜನಪದ ಸಂಸ್ಕೃತಿಯಲ್ಲಿ ಹಲವಾರು ರೀತಿಯ ಹಬ್ಬಗಳು, ಆಚರಣೆಗಳನ್ನ 100+ ವರ್ಷಗಳಿಂದ ಆಚರಿಸಿಕೊಂಡು ಬಂದಂತಹ ಇತಿಹಾಸ ನಮ್ಮ ಭಾರತಕ್ಕಿದೆ. ಹಾಗೆ ಇಲ್ಲಿ ಪ್ರತಿಯೊಂದು ಹಬ್ಬಕ್ಕೂ ಕೂಡ ವಿಶೇಷ ರೀತಿಯಲ್ಲಿ ಆಚರಣೆಯನ್ನ ಮಾಡ್ತಾರೆ. ಅದರ ಜೊತೆಗೆ ಒಂದಷ್ಟು ಸಂಪ್ರದಾಯವನ್ನ ಕೂಡ ಸೇರಿಸಿ ಮಾಡುವ ಪದ್ಧತಿ ಇದೆ. ಈ ಸಂಪ್ರದಾಯ ಆಯಾ ಪ್ರದೇಶಕ್ಕೆ ತಕ್ಕಂತೆ ಒಂದಷ್ಟು ಬದಲಾವಣೆಗಳು ಇರುತ್ತೆ. ಅದರಲ್ಲಿಯೂ ಈ ಆಷಾಢ ಮಾಸ ಬಂತು ಅಂತ ಹೇಳಿದ್ರೆ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ರೀತಿಯ ಆಚರಣೆಯನ್ನ ನಾವು ನೋಡ್ತೀವಿ. ಅದರಲ್ಲಿಯೂ ತುಳುನಾಡಿನಲ್ಲಿ ಆಟಿ ಕಷಾಯ, ಆಟಿ ಕಡಂಜ, ಈ ಎಲ್ಲ ಆಚರಣೆಗಳು ಕೂಡ ಇದೆ.
12: ಹಿಂದಿನ ಸಂಚಿಕೆಯಲ್ಲಿ
11: ಆಟಿ ಕಷಾಯವನ್ನ ಯಾಕೆ ಕುಡಿತಾರೆ, ಈ ಕಷಾಯವನ್ನ ಹೇಗ್ ಮಾಡ್ತಾರೆ, ಯಾವ ಮರದಿಂದ ಮಾಡ್ತಾರೆ, ಈ ಎಲ್ಲ ಸಮಗ್ರ ಮಾಹಿತಿಯನ್ನ ತಿಳಿಸ್ಕೊಟ್ಟಿದೆ. ಇವತ್ತಿನ ಸಂಚಿಕೆಯಲ್ಲಿ ಇದೇ ತುಳುನಾಡಿನಲ್ಲಿ ಆಟಿ ಕಳಂಜ ಎಂಬ ಆಚರಣೆ ಕೂಡ ಇದೆ. ಏನಿ ಆಟಿ ಕಳಂಜ, ಯಾಕೆ ಈ ಆಷಾಢ ಮಾಸದಲ್ಲಿಯೇ ಈ ಆಟಿ ಕಳಂಜವನ್ನ ಮಾಡ್ತಾರೆ, ಈ ಎಲ್ಲ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಈ ತುಳುನಾಡಿನಲ್ಲಿ ಆಷಾಢ ಮಾಸದಲ್ಲಿ ಆಟಿ ಕಳಂಜ ವೇಷ ಹಾಕುವ ಸಂಪ್ರದಾಯ ಈಗಲೂ ಕೂಡ ರೂಢಿಯಲ್ಲಿದೆ. ಆಟಿ ಕಳಂಜ ವೇಷ ಹಾಕಿ ಮನೆ ಮನೆಗೆ ಹೋಗುವುದರಿಂದ ಮನೆಯಲ್ಲಿ ಸೇರ್ಕೊಂಡಿರುವಂತಹ ದುಷ್ಟಶಕ್ತಿಗಳು ಓಡೋಗುತ್ತೆ ಎಂಬ ನಂಬಿಕೆ ಅಲ್ಲಿಯ ಜನರಲ್ಲಿ ಈಗಲೂ ಕೂಡ ಗಾಢವಾಗಿದೆ. ಈ ಆಟಿ ಕಳಂಜ ಕುಣಿತ ಜಾನಪದ ಕಲೆ ಕೂಡ ಹೌದು. ಈ ಆಟಿ ತಿಂಗಳಲ್ಲಿ ಮನೆ ಮನೆಗೆ ಆಟಿ ಕಳಂಜ ಕುಣಿತದವರು ಭೇಟಿ ನೀಡಿ ಸಕಲ ರೋಗ ರುಜಿನಗಳನ್ನ ನಿವಾರಿಸ್ತಾರೆ ಎನ್ನುವ ನಂಬಿಕೆ. ಈ ಆಟಿ ಕಳಂಜ ವೇಷಧಾರಿಗಳು ತೆಂಗಿನ ಗರಿಯನ್ನ ಸೊಂಟಕ್ಕೆ ಕಟ್ಕೊಂಡು, ಕಾಲಿಗೆ ಗಗ್ಗರ, ತಲೆಯಲ್ಲಿ

ಅತಿ ಕಳಂಜದವರು ಮನೆಗೆ ಬಂದು ಅವರಿಗೆ ಏನಾದರೂ ನಾವು ದಾನವನ್ನ ಮಾಡಿದ್ರೆ ಅವರಿಗೆ ಕೂಡ ಮಕ್ಕಳಾಗುತ್ತೆ ಅನ್ನುವ ನಂಬಿಕೆ ಕೂಡ ಅಲ್ಲಿಯ ಜನರಲ್ಲಿ ಇದೆ. ಹೀಗೆ ಆಟಿ ಕಳಂಜದವರು ಮನೆಗೆ ಬಂದಾಗ ಅವರಿಗೆ ಉಪ್ಪು, ಅಕ್ಕಿ, ತೆಂಗಿನಕಾಯಿ, ಒಣಮೆಣಸು ಇವೆಲ್ಲ ವಸ್ತುಗಳನ್ನು ಕೊಡ್ತಾರೆ. ಹಿಂದಿನ ಕಾಲದಲ್ಲಿ ರೈತರು ತಮಗೆ ಕೆಲಸವಿಲ್ಲದ ಈ ತಿಂಗಳಲ್ಲಿ ಹೊಟ್ಟೆಪಾಡಿಗಾಗಿ ಈ ಕಾರ್ಯವನ್ನ ಮಾಡ್ತಿದ್ರಂತೆ. ಮುಂದೊಂದಿನ ಇದೇ ಆಚರಣೆಯಾಗಿ ಬೆಳೆದು ಬಂತು ಅಂತ ಅಲ್ಲಿಯ ಜನರು ಹೇಳ್ತಾರೆ. ಹಾಗಾದ್ರೆ ಸ್ನೇಹಿತರೆ, ಈ ಆಟಿ ಕಳಂಜ ಆಚರಣೆ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನಾವು ತಿಳ್ಕೊಳ್ಳೋಣ. ಅಷ್ಟರಲ್ಲೇ ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಜಾನಪದ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
1: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
0: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
1: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
0: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
1: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಬಿಪಿಎಲ್ ಹಾಗೂ ಎಪಿಎಲ್ ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ ಟಿಟಿಕೆ, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟುಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689999 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
3: ಮತ್ತೊಮ್ಮೆ ಜಾನಪದ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಜಾನಪದ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಇದುವರೆಗೆ ತುಳುನಾಡಿನಲ್ಲಿ ಆಚರಿಸುವಂತ ಆಷಾಢ ಮಾಸದಲ್ಲಿ ಆಚರಿಸುವ ಆಟಿ ಕಳಂಜದ ಬಗ್ಗೆ ಮಾಹಿತಿಯನ್ನು ಹೇಳ್ತಾ ಇದ್ದೆ. ಈಗ ಈ ಆಟಿ ಕಳಂಜವನ್ನ ಈ ತಿಂಗಳಲ್ಲಿ ಯಾಕೆ ಆಚರಿಸ್ತಾರೆ ಅಂತ ನೋಡೋಣ. ಅನಾದಿ ಕಾಲದಲ್ಲಿ ತುಳುನಾಡಿನಲ್ಲಿ ಜನರಿಗೆ ವಿಚಿತ್ರವಾದ ರೋಗಗಳು ಬಾಧಿಸುತ್ತಿತ್ತಂತೆ. ಇಂತಹ ರೋಗಗಳನ್ನ ಹೋಗಲಾಡಿಸೋದಕ್ಕೆ ಅಂಥೇಳಿ ನಾಗಬ್ರಹ್ಮ ದೇವರು ಈ ರೋಗವನ್ನ ಕಳೆಯೋದಕ್ಕೆ ಅಂಥೇಳಿ ಆಟಿ ಕಳಂಜದ ರೂಪದಲ್ಲಿ ಭೂಮಿಗೆ ಕಳಿಸ್ತಾರಂತೆ. ಭೂಮಿಗೆ ಬಂದ ಆಟಿ ಕಳಂಜ ಮನೆ ಮನೆಗೆ ತೆರಳಿ ಮಾರಿಯನ್ನ ಓಡಿಸಿ, ಹಾಗೆ ರೋಗ ರುಜಿನಿಗಳನ್ನ ಓಡಿಸಿ ಆ ಮನೆಯಲ್ಲಿ ಶಾಂತಿ ನೆಲೆಸುವಂತೆ ಮಾಡ್ತಾ ಇದ್ರಂತೆ. ಅದರಿಂದ ಜನರನ್ನ ಹರಸಿ ಕೃತಜ್ಞತೆಯ ಪ್ರತೀಕವಾಗಿ ಜನರು ನೀಡುವಂತಹ ಭತ್ತ, ಅರಿಶಿನ, ಉಪ್ಪು, ತೆಂಗಿನಕಾಯಿ, ಹುಳಿ, ಮೆಣಸು ಇವೆಲ್ಲವನ್ನ ಪಡೆದು ಊರನ್ನ ಉದ್ಧಾರ ಮಾಡ್ತಿತ್ತು. ಹಾಗಾಗಿ ಆಟಿ ಕಳಂಜ ನಾಗಬ್ರಹ್ಮನ ಸೃಷ್ಟಿ ಅಂತ ಈಗಲೂ ಜನ ಪ್ರತಿ ವರ್ಷ ಆಟಿ ತಿಂಗಳಲ್ಲಿ ಅಂದರೆ ಆಷಾಢ ಮಾಸದಲ್ಲಿ ಆಟಿ ಕಳಂಜ ಮನೆ ಮನೆಗೆ ಬಂದು ಜನರನ್ನ ಹರಸಿ ಜನರು ನೀಡುವಂತಹ ದವಸ ಧಾನ್ಯಗಳನ್ನ ಸ್ವೀಕರಿಸುತ್ತೆ ಎಂಬ ನಂಬಿಕೆ ಅಲ್ಲಿಯ ಜನರಲ್ಲಿ ಈಗಲೂ ಕೂಡ ಇದೆ. ಈ ಆಟಿ ಕಳಂಜ ಸೇವೆಯನ್ನ ನಲಿಕೆ ಹಾಗೂ ಪಂಬತ್ತ ಜನಾಂಗದವರು ಮಾತ್ರ ಮಾಡ್ತಾರೆ. ಆಟಿ ತಿಂಗಳು ತುಂಬಾ ಮಳೆ ಇರುವ ಸಮಯ, ಆಗ ರೋಗಗಳು, ಈ ಸಾಂಕ್ರಾಮಿಕ ರೋಗಗಳು ಜಾಸ್ತಿ ಇರುತ್ತೆ. ಮೊದಲೆಲ್ಲ ವೈದ್ಯಕೀಯ ಸೇವೆಗಳೆಲ್ಲ ಇರಲಿಲ್ಲ, ಅವಾಗ ಆರೋಗ್ಯವನ್ನ ನೋಡ್ಕೊಳ್ಳೋದೆ ಒಂದು ದೊಡ್ಡ ಸವಾಲಿನ ಕೆಲಸ ಆಗಿತ್ತು. ಅಂತಹ ಸಂದರ್ಭದಲ್ಲಿ ಹಿಂದಿನ ಕಾಲದವರು ಯಾವುದೇ ರೀತಿಯ ಔಷಧಿಗಳೇ ಇರಲಿಲ್ಲ, ಮನೆಯಲ್ಲಿಯೇ ಸಣ್ಣ ಪುಟ್ಟ ಔಷಧಿಗಳನ್ನ ಮಾಡ್ಕೋಬೇಕಿತ್ತು. ಅವಾಗ ದೇವರ ಮೊರೆ ಹೋಗ್ತಿದ್ರು. ದೇವರ ಈ ರೋಗ ರುಜಿನಿಗಳಿಂದ ತಮ್ಮನ್ನ ಪಾರ್ ಮಾಡಬೇಕು ಅಂಥೇಳಿ ದೇವರನ್ನ ಪ್ರಾರ್ಥನೆ ಮಾಡ್ತಿದ್ರಂತೆ. ಇಂತಹ ಸಂದರ್ಭದಲ್ಲಿ ಆಟಿ ಕಳಂಜ ಮನೆ ಮನೆಗೆ ಬಂದು ಹರಸಿದ್ರೆ ರೋಗ ಬಾಧಿತರಿಗೆ ಒಂದಷ್ಟು ಧೈರ್ಯ ಸಮಾಧಾನ ಸಿಗ್ತಿತ್ತು. ಈ ಕಾಯಿಲೆಗಳಿಂದ ನಿಮ್ಗೇನು ಆಗಲ್ಲ ಅನ್ನುವ ಧೈರ್ಯವನ್ನು ಕೂಡ ಈ ಆಟಿ ಕಳಂಜ ಮನೆ ಮನೆಗೆ ಬಂದು ಹೇಳ್ತಿತ್ತಂತೆ. ಆದ್ರಿಂದ ಇದು ಆಟಿ ಕಳಂಜ ಪ್ರಭಾವವೇ ಅಂತ ಜನ ಬಲವಾಗಿ ನಂಬ್ತಾರೆ. ಈ ಆಟಿ ತಿಂಗಳಲ್ಲಿ ಎಲ್ಲ ದಿನವೂ ಈ ಆಟಿ ಕಳಂಜದವರು ಮನೆ ಮನೆಗೆ ಬರಲ್ಲ. ಆರಂಭದಿಂದ 16 ದಿನ ಮಾತ್ರ ಊರ ಮಾರಿ ಕಳೆಯಲು ನಾಡಿಗೆ ಇಳಿತಾನೆ ದೇವರು ಅಂಥೇಳಿ ಕಾಲಿಗೆ ಹಾಳೆಯಿಂದ ಮಾಡಿದಂತಹ ಕವಚದ ರಕ್ಷಣೆಯಲ್ಲಿ ಗಗ್ಗರವನ್ನ ಕಟ್ಟಿ ತೆಂಗಿನ ಗರಿಯಿಂದ ನಿರ್ಮಿಸಿದ ಸಿರಿಯನ್ನ ಸೊಂಟಕ್ಕೆ ಬಿಗಿದು ಮುಖಕ್ಕೆ ವಿಶೇಷ ಬಣ್ಣ ಬಳ್ಕೊಂಡು ಪಣ್ಣೋಳಿ ಮರದ ಗರಿಯಿಂದ ನಿರ್ಮಿಸಿದ ಕೊಡೆಯನ್ನ ಹಿಡ್ಕೊಂಡು ಆಟಿ ಕಳಂಜದವರು ಮನೆ ಮನೆಗೆ ಬರ್ತಾರೆ. ಇವರು ಹಾಡನ್ನ ಕೂಡ ಹೇಳ್ತಾ ಮನೆ ಮನೆಗೆ ಬರ್ತಾರೆ. ಗದ್ದೆ ತೋಟಗಳಿಗೆ ಹಾಗೂ ಕೃಷಿಯ ತಟ್ಟಿದ ಮಾರಿಯನ್ನ ಕಳಿತಾರೆ ಅಂತ ನಂಬಿಕೆ ಇದೆ. ಹೀಗೆ 16 ದಿನ ಮಾತ್ರ ತಿರುಗಾಟ ನಡೆಸಿ ಕೊನೆಯ ದಿನ ತನ್ನೆಲ್ಲ ಪರಿಕರಗಳನ್ನ ಊರಿನ ಗಡಿಯಲ್ಲಿರುವಂತ ಕಾಸರಕನ ಮರಕ್ಕೆ ಕಟ್ಟಿ ಊರಿಗೆ ಬಂದ ಮಾರಿ 7 ಕಡಲಾಚೆಗೆ ಬೀಳಲಿ ಅಂತ ಪ್ರಾರ್ಥನೆ ಮಾಡಿ ಅವರು ಮನೆಗೆ ಹೋಗ್ತಾರಂತೆ. ಕೇಳಿದ್ರಲ್ಲ ಸ್ನೇಹಿತರೆ, ಈ ಆಟಿ ಕಳಂಜದವರು ಮನೆ ಮನೆಗೆ ಬರೋದು, ಮನೆ ಮನೆಗೆ ಬಂದು ದವಸ ಧಾನ್ಯಗಳನ್ನ ತಗೊಂಡು ಹೋಗ್ತಾರೆ. ತಗೊಂಡು ಆದ್ಮೇಲೆ 16 ದಿನ ಮಾತ್ರ ಬರ್ತಾರಂತೆ. ಈ 16ನೇ ದಿನ ಮರಕ್ಕೆ ಪೂಜೆ ಮಾಡಿ ಆ ಮರಕ್ಕೆ ಇವರ ವಸ್ತ್ರವನ್ನ ಕಟ್ಟಿ ಪ್ರಾರ್ಥನೆ ಮಾಡ್ಕೊಳ್ತಾರೆ ಅಂತ ತಿಳ್ಕೊಂಡ್ವಿ. ನಂತರದಲ್ಲಿ ಈ ಆಟಿಕಳಂಜದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಅಷ್ಟೆಲ್ಲ ಒಂದು ಜಾನಪದ ಗೀತೆ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಜಾನಪದ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಮತ್ತೊಮ್ಮೆ ಜಾನಪದ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಜಾನಪದ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಇದುವರೆಗೆ ಆಟಿ ಕಳಂಜ ಆಚರಣೆಯ ಕುರಿತು ಮಾತಾಡ್ತಾ ಇದ್ವಿ. ಈ ಆಟಿ ಕಳಂಜಕ್ಕೆ ಇರುವಂತಹ ಐತಿಹಾಸಿಕ ಹಿನ್ನೆಲೆಯ ಬಗ್ಗೆ ತಿಳ್ಕೊಂಡ್ವಿ. ಈಗ ನಮ್ಮ ಜೊತೆಗೆ ಮಂಗಳೂರಿನವರೇ ಆದಂತಹ ಸುರೇಂದ್ರ ಕುಮಾರ್ ಪೈ ಅವರಿದ್ದಾರೆ. ಇವರು ಈ ಆಟಿ ಕಳಂಜ ಆಚರಣೆ ಕುರಿತು ಮಾತಾಡ್ತಾರೆ, ಕೇಳೋಣ ಬನ್ನಿ.
5: ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈ ಆಷಾಢ ಮಾಸದಲ್ಲಿ ಮಂಗಳೂರು ಕಡೆ ಎಲ್ಲ ಈ ಆಟಿ ಕಳಂಜ ಅಂತ ಹೇಳಿ ಕುಣಿತ ಬರುತ್ತಂತಲ್ಲ ಸರ್, ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ಹೇಳ್ಬೋದಾ ನಮ್ಮ ಕೇಳುಗರಿಗೆ?
6: ಆಷಾಢ ತಿಂಗಳು ಅಂದ್ರೆ ಒಂದು ಬಡತನದ ರೇಖೆಯಲ್ಲಿ ಇರುವಂತಹ ಅತ್ಯಂತ ಬಡತನದ ಆಟಿ ಕಳಂಜ ಅಂತ. ಆಗ ಭೂತಗಳಿಗೆಲ್ಲ ರಜೆ, ಲಾಕ್ಡೌನ್ ಇರುವುದಿಲ್ಲ. ಸಂದರ್ಭದಲ್ಲಿ ಆಟಿ ಕಳಂಜ ಬಂದ್ಬಿಟ್ಟು ಕಳಂಜ ಕಳಂಜ ಅಂತ ಹೇಳಿ ಆತ ತತ್ರವನ್ನು ಹಿಡ್ಕೊಂಡ್ಬಾರ. ಆ ತತ್ರವನ್ನ ಮಾಡುವಂತಹ ಮರ ಯಾವ್ದು ಅಂತ ಹೇಳಿದ್ರೆ ಈ ಅಳ್ಳಿಕಟ್ಟಿನ ಅಥವಾ ಮಾತೃಭೂಮಿಯ ಜನವರ್ಗದ ಈ ಕರಾವಳಿ ಕರ್ನಾಟಕದ ಎಲ್ಲರೂ ಕೂಡ ಈ ಮರದ ಇದನ್ನ ತತ್ರದ ಬಳಕೆ ಮಾಡ್ತಾರೆ, ಸ್ವಾಮೀಜಿಗಳು ಮಾಡ್ತಾರೆ. ಆ ಸಂದರ್ಭದಲ್ಲಿ ಈ ಮರ ಛತ್ರಿಯನ್ನು ಹಿಡ್ಕೊಂಡು ಅಥವಾ ತತ್ರವನ್ನು ಹಿಡ್ಕೊಂಡು ಅನಿಷ್ಟಗಳನ್ನ, ಮನೆಗೆ ಬಂದ ರೋಗ ವಿಜಯನಾದಿಗಳ ಅನಿಷ್ಟವನ್ನ ಹೋಗಲಾಡಿಸೋದಕ್ಕೆ ಕೊಟ್ಟಿಗೆ ಅಕ್ಕಿ ಅಥವಾ ಭತ್ತವನ್ನ ಬಿಸಾಡುವಂತ ಈ ರೀತಿ ಮಾವೀರ ಅನ್ನುವಂತ ಕುಣಿತವೂ ಇದೆ. ಆಟಿ ಕಳಂಜ ಅಂತ ಕುಣಿತಾ ಇದೆ. ಸುತ್ತೂರು ಸೈಡ್ ನಲ್ಲಿ ನಾಗದರ್ಮೇರು ಅನ್ನುವಂತ ಕುಣಿತ. ಇವೆಲ್ಲ ಆಟ ಆಷಾಢ ತಿಂಗಳಲ್ಲಿ. ಯಾಕೆ ಅಂತ ಹೇಳಿದ್ರೆ ಅವರಿಗೆ ಭೂತಾರಾಧನೆಯ ಒಂದು ವ್ಯವಸಾಯ ಇಲ್ಲದೆ ಇರೋದ್ರಿಂದ ಅಥವಾ ಆ ಒಂದು ವೃತ್ತಿ, ಧಾರ್ಮಿಕ ವೃತ್ತಿ ಇಲ್ಲದೆ ಇರೋದ್ರಿಂದ ಅವ್ರು ಈ ರೀತಿಯ ಸಣ್ಣ ಪುಟ್ಟ ಪ್ರಕರಣಗಳನ್ನ ಅವ್ರು ಬಂದು ಇದು ಮಾಡಿಬಿಟ್ಟು ಫಲ ಕೊಡದೇ ಇರ್ತಕ್ಕಂತ ಮರಗಳಿಗೆ ಅವರು ಮಂತ್ರವನ್ನ ಪ್ರೋಕ್ಷಿಸಿ ಅದಕ್ಕೆ ನೀರನ್ನು ಹಾಕಿದ್ರೆ ಫಲ ಕೊಡುತ್ತೆ ಆಷಾಢ.
5: ಈ ಆಟಿ ಕಳಂಜದ ಆಚರಣೆ ಹಾಗೆ ಅದಕ್ಕಿರುವಂತಹ ನಂಬಿಕೆಗಳ ಬಗ್ಗೆ ಮಂಗಳೂರಿನವರೇ ಆದಂತಹ ಸುರೇಂದ್ರ ಕುಮಾರ್ ಪೈ ಅವರು ನಮಗೆ ಮಾಹಿತಿಯನ್ನ ತಿಳಿಸಿದ್ರು. ಧನ್ಯವಾದಗಳು ಸರ್. ಕೇಳಿದ್ರಲ್ಲ ಸ್ನೇಹಿತರೆ, ಆಟಿ ಕಳಂಜದ ಆಚರಣೆ ಹೇಗೆಲ್ಲ ಇರುತ್ತೆ ನಮ್ಮ ತುಳುನಾಡಲ್ಲಿ ಅಂತ ಹೇಳಿ ಸುರೇಂದ್ರ ಕುಮಾರ್ ಪೈ ಅವರು ತಿಳಿಸಿದ್ರು. ನಂತರದಲ್ಲಿ ಬಂಟ್ವಾಳದವರೇ ಆದಂತಹ ಸುಬ್ರಾಯ ದೇವಾಡಿಗ ಅವರು ನಮ್ಮ ಜೊತೆಗಿದ್ದಾರೆ. ಈ ಆಟಿ ಕಳಂಜದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಹೇಳ್ತಾರೆ, ಕೇಳೋಣ. ಅಷ್ಟರ ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಜಾನಪದ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
2: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
3: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
4: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
5: ಮತ್ತೊಮ್ಮೆ ಜಾನಪದ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಜಾನಪದ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಇದುವರೆಗೆ ತುಳುನಾಡಿನಲ್ಲಿ ಆಚರಿಸುವಂತಹ ಆಟಿ ಕಡಂಜದ ಬಗ್ಗೆ ಮಂಗಳೂರಿನವರೇ ಆದಂತಹ ಸುರೇಂದ್ರ ಕುಮಾರ್ ಪೈ ಅವರು ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ರು. ಈಗ ಬಂಟ್ವಾಳದವರೇ ಆದಂತಹ ಸುಬ್ರಾಯ ದೇವಡಿಗ ಅವರು ನಮ್ಮ ಜೊತೆಗಿದ್ದಾರೆ. ಇವರು ಈ ಆಟಿ ಕಡಂಜದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಹೇಳ್ತಾರೆ, ಕೇಳೋಣ ಬನ್ನಿ.
6: ಆಟಿ ಕಡಂಜನ ಹೊಸ ಏನು ಅಂತ ಹೇಳಿದ್ರೆ ಅವನ ಒಂದು ಮೆಸೇಜ್, ಒಂದು ಸಂದೇಶ. ನಾನು ಬಂದಂತ ರೋಗ ರುಜಿನಗಳನ್ನು ಹೋಗಲಾಡಿಸಿಕೆ ಬಂದವನು, ಹಾಗಾಗಿ ನೀವು ನನಗೆ ಕಾಣಿಕೆ ಕೊಡಬೇಕು. ಅವನು ಕೇಳಿದ್ದು ಕೂಡ ಹಾಗೆ, ಮೂವಡ್ದ ಉಪ್ಪಟ ಹಚ್ಚಲಿ, ಮೂಡ್ದ ಸಾಂತನಿ, ಮೂಡ್ದ ಮಾಂಬಲ ಕೊರಲಿ ಅಂತ. ಅದು ಒಂದು ರೀತಿಯ ಈ ಬೇಡುವ ಕೆಲಸ ಅಲ್ಲ ಅಂತಾದರೂ ಆತ ಒಂದು ಯಾಚಿಸಲಿಕ್ಕೆ ಬಂದವನು, ರೋಗ ಪರಿಹಾರ ಮಾರಿ ಕಳೆದು ಏನಾದ್ರು ಕಾಣಿಕೆ ಅಂತ ಕೊಡುವನು, ತಗೊಂಡು ಹೋಗುವನು. ಹಾಗಾಗಿ ಮನೆಯ ಹೆಂಗಸರು ಒಂದು ಗೆರೆಸೆಯಲ್ಲಿ ಧಾನ್ಯ ಅಥವಾ ಬೇಕಾದಂಥ ಆಹಾರ ಪದಾರ್ಥ, ಮೆಣಸು, ಅದು ಈ ಮಾಂತ್ರಿಕ ರೀತಿಗೆ ಮಾರಿ ಹೋಗಲಾಡಿಸಲಿಕ್ಕೆ ಇರುವಂಥ ಕೆಲವು ಸಂಗತಿಗಳು, ಅದನ್ನು ಅವನಿಗೆ ಕೊಡುವುದು. ಆತ ಪ್ರಸಾದ ರೂಪದಲ್ಲಿ ಆ ಮಾರಿಯನ್ನು ನಾನು ಕಳಿತೇನೆ ಅಂತ ಹೇಳುತ್ತಾ ಅವನು ಶುಭ ಹಾರೈಸಿ ಆತ ಹೋಗ್ತಾನೆ. ಹಾಗೆ ಮನೆ ಮನೆಗೆ ಹೋಗಿ ಆತ ಕುಣಿಯುವಂಥ ಒಂದು ವಿಶಿಷ್ಟವಾದಂಥ ಪರಂಪರೆ. ಹಿಂದೆ ಅದು ತುಂಬ ಆ ಥರದ ಕುಣಿತ ವೈಭವಿದ್ರು ಕೂಡ ಈ ಕಡಿಮೆ ಆಗಿದೆ ಅಂತ ಹೇಳ್ತಾರೆ. ಅದು ಪೇಟೆಯಲ್ಲಿ ಇರ್ಬೋದು, ಆದರೆ ಹಳ್ಳಿಗಳು ಇವತ್ತು ಕೂಡ ಇದೆ. ಅಷ್ಟೊತ್ತಿಗೆ ಇದ್ದಕ್ಕಿದ್ದಾಗೆ ಅಂಗಳದಲ್ಲಿ ಅಡಿಡೆ ಬತ್ತೇನೋ ಕೆಡಂಜಿ ಮಾರಿ ಕಳೆಪ ಅಂತ ಹೇಳಿ ಆ ತೆಂಬರೆ ಬಡಿತದ ಧ್ವನಿ ಇದ್ದಕ್ಕಿದ್ದಾಗೆ ಒಂದು ಹೊಸ ವಾತಾವರಣವನ್ನು ನಿರ್ಮಾಣ ಮಾಡುದು. ಆಗ ಮನೆಯಲ್ಲಿರುವಂತಹ ಮನೆ ಮಂದಿಗೆ ಮಕ್ಕಳಿಗೆಲ್ಲ ತುಂಬಾ ಒಂದು ರೀತಿ ಸಂತೋಷವಾಗ್ತದೆ. ಹಾಗಾಗಿ ಅವರು ಸುತ್ತ ನೆರೆದು ಆಟಿ ಕಡಂಜೆ ಕುಣಿತವನ್ನು ನೋಡ್ತಾರೆ ಮತ್ತೆ ಹೋಗುವಾಗ ಬೆನ್ನ ಹಿಂದೆ ಹೋಗ್ತೇವೆ ನಾವೆಲ್ಲ. ಹಾಗೆ ಮಾಡಿದವ್ರು ಕನ್ನಡದಲ್ಲಿ
5: ಈ ಆಟಿ ಕಡಂಜದ ಆಚರಣೆಯ ಕುರಿತು ಬಂಟ್ವಾಳದವರೇ ಆದಂತಹ ಸುಬ್ರಾಯ ದೇವಾಡಿಗ ಅವರು ನಮ್ಮ ಮಾಹಿತಿಯನ್ನ ಹೇಳಿದ್ರು. ಧನ್ಯವಾದಗಳು ಸರ್. ನಂತರದಲ್ಲಿ ಮಂಗಳೂರಿನವರೇ ಆದಂತಹ ಮಾನಸ ಅವರು ಈ ಆಟಿ ಕಡಂಜದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಹೇಳ್ತಾರೆ, ಕೇಳೋಣ. ಅಷ್ಟರಲ್ಲೇ ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಜಾನಪದ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಜಾನಪದ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಜಾನಪದ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಇದುವರೆಗೆ ಜಾನಪದ ಕಲೆಯಾದಂಥ ಆಟಿ ಕಳಂಜದ ಬಗ್ಗೆ ಮಾಹಿತಿಯನ್ನ ಬಂಟ್ವಾಳದವರೇ ಆದಂಥ ಸುಬ್ರಾಯ ದೇವಾಡಿಗವರು ನಮಗೆ ಮಾಹಿತಿಯನ್ನು ತಿಳಿಸಿದರು. ಈಗ ಮಂಗಳೂರಿನವರೇ ಆದ ಮಾನಸ್ ಅವರು ಈ ಆಟಿ ಕಳಂಜದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಹೇಳ್ತಾರೆ, ಕೇಳೋಣ. ಬನ್ನಿ ಮೇಡಮ್. ನಮಸ್ತೆ.
3: ನಮಸ್ತೆ, ನನ್ನ ಹೆಸರು ಮಾನಸ. ಮಂಗಳೂರಿಂದ ಹೇಳ್ತಾ ಇರೋದು ಇದನ್ನ.
2: ಮೇಡಮ್, ಈ ಆಷಾಢ ಮಾಸದಲ್ಲಿ ಆಟಿ ಕಳಂಜ ಅಂತೇಳಿ ಒಂದು ಜಾನಪದ ನೃತ್ಯ ತಂಡದವರು ಮನೆ ಮನೆಗೆ ಬರ್ತಾರಲ್ಲ, ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ಹೇಳ್ಬೋದಾ ಮೇಡಮ್?
3: ಆಟಿ ಕಳಂಜ ಅಂತ ಅಂದ್ರೆ ಅದು ದೈವ ವರ್ಗದವರು ಅದನ್ನ ಪಾಲಿಸ್ಕೊಂಡು ಬಂದಿರೋದದು. ಆ ವರ್ಗದವರು ಅಂತ ಅಂದ್ರೆ ಈಗ ಯಾವುದೇ ರೀತಿ ಶುಭ ಕಾರ್ಯಗಳು ನಡೀದೇ ಇರೋ ಟೈಮಲ್ಲಿ ಏನ್ ಮಾಡ್ತಾರೆ ಅಂತ ಅಂದ್ರೆ ಮೈ ಮೇಲೆ ಒಂದು ವೇಷಧಾರಿನ ಇದ್ ಮಾಡ್ಕೊಂಡು ಒಂದು ಇದ್ ಮಾಡ್ಕೊಂಡು ಅವ್ರ ಮನೆ ಮನೆಗಳಿಗೆ ಊರು ಊರುಗಳಿಗೆ ಹೋಗೋದು ಅವರು ದೇವ್ರನ್ನ ಇದ್ ಮಾಡ್ಕೊಂಡು. ಅದನ್ನ ಇದನ್ನ ವೇಷ ಹಾಕುವಾಗ್ಲೂ ಕೂಡ ಅದನ್ನ ಏನ್ ಮಾಡ್ತಾರೆ ಅಂತ ಅಂದ್ರೆ ಮಧ್ಯಮ ವಯಸ್ಸಿನ ಹುಡುಗರನ್ನ ಅದನ್ನ ಆ ವೇಷಧಾರಿನ ಹಾಕೋದು. ಅದಕ್ಕೂ ಕೂಡ ಕ್ರಮಗಳು ಸುಮಾರು ಕ್ರಮಗಳೆಲ್ಲ ಉಂಟು. ಹಸಿ ಇದು ತೆಂಗಿನ ಗರಿಗಳನ್ನ ಹಸಿ ತೆಂಗಿನ ಗರಿಗಳಿಂದ ಅವರು ಎಲೆ ಗರಿಗಳನ್ನ ಅವರು ಯೂಸ್ ಮಾಡ್ತಾರೆ. ಅದಕ್ಕೆ ಅದನ್ನ ಇದ್ ಮಾಡಿ ಅವರು ಅದಕ್ಕೆಲ್ಲ ಸುಮಾರು ಕ್ರಮಗಳೆಲ್ಲ ಉಂಟು. ಅದನ್ನ ಮತ್ತೆ ಬಣ್ಣ ಇದ್ ಮಾಡೋದು ಅದಕ್ಕೆ ಅದೆಲ್ಲ ಅದನ್ನು ಕೂಡ ಅವರು ಎಲ್ಲದನ್ನು ಕೂಡ ತಯಾರಿ ಮಾಡಿಕೊಂಡು ಆಟಿ ಬಂದ್ರ ಮೇಲೆ ಅದನ್ನ ಬೆಳಗಿನ ಜಾವ ಅವರೆಲ್ಲ ದೇವರಿಗೆಲ್ಲ ಪೂಜೆ ಮಾಡಿಕೊಂಡು ಆಮೇಲೆ ಆ ವೇಷನ ಇದ್ ಮಾಡಿ ಅದಕ್ಕೆ ಅದರದೇ ಆದಂತ ಒಂದು ಇದಿದೆ, ಹಾಡು ಇದೆಲ್ಲ ಇದೆ, ಜನಪದ ಹಾಡುಗಳೆಲ್ಲ ಇದೆ. ಅದನ್ನ ಇದ್ ಮಾಡ್ಕೊಳ್ತಾ ಮತ್ತೆ ಅದೊಂದು ಇದಿದೆ, ವಾದ್ಯ ಒಂದಿದೆ. ಆ ವಾದ್ಯನ ಇದ್ ಮಾಡ್ಕೊಂಡು ಮತ್ತೆ ಒಂದ್ ಛತ್ರಿ ಇದ್ ಮಾಡ್ತಾರೆ. ಅದನ್ನ ಕೂಡ ಅದೆಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಅದನ್ನ ಹಿಡ್ದು ಪ್ರತಿಯೊಬ್ರು ಮನೆ ಮನೆಗೂ ಹೋಗ್ತಾರೆ. ಮನೆ ಮನೆಗೂ ಹೋಗುವಾಗ ಏನ್ ಮಾಡ್ತಾರೆ ಅಂತ ಅಂದ್ರೆ ಅವ್ರು ಬರುವಾಗ ಏನ್ ಮಾಡ್ತಾರೆ ಪ್ರತಿ ಮನೆಯವರು ಅಂತ ಅಂದ್ರೆ ತುಳಸಿ ಕಟ್ಟೆ ಹತ್ರನ ಅಥವಾ ಮನೆ ಬಾಗ್ಲಲ್ಲಿ ಅಂದ್ರೆ ಜಗಲಿ ಅಂತ ಇರುತ್ತಲ್ಲ, ಆ ಜಗಲಿಯಲ್ಲಿ ಇವ್ರು ಏನ್ ಮಾಡ್ತಾರೆ ಬರುವಾಗ ಪ್ರತಿಯೊಬ್ರು ಮನೆಯೊಬ್ರು ಕೂಡ ಮನೆಯಲ್ಲಿ ಏನ್ ಅವ್ರಿಗೆ ಏನ್ ಬೇಕಾಗತ್ತೆ ಅಂತ ವಸ್ತುಗಳನ್ನ ಒಂದು ಗೆರ್ಸಿಯಲ್ಲಿ ಇಡ್ತಾರೆ. ಅಕ್ಕಿ, ಬೇಳೆ, ಹುಣಸೆಹಣ್ಣು, ಉಪ್ಪು, ಮತ್ತೆ ಕೆಲವರು ದುಡ್ಡನ್ನು ಇಡ್ತಾರೆ, ಮತ್ತೆ ಕಾಯಿ, ಮತ್ತೆ ಮಸಿ ಅಂತವೆಲ್ಲ ಇಡ್ತಾರೆ ಅವರು. ಮಸೀನ ಅದೇ ಅಂದ್ರೆ
2: ಯಾಕೆ ಈ ಮಸೀನೆಲ್ಲ ಇಡ್ತಾರೆ ಅವ್ರಿಗೆ ಕೊಡೋದಕ್ಕೆ ಅಂತ?
3: ಅವ್ರು ಯಾಕೆ ಇದನ್ನ ಮಸೀನ ಇದನ್ನ ಎಲ್ಲ ಇಡ್ತಾರೆ ಅಂತ ಅಂದ್ರೆ ಅಂದ್ರೆ ಕೆಟ್ಟ ದೃಷ್ಟಿ ಅಂತವೆಲ್ಲ ಇದ್ರು ಕೂಡ ಆರೋಗ್ಯ ಎಲ್ಲ ಇದ್ರು ಕೂಡ ಅದನ್ನೆಲ್ಲದನ್ನು ಕೂಡ ಕಳೆದು ಮಳೆಗಾಲದಲ್ಲಿ ಅಂತ ಅಂದ್ರೆ ಈ ಟೈಮಲ್ಲಿ ಅವರಿಗೆ ದೈವದೇನು ಇರಲ್ಲ ದೈವ ಶಕ್ತಿನ ಎಲ್ಲ ಕಾಪಾಡ್ಲಿ ಅಂತ ಹೇಳ್ಬಿಟ್ಟು ಅವ್ರು ಇದ್ ಮಾಡ್ತಾರೆ. ತಗೊಂಡು ಹೋಗುವಾಗ ಅಕ್ಕಿ ಇದನ್ನೆಲ್ಲದನ್ನು ಕೂಡ ಅವರು ದಾನವಾಗಿ ತಗೊಳ್ತಾರೆ. ಮತ್ತೆ ಇದು ಕೆಲವು ಇದ್ರ ದೃಷ್ಟಿ ಏನಾದ್ರು ತೆಗಿಬೇಕು ಅಂತ ಇದ್ರೆ ನಾವು ಕೊಟ್ಟಿದ್ರಲ್ಲಿ ಇದನ್ನ ದೃಷ್ಟಿ ತೆಗೆದು ಮನೆಗೆಲ್ಲ ಇದ್ ಮಾಡಿ ಮತ್ತೆ ಅವರು ಇದ್ ಮಾಡ್ತಾರೆ, ಅದನ್ನ ದೃಷ್ಟಿ ತೆಗೆದು ಇದ್ ಮಾಡ್ತಾರೆ.
2: ಈ ಆಟಿ ಕಳಂಜವನ್ನ ಆಷಾಢ ಮಾಸದಲ್ಲೇ ಮಾಡ್ತಾರಲ್ವಾ?
3: ಈಗ ಆಟಿ ಇದು ಅಂದ್ರೆ ಈಗ ಇದ್ರಲ್ಲಿ ಒಂದು ತಿಂಗಳು ಅಂತ ಹೇಳಿ ಇದ್ ಮಾಡ್ತಾರೆ. ಅಮಾವಾಸ್ಯೆ ಅಂತಂದ್ರೆ ಒಂದ್ ಅಮಾವಾಸ್ಯೆಯಿಂದ ಇನ್ನೊಂದ್ ಅಮಾವಾಸ್ಯೆಗೆ ಬರುವಾಗ ಒಂದ್ ತಿಂಗಳೊಳಗೆ ಅವ್ರದ್ದು ಆಟಿ ತಿಂಗಳು ಅಂತಾನೆ ಅವರು ಇದ್ ಮಾಡ್ತಾರೆ, ಆಚರಣೆ ಮಾಡ್ತಾರೆ. ಯಾವ್ದೇ ಶುಭ ಕಾರ್ಯಗಳು ನಡೀದೇ ಇರುವಾಗ ಅವ್ರು ಯಾವ್ದನ್ನು ಇದ್ ಮಾಡದೇ ಇರುವಾಗ ಅಂತಂದ್ರೆ ಆಟಿಯಲ್ಲಿ ಈ ರೀತಿಲಿ ಅವ್ರ ಆರಾಧನೆ ದೇವ್ರಗಳನ್ನ ಆರಾಧನೆ ಮಾಡ್ತಾರೆ.
2: ಹೌದಾ?
3: ಅವ್ರದ್ದೊಂದು ನಂಬಿಕೆ ಇದು. ಮನೆ ಬಾಗ್ಲಿಗೆ ಎಲ್ಲದನ್ನು ಅವ್ರಿಗೆ ಬಂದಿರೋ ಅಂತ ಇದೆಲ್ಲದನ್ನು ಕೂಡ ಕಳೆದು ಹೋಗೋದು ಇದ್ರಲ್ಲಿ ಇವ್ರು ಬಂದು ಇದ್ ಮಾಡಿ ಹೋಗ್ತಾರೆ ಅನ್ನೋದು ನಂಬಿಕೆ ಅವ್ರಿಗೆ. ಅಂದ್ರೆ ಮಳೆಗಾಲದಲ್ಲಿ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಹೋಗೋಕೆ ಇದಿರಲ್ಲ ಆ ಟೈಮಲ್ಲಿ ಏನ್ ಮಾಡ್ತಾರೆ ಅಂತ ಅಂದ್ರೆ ತುಂಬಾ ಮಳೆ ಇರೋದು ಇದರಿಂದ ಇಲ್ಲಿ ಅಂದ್ರೆ ತುಳುನಾಡು ಕರಾವಳಿ ಪ್ರದೇಶದಲ್ಲಿ ತುಂಬಾ ಮಳೆ ಇರೋದ್ರಿಂದ ಅಂದ್ರೆ ಯಾರು ಕೂಡ ಅಂದ್ರೆ ಮನೆ ಅಂದ್ರೆ ಹೊರಗೆ ಹೋಗದೆ ಇರೋ ಪರಿಸ್ಥಿತಿ ಇರುತ್ತೆ. ತುಂಬಾ ನೆರೆ ಬಂದಿರೋದು ಆತರ ಎಲ್ಲ ಇರುತ್ತೆ. ಅಂತ ಟೈಮಲ್ಲಿ ಇವ್ರು ಬರ್ತಾರೆ. ಇವ್ರು ಬಂದ್ರು ಇವ್ರಿಗಂತ ಅಂದ್ರೆ ಒಂದ್ ರೀತಿಲಿ ದೈವ ಶಕ್ತಿ ಇದೆ ಅನ್ನೋದನ್ನ ಅವ್ರಿಗೆ ನಂಬಿಕೆ ಅವರಿಗೆ. ಇಲ್ಲಿ ಅದೇ ರೀತಿ ಆಟಿ ಕಲಂಜೆ ತರನೇ ಬೇರೆ ಬೇರೆ ತರನು ದೈವಗಳನ್ನ ಆರಾಧನೆ ಮಾಡ್ತಾರೆ ಇಲ್ಲಿ ಎಲ್ಲದನ್ನು ಅಂತ ಅಂದ್ರೆ ತಾತ್ಕಾಲಿಕವಾಗಿ ಮುಚ್ಚಲೇಬೇಕು ಅನ್ನೋ ರೀತಿಲಿ ಇರುತ್ತೆ. ಅಂತ ಸಮಯದಲ್ಲಿ ಏನ್ ಮಾಡ್ತಾರೆ ಅಂತ ಅಂದ್ರೆ ಈ ಆಟಿ ಕಲಂಜೆಯನ್ನ ದೈವವಾಗಿ ಇದ್ ಮಾಡ್ತಾರ. ಅವ್ರು ಹೋಗಕ್ ಆಗದೆ ಇರೋ ಪರಿಸ್ಥಿತಿ ಇರುತ್ತೆ, ನೆರೆ ಬಂದಿರುತ್ತೆ, ಅಂತ ಪರಿಸ್ಥಿತಿ ಇರುವಾಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಈ ರೀತಿಲಿ ಆರಾಧನೆ ಮಾಡ್ತಾರೆ.
2: ಧನ್ಯವಾದಗಳು ಮೇಡಮ್. ಈ ಆಟಿ ಕಳಂಜದ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಾ. ಕೇಳಿದ್ರಲ್ಲ ಸ್ನೇಹಿತರೆ, ಮಳೆಗಾಲ ಶುರುವಾಗಿರುತ್ತೆ ಆಷಾಢ ಮಾಸದಲ್ಲಿ, ಹೆಚ್ಚು ಮಳೆ ಬರೋದ್ರಿಂದ ರೋಗರುಜಿನಗಳ ಜೊತೆಗೆ ಈ ಆಷಾಢ ಮಾಸದಲ್ಲಿ ದೈವಗಳ ಶಕ್ತಿ ಕಮ್ಮಿ ಇರುತ್ತೆ, ಹಾಗಾಗಿ ಜನರಿಗೆ ಒಂದು ಬೆಂಬಲವಾಗಿ ಒಂದು ದೈವ ಶಕ್ತಿ ಬೇಕು ಎಂಬ ಕಾರಣದಿಂದ ಈ ರೀತಿ ಆಟಿ ಕಡಂಜದವರು ಮನೆ ಮನೆಗೆ ಬಂದಾಗ ಅವರಿಗೊಂದು ದೈವವೇ ಮನೆಗೆ ಬಂದಿದೆ, ನಮಗೆ ಒಂದು ರೀತಿಯ ಧೈರ್ಯವನ್ನ ತುಂಬುತ್ತಾ ಇದೆ ಎಂಬ ಭಾವನೆ ಕೂಡ ಈ ಆಟಿ ಕಡಂಜ ಆಚರಣೆಯಲ್ಲಿ ಇದೆಯಂತೆ. ಕೇಳಿದ್ರಲ್ಲ ಸ್ನೇಹಿತರೆ, ಈ ರೀತಿಯ ಜಾನಪದ ಆಚರಣೆಗಳು ನಿಧಾನವಾಗಿ ಕಣ್ಮರೆ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಇಂತಹ ಜಾನಪದ ಕಲೆಗಳು, ಜಾನಪದ ಆಚರಣೆಗಳು ನಮ್ಮಿಂದ ನಮ್ಮ ಆಧುನಿಕ ಜೀವನ ಪದ್ಧತಿಯಿಂದ ನಿಧಾನವಾಗಿ ಕಣ್ಮರೆ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಕೇಳಿದ್ರಲ್ಲ ಸ್ನೇಹಿತರೆ, ನಾವಿವತ್ತು ಆಷಾಢ ಮಾಸದಲ್ಲಿ ಆಚರಿಸುವಂತಹ ಆಟಿ ಕಡಂಜ ಆಚರಣೆಯ ಕುರಿತು ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡ್ವಿ. ಇದೇ ರೀತಿ ನಮ್ಮ ಸಂಸ್ಕೃತಿ ಆಚರಣೆ ಆಚಾರ ವಿಚಾರಗಳ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ತಿಳಿಸುವಂತಹ ಕಾರ್ಯಕ್ರಮಗಳೊಂದಿಗೆ ಮತ್ತೆ ಸಿಗೋಣ ಅಂತ ಹೇಳ್ತಾ ಇವತ್ತಿನ ಜಾನಪದ ಕಾರ್ಯಕ್ರಮವನ್ನ ಮುಗಿಸ್ತಾ ಇದೀವಿ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
3: ಏನಿಲ್ವೋ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
2: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
0: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ HD ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
4: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗೋ.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಲಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
1: ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕ ಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕ ಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
3: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
4: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
5: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
4: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
6: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಬರಲಿ.
1: ಊರಿಗೆಲ್ಲ ಇವನೇ ಒಬ್ಬ ಶೂರ, ಹೋಗಿ ಬಾರ ತರಲೇ.
0: ಹೋಗ್ ಬಂದಳೋ ಬಂದಳು ಕಾಂಚನ ಕಾಂಚನ ಕಾಂಚನ, ಹೇ ಜಂಭವೇ ಇವಳಿಗೆ ಲಾಂಛನ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಜೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
6: ಪ್ರೀತಿಯ ಶ್ರೋತೃ ಬಾಂಧವರಿಗೆ ನೀವು ಕೇಳ್ತಾ

ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಅಶೋಕ್ ಅವರು ನಟಿಸಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನ ಈ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದೀವಿ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ದೀಪ ಎನ್ನುವಂತಹ ಒಂದು ಚಿತ್ರದ ಗೀತೆ, ಕಂಡ ಕನಸು ನನಸಾಗಿ. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಚಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ, ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ. ಇದು ಅಶೋಕ್ ಹಾಗೂ ಮಂಜುಳಾ ಅವರ ಒಂದು ಜೋಡಿಯ ಚಿತ್ರ. ಇದು 1977 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಕಾರ್ಯಕ್ರಮದಲ್ಲಿ ಅಶೋಕ್ ಅವರು ನಟಿಸಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನ ಈ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ರಂಗನಾಯಕಿ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಮಂದಾರ ಪುಷ್ಪವು ನೀನು, ಇದು ಪಿ ಜಯಚಂದ್ರನ್ ಹಾಗೂ SP ಶೈಲಜಾ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ವಿಜಯ ನಾರಸಿಂಹ ಅವರ ಒಂದು ರಚನೆ, ಎಂ ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಅಶೋಕ್ ಹಾಗೂ ಆರತಿ ಅವರ ಒಂದು ನಟನೆಯ ಈ ಒಂದು ಅಮೋಘವಾದಂತಹ ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಅಶೋಕ್ ಅವರು ನಟಿಸಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನ ಈ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ತಾಯಿಯ ಮಡಿಲಲ್ಲಿ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಕನ್ನಡದ ರವಿ ಮೂಡಿ ಬಂದ, ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಚಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ. ಸತ್ಯಮ್ಮ ಅವರ ಒಂದು ಸಂಗೀತ ನಿರ್ದೇಶನ, ಇದು ಅಶೋಕ್ ಅವರ ಒಂದು ನಟನೆಯ ಈ ಒಂದು ಅಮೋಘವಾದಂತಹ ಗೀತೆ. ಇದು ನಮ್ಮ ಕರುನಾಡ ಜನರ ಒಂದು ಹೆಮ್ಮೆಯ ವಾಹಿನಿ, ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತ ಕನ್ನಡ ನಾಡಿನ ಬಗ್ಗಿನ ಒಂದು ಅದ್ಭುತವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಪ್ರೀತಿಯ ಶ್ರೋತೃ ಬಾಂಧವರಿಗೆ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಕಾರ್ಯಕ್ರಮದಲ್ಲಿ ಅಶೋಕ್ ಅವರು ನಟಿಸಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನ ಈ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದೀವಿ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ಮಧುರ ಸಂಗಮ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. 16ರ ಹರೆ ಬಂದಾಗ, ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತ ಧ್ವನಿ ವಾಹಿನಿಯಲ್ಲಿ ಆರ್ ಎನ್ ಜೈಗೋಪಾಲ್ ಬರೆದಿರುವಂತಹ ಒಂದು ಗೀತೆ. ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ. ಇದು 1979ರಲ್ಲಿ ತೆರೆ ಕಂಡಿರುವಂತಹ ವರ್ಷ. ಇದು ಅಶೋಕ್ ಅವರ ಒಂದು ನಟನೆಯ ಅಮೋಘವಾದಂತಹ ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ. ಅದುವೇ ಮಧುರ ಸಂಗಮ ಚಿತ್ರದ ಈ ಒಂದು ಮಧುರವಾದಂತಹ ಗೀತೆ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಅಶೋಕ್ ಅವರು ನಟಿಸಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ರಂಗನಾಯಕಿ ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಕನ್ನಡ ನಾಡಿನ ರಸಿಕರ ಮನಮ, ಇದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಕಣಗಲ್ ಪ್ರಭಾಕರ್ ಶಾಸ್ತ್ರಿಗಳ ಒಂದು ರಚನೆ, ಎಂ ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಅಶೋಕ್ ಹಾಗೂ ಆರತಿ ಅವರ ಒಂದು ನಟನೆಯ ಈ ಒಂದು ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಅಶೋಕ್ ಅವರ ಒಂದು ನಟನೆಯ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ಕಣ್ಣು ತೆರೆಸಿದ ಹೆಣ್ಣು ಚಿತ್ರದ ಒಂದು ಗೀತೆ ಸಪ್ತ ಸ್ವರಗಳ. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, RN ಜಯಗೋಪಾಲ್ ಅವರ ಒಂದು ರಚನೆ, M ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನ, ಅಶೋಕ್ ಆರತಿ ಅವರ ಒಂದು ನಟನೆಯ ಚಿತ್ರ. ಇದು 1982 ತೆರೆ ಕಂಡಿರುವಂತಹ ವರ್ಷದ ಅಮೋಘವಾದಂತಹ ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಪ್ರಿಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಅಶೋಕ್ ಅವರು ನಟಿಸಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನ ಈ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದೀವಿ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ಅವಳ ಅಂತರಂಗ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಮುಡಿದಿಹ ಮಲ್ಲಿಗೆಯು, ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ RN ಜೈಗೋಪಾಲ್ ಬರೆದಿರುವಂತಹ ಒಂದು ಗೀತೆ. ಎಂ ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಅಶೋಕ್ ಅವರ ಒಂದು ನಟನೆಯೇ. ಈ ಒಂದು ಅಮೋಘವಾದಂತಹ ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರಿಗೆ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಅಶೋಕ್ ಅವರು ನಟಿಸಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನ ಈ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದೀವಿ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ರಾಜೇಶ್ವರಿ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಬಾಳ ನಂದನದಲ್ಲಿ ಇದು SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ರುದ್ರಮೂರ್ತಿ ಶಾಸ್ತ್ರಿಗಳ ಒಂದು ಗೀತೆ, ಅಶೋಕ್ ಅವರ ಒಂದು ನಟನೆಯ ಈ ಒಂದು ಅಮೋಘವಾದಂತಹ ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಅಶೋಕ್ ಅವರು ನಟಿಸಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನ ಈ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ಮನೆಗೆ ಬಂದ ಮಹಾಲಕ್ಷ್ಮಿ ಎನ್ನುವಂತಹ ಒಂದು ಚಿತ್ರದ ಸುಂದರವಾಗಿರುವಂತಹ ಗೀತೆ, ಗಂಡನ ಹೆಸರನ್ನ ಎನ್ನುವಂತಹ ಒಂದು ಸುಂದರವಾಗಿರುವ ಗೀತೆ. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ SJಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಗೀತ ಪ್ರಿಯ ಬರೆದಿರುವಂತಹ ಒಂದು ಗೀತೆ. ಸತ್ಯಂ ಅವರ ಒಂದು ಸಂಗೀತ ನಿರ್ದೇಶನ, ಇದು ಅಶೋಕ್ ಅವರ ಒಂದು ನಟನೆ, ಈ ಒಂದು ಅಮೋಘವಾದಂತಹ ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಅಶೋಕ್ ಅವರು ನಟಿಸಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನ ಈಗ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ಅರ್ಚನಾ ಚಿತ್ರದ ಒಂದು ಗೀತೆ ಬೆಳ್ಳದಿಂಗಳು ನಗುತ್ತಿದೆ. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ SS ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ RN ಜಯಗೋಪಾಲ್ ಬರೆದಿರುವಂತಹ ಒಂದು ಗೀತೆ. ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ, ಇದು ಅಶೋಕ್ ಮತ್ತು ಆರತಿ ಅವರ ಒಂದು ನಟನೆ. ಇದು 1982 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿಗೆ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಅಶೋಕ್ ಅವರ ಒಂದು ನಟನೆಯ ಕೆಲವೊಂದು ಗೀತೆಗಳು ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ಬಾಳು ಬಂಗಾರ ಎನ್ನುವಂತಹ ಒಂದು ಚಿತ್ರದ ಗೀತೆ, ಬಾಳಿನ ಕಡಲಲ್ಲಿ. ಇದು ಪಿ ಜಯಚಂದ್ರನ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, ದೊಡ್ಡರಂಗೇಗೌಡರ ಒಂದು ರಚನೆ, ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಅಶೋಕ್ ಅವರ ಒಂದು ನಟನೆಯ ಈ ಒಂದು ಅಮೋಘವಾದಂತಹ ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಹೆಂಗಮ್ಮ ಮಲ್ಗೆ ಮಾರು?
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಆಯ್ತಾ ನಿಮ್ತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡುಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಅಶೋಕ್ ಅವರು ನಟಿಸಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ಚೆಲ್ಲಿದ ರಕ್ತ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಓ ಮಾವನ ಮಗಳೇ, ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ ಪಿ ಸುಶೀಲಾ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, ಉದಯ ಶಂಕರ್ ಅವರ ಒಂದು ರಚನೆ, ಸತ್ಯಂ ಅವರ ಒಂದು ಸಂಗೀತ ನಿರ್ದೇಶನ, ಇದು ಅಶೋಕ್ ಹಾಗೂ ಮಂಜುಳಾ ಅವರ ಒಂದು ಜೋಡಿಯ ಚಿತ್ರ. ಇದು 1982 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಅಶೋಕ್ ಅವರು ನಟಿಸಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನ ಈ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದೀವಿ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ರಾಮ ಲಕ್ಷ್ಮಣ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಮಾತು ಚೆನ್ನ ಮೌನ ಚೆನ್ನ, ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ SJಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಜಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ. ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ, ಇದು ಅಶೋಕ್ ಅವರ ಒಂದು ನಟನೆಯ ಈ ಒಂದು ಅಮೋಘವಾದಂತಹ ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಪ್ರೀತಿಯ ಶ್ರೋತೃ ಬಾಂಧವರಿಗೆ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಅಶೋಕ್ ಅವರು ನಟಿಸಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ರಾಜ ಮಹಾರಾಜ ಚಿತ್ರದ ಒಂದು ಗೀತೆ, ಯಾರಿಗೂ ಹೆದರೋನಲ್ಲ ಎನ್ನುವಂತಹ ಒಂದು ಸುಮಧುರವಾದಂತಹ ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.
1: ಯಾರಿಗೂ ಹೆದರೋ ನಲ್ಲ, ಜೋರಿಗೆ ಬೆದರೋ ನಲ್ಲ, ಯಾರಿಗೂ ಹೆದರೋ ನಲ್ಲ, ಜೋರಿಗೆ ಬೆದರೋ.

0: ಯಾರಿಗೂ ಹೆದರ ನಲ್ಲ, ಯಾರನ್ನು ಬಿಡುವವನಲ್ಲ, ಜರಿಗೆ ಬೆದರ ನಲ್ಲ, ಏನನ್ನು ಬಯಸುವುದಿಲ್ಲ, ಕನ್ನಡ ಕುಬಲ ರಾಜನ ರಾಜ, ನಾನೇ ನಾನೇ ಮಹಾರಾಜ.
1: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ರ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ. ಶುಭ ಮಂಗಳ ಎನ್ನುವಂತ ಒಂದು ಚಿತ್ರದ ಗೀತೆ, ಶುಭ ಮಂಗಳ ಎನ್ನುವಂತ ಒಂದು ಗೀತೆಯನ್ನ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಹಾಗೂ ವಾಣಿ ಜಯರಾಮ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಗಳ ಒಂದು ರಚನೆ, ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಆರತಿ ಹಾಗೂ ಶ್ರೀನಾಥ್ ಅವರ ಒಂದು ಜೋಡಿಯ ಚಿತ್ರ. ಇದು 1975 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಮಲ್ಲಕ್ಕಿಮಿ

0: ಅಯ್ಯೋ ಅಯ್ಯೋ ಅಜ್ಜೋ. ಕಂಡು ಬಂದು ಕಡೆ ಹೆಣ್ಣು ಬಂದು ಕಡೆ ಮದುವೆಯಾಗುವುದು ಯಾವ ಕಡೆ? ಅಯ್ಯೋ ಇವಳಿಂದಲೇ ತಡ. ಬಿಡ
1: ಹುಷ್ ಹುಷಾಗಿ ಹಾಡ್ಬೇಡ.

ಇವರೆಂಬ ಹಿರಿಯರ ಅನುಭವ ಸತ್ಯ, ಇದ ನೆನಪಿಡಬೇಕು ನಿತ್ಯ. ದುಡಿಮೆಯ ನಂಬಿ ಬದುಕು, ದುಡಿಮೆಯ ನಂಬಿ.

0: ಓ, ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಅರೇ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದ್ರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು. ಅದಕ್ಕೆ
2: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನು ಕಂಡುಕೊಂಡು

0: ರೈತರ ಅನುಭವಗಳು,
1: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ, ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ,
2: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ,
3: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದರೆ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು, ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು. ಅದಕ್ಕೆ
2: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಜನಪದ ಗೀತೆಯನ್ನ ಕೇಳಲಿದ್ದೀರಿ.

0: ಓ, ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಚಿಂಚಿನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಾವಗೀತೆಯನ್ನು ಕೇಳಲಿದ್ದೀರಿ.

0: ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಪಾರ್ಟ್ನರ್ ಹತ್ರ ಬೈಸ್ಕೊಂಡ್ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
2: ಓಕೆ
3: ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
2: ಓಕೆ ಡ್ಯೂಡ್,
4: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
2: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು, ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಹಿಂದೂಸ್ತಾನಿ ಸಂಗೀತ. ಹಾಡಿರುವವರು ನಿಷಾದ್ ಹರ್ಲಾಪುರ್ ಹಾಗೂ ನೌಷಾದ್ ಹರ್ಲಾಪುರ್.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.

0: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಗಿರಿರಾಜ ಸುತ ರಾಜೇಶ್ವರ ಎನ್ನುವಂತಹ ಒಂದು ಸುಮಧುರವಾದಂತಹ ಶಿವನ ಮೇಲಿನ ಈ ಒಂದು ಗೀತೆಯನ್ನ SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ಮಲೆನಾಡ ಜನರ ಒಂದು ಹೆಮ್ಮೆಯ ವಾಹಿನಿಯಾಗಿರುವಂತಹ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ತಂಪಾದ ತಂಗಾಳಿಯ ಒಂದು ಸುಂದರ ಹೊತ್ತಿನಲ್ಲಿ ಈ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸಿ.
1: ಶುಕ್ಲಾಂಬರಧರಂ ವಿಷ್ಣುಂ

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂಥ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಅಥೋ ಕೆಂಪು ಮೂಡುತ್ತಿದೆ ಮೂಡಣದಲ್ಲಿ ಎನ್ನುವಂಥ ಒಂದು ಸುಂದರವಾದಂಥ ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆಯನ್ನು ಇದೀಗ ಕೇಳಿ ಆನಂದಿಸೋಣ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ.

0: ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
1: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
2: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಗಿರಿಜಾ ಸುತ ತನಯಂ ಎನ್ನುವಂತ ಒಂದು ಸುಂದರವಾದಂತಹ ಶಿವನ ಮೇಲಿನ ಈ ಒಂದು ಗೀತೆಯನ್ನ ಇದೀಗ SP ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ಮಲೆನಾಡ ಜನರ ಒಂದು ಹೆಮ್ಮೆಯ ವಾಹಿನಿಯಾಗಿರುವಂತಹ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿಗೆ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಮುರುಡೇಶ್ವರಕ್ಕೆ ಹೋಗೋಣ ಎನ್ನುವಂಥ ಒಂದು ಸುಮಧುರವಾದಂಥ ಭಕ್ತಿ ಗೀತೆಯನ್ನು ಎಸ್ ಜಾನಕಿ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ, ಉಪೇಂದ್ರ ಕುಮಾರ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಭಕ್ತಿ ಗೀತೆಯನ್ನು ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂಥ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಮಂಜುನಾಥ ಸ್ವಾಮಿಯಲ್ಲಿ ಮನಸ್ಸನಿಟ್ಟು ಪೂಜೆ ಮಾಡು ಎನ್ನುವಂಥ ಒಂದು ಸುಮಧುರವಾದಂಥ ಗೀತೆಯನ್ನು ಪುತ್ತೂರು ನರಸಿಂಹ ನಾಯಕ್ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆಯನ್ನು ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ಮಲೆನಾಡ ಜನರ ಒಂದು ಹೆಮ್ಮೆಯ ವಾಹಿನಿ, ಕರುನಾಡ ಜನರ ಒಂದು ಹೆಮ್ಮೆಯ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ, ಕೇಳಿ ಆನಂದಿಸೋಣ.

0: ಹಲೋ ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.